ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋ ಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ರವಿವಾರ, ರಾಷ್ಟೀಯ ಪಂಚಾಂಗ ಶಾಲೆ ವಾಹನ ಶಕೆ 1948 ಜ್ಯೇಷ್ಠ ಮಾಸದ ಮೂರನೇ ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 24 ತಾರೀಕು. ಈಗ ಸಮಯ 5:58:55. ನಿಲಯದ ಬೆಳಗಿನ ಪ್ರಸಾರ ಕಾರ್ಯ ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗರಿಗೂ ಶುಭೋದಯ.

ಆಕಾಶವಾಣಿ ಧಾರವಾಡ. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಆರಂಭದಲ್ಲಿ ಕೇಳಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಹಾಡಿರುವ ಬಸವೇಶ್ವರರ ವಚನ.

0: ಆಕಾಶವಾಣಿ ಧಾರವಾಡ. ಇದೀಗ ಚಿಂತನ
1: ವಚನಾಮೃತ. ಪ್ರತಿ ಸೋಮವಾರ ಹಾಗೂ ಮಂಗಳವಾರ
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ಕೇಳಿಸಿ ವಚನಾಮೃತ.
1: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
0: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
1: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈಗ ಮಂದಾಕಿನಿ ಪುರೋಹಿತ್ ಅವರಿಂದ ಚಿಂತನ.
4: ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ಯಾತಕೆ ಎಂದಿದ್ದಾರೆ ಕನಕದಾಸರು. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಎಂಬುದು ಅನುಭಾವಿಗಳ ವಾಣಿ ಎಂದ ಮೇಲೆ ಸತ್ಸಂಗದಲ್ಲಿರುವುದರ ಸತ್ಯವಂತರ ಸ್ನೇಹ ಮಧುರವಾಗಿರುತ್ತದೆ. ಸಜ್ಜನರ ಸಹವಾಸದಿಂದ ನಮ್ಮಲ್ಲಿಯೂ ಸದ್ಗುಣಗಳು ಬೆಳೆಯುತ್ತವೆ. ಎನಗೂ ಆಣೆ ರಂಗ, ನಿನಗೂ ಆಣೆ. ದುಷ್ಟರ ಸಂಘವ ಮಾಡದಿದ್ದರೆ ನನಗೆ ಆಣೆ ರಂಗ, ಶಿಷ್ಟರ ಸಂಘವ ಕೊಡಿಸದಿದ್ದರೆ ನಿನಗೂ ಆಣೆ ಎಂದು ಶ್ರೀ ಪುರಂದರದಾಸರು ಸಜ್ಜನರ ಸಂಘಕ್ಕಾಗಿ ಹಾತೊರೆದಿದ್ದಾರೆ. ಸಂತರ ಸತ್ಪುರುಷರ ಸಂಘದಿಂದ ನಮಗೂ ಭಗವಂತನ ದರ್ಶನವಾಗುತ್ತದೆ. ಸಂತರ ಸಹವಾಸದಲ್ಲಿ ನಿತ್ಯಾನಿತ್ಯ ವಿವೇಕವು ನಿರಂತರ ಜಾಗೃತವಾಗುತ್ತದೆ ಎಂದ ಮೇಲೆ ವ್ಯರ್ಥ ಹಾಳು ಹರಟೆಯಲ್ಲಿ ತೊಡಗದೆ ಕೌಟುಂಬಿಕ ಜೀವನವನ್ನು ಛಿದ್ರ ವಿಚ್ಛಿದ್ರಗೊಳಿಸುವ ಟಿವಿಯಲ್ಲಿರುವ ಸೀರಿಯಲ್ಗಳನ್ನು ನೋಡುತ್ತಾ ಸಮಯವನ್ನು ವ್ಯರ್ಥ ಕಳೆಯದೆ ನಮ್ಮ ಸಂಸ್ಕೃತಿಯಲ್ಲಿರುವ ಉಚ್ಚ ಮೌಲ್ಯಗಳನ್ನು ಸಾರುವ ಶ್ರೇಷ್ಠ ಗ್ರಂಥಗಳನ್ನು ಓದುವುದು, ಮನಸ್ಸಿಗೆ ಆನಂದ ನೀಡುವ ಸಂಗೀತವನ್ನು ಕೇಳುವುದು, ಮಹಾನ್ ಸಂತರು ನೀಡಿರುವ ಸಂದೇಶಗಳನ್ನು ಮನನ ಮಾಡುವುದರಿಂದ ನಮ್ಮಲ್ಲಿ ಒಳ್ಳೆಯ ಆಲೋಚನೆಗಳು ಬೆಳೆಯುತ್ತವೆ. ಬಸವಣ್ಣನವರು ಮಡಕೆಯ ಮಾಡುವಡೆ ಮಣ್ಣೇ ಮೊದಲು, ತೊಡಿಕೆಯ ಮಾಡುವಡೆ ಹೊನ್ನೇ ಮೊದಲು, ಕೂಡಲ ಸಂಗನ ಶರಣರ ನರಿಯೊಡೆ ಶರಣರ ಸಂಘವೇ ಮೊದಲು ಅಯ್ಯ ಎಂದಿದ್ದಾರೆ. ಕೂಡಲ ಸಂಗಮನನ್ನು ಅರಿಯಬೇಕಾದರೆ ಶರಣರ ಸಂಘವೇ ಮೊದಲು ಎಂಬುದು ಮಹತ್ವದ್ದಾಗಿದೆ. ನಾವು ಯಾವಾಗಲೂ ಸಂತರ, ಶರಣರ, ಜ್ಞಾನಿಗಳ ಸಹವಾಸದಲ್ಲಿದ್ದರೆ ನಮ್ಮ ಪರಿಶುದ್ಧ ಅಂತಃಕರಣದಲ್ಲಿ ಭಗವಂತನು ನೆಲೆಸಿರುತ್ತಾನೆ. ಶ್ರೀ ಜ್ಞಾನದೇವರು ಸಂತರ ಸಹವಾಸವು ಮನುಷ್ಯನನ್ನು ಭಗವಂತನ ಪಾದದಡಿಗೆ ಒಯ್ಯುವ ನಿಶ್ಚಿತವಾದ ಮಾರ್ಗವಾಗಿರುತ್ತದೆ. ಸತ್ಪುರುಷರ ಮುಖದಿಂದ ಯಾರಿಗೆ ಭಗವಂತನ ಬಗ್ಗೆ ಉಪದೇಶವು ಪ್ರಾಪ್ತವಾಗುತ್ತದೆಯೋ ಅವರ ದೇಹಭಾವ ನಷ್ಟವಾಗುತ್ತದೆ, ಅಹಂಭಾವ ನಾಶವಾಗುತ್ತದೆ ಎಂದಿದ್ದಾರೆ. ಸತ್ಸಂಗತಿ ಮಾಡುವ ಮನುಷ್ಯನು ಉರಿಯ ಕರ್ಪೂರದಂತೆ ಪವಿತ್ರ ಅಂತಃಕರಣವುಳ್ಳವನಾಗುತ್ತಾನೆ. ಯೋಗ್ಯ ಸಾಧುವಿನ ಉಪದೇಶದಿಂದ ಅಜ್ಞಾನದ ಅಂಧಕಾರವು ದೂರವಾಗಿ ಜ್ಞಾನದ ಪ್ರಕಾಶವು ಪ್ರಾಪ್ತವಾಗುತ್ತದೆ. ನಮ್ಮ ದೇಶದಲ್ಲಿರುವ ಅಸಂಖ್ಯಾತ ಸಂತರು, ಶರಣರು, ಸತ್ಪುರುಷರು ತಮ್ಮದೆಲ್ಲವನ್ನೂ ತ್ಯಾಗ ಮಾಡಿ ಜಗತ್ತಿನ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಸವೆಸಿರುತ್ತಾರೆ. ಇರಬೇಕು ಹರಿದಾಸ ಸಂಘ, ಇರಬೇಕು ಪರಮಜ್ಞಾನಿಗಳ ದಯ ಸಂಪಾದಿಸಬೇಕು, ಅತಿಜ್ಞಾನಿಯಾಗಿರಬೇಕು, ಹರಿಕಥೆಯ ಕೇಳಬೇಕು, ಏಕಾಂತವಿರಬೇಕು, ಲೋಕವಾರ್ತೆ ಬಿಡಬೇಕು, ಲೋಕೈಕನಾಥನ ಭಜಿಸಬೇಕು, ಶ್ರೀಕಾಂತ ಪುರಂದರ ವಿಠ್ಠಲದಾಸರ ಸಂಘವಿರಬೇಕು ಎಂದು ದಾಸರು ಸತ್ಸಂಗದ ಮಹಿಮೆಯನ್ನು ಸಾರಿದ್ದಾರೆ. ಕಲಿಯುಗದಲ್ಲಿ ಸತ್ಸಂಗತಿ, ಸಜ್ಜನರ ಸಹವಾಸ ಸಿಗುವುದೇ ದುರ್ಲಭವಾಗಿದೆ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಇಂಗ್ಲಿಷ್ ಶಿಕ್ಷಣ ಪಡೆಯುವ ಮಕ್ಕಳು ಭಾರತೀಯ ಸಂಸ್ಕೃತಿಯ ಸಂಸ್ಕಾರದಿಂದ ವಂಚಿತರಾಗುತ್ತಿದ್ದಾರೆ. ಯುವ ಪೀಳಿಗೆ ಸ್ವೇಚ್ಛಾಚಾರಕ್ಕೆ ಬಲಿಯಾಗಿ ತಮ್ಮ ಜೀವನದ ಗುರಿಯನ್ನೇ ಮರೆತಿದ್ದಾರೆ. ವೃದ್ಧರಂತೂ ಮಕ್ಕಳ ಮೊಮ್ಮಕ್ಕಳ ಪ್ರೀತಿ ಗೌರವದಿಂದ ದೂರವಾಗಿ ಅನಾಥ ಪ್ರಜ್ಞೆಯನ್ನು ಅನುಭವಿಸುತ್ತಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಗವಂತನಲ್ಲಿ ಅನನ್ಯ ಶರಣಾಗತಿ ಹೊಂದಿ ನಮ್ಮ ಸಂಸ್ಕೃತಿಯನ್ನು ಉಳಿಸಲು ನಾವೆಲ್ಲ ಎಚ್ಚೆತ್ತುಕೊಳ್ಳುವುದು ಅವಶ್ಯವಾಗಿದೆ.
3: ಇದುವರೆಗೆ ಮಂದಾಕಿನಿ ಪುರೋಹಿತ್ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ರೈತರಿಗೆ ಸಲಹೆಗಳು.
5: ರೈತ ಬಾಂಧವರೇ ನಮಸ್ಕಾರ. ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬೇಸಿಗೆಯಲ್ಲಿ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಬೇಸಿಗೆಯಲ್ಲಿ ಬೀಳುವ ರಭಸದ ಅಡ್ಡಮಳೆ ನೀರು ಪೋಲಾಗಲು ಬಿಡದೆ ಕೃಷಿ ಹೊಂಡಗಳಲ್ಲಿ ಶೇಖರಿಸಬೇಕು. ಕೊಳವೆ ಬಾವಿ ಸುತ್ತಲಿನ ಭೂಮಿಯಲ್ಲಿ ನೀರು ಇಂಗುವ ವ್ಯವಸ್ಥೆಯನ್ನು ಮಾಡಬೇಕು. ಮಣ್ಣಿನ ಮಾದರಿಗೆ ಅನುಗುಣವಾಗಿ ಸೂಕ್ತವಾದ ಮತ್ತು ನೀರು ಸಂರಕ್ಷಣಾ ವಿಧಾನಗಳನ್ನು ಅನುಸರಿಸಬೇಕು. ಬಿದ್ದ ಮಳೆ ನೀರು ಭೂಮಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇಂಗಲು ಸೂಕ್ತ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು. ಬಿದ್ದಂಥ ಮಳೆ ನೀರನ್ನು ಇಂಗಿಸಲು ಚೌಕು ಮಡಿಗಳನ್ನು ಮಣ್ಣಿನ ಮಾದರಿಗನುಗುಣವಾಗಿ 4 ಮೀಟರ್ ಗುಂಡ್ಲೆ 4 ಮೀಟರ್

0: ಅಂತರದಲ್ಲಿ ನಿರ್ಮಿಸಬೇಕು. ಎರಡು ಬದುಗಳ ಮಧ್ಯಂತರ ಭೂಮಿಯಲ್ಲಿ ಉಬ್ಬು ತಗ್ಗುಗಳನ್ನು ಸರಿಪಡಿಸಿ ಸಮಾನಾದ ಇಳಿಜಾರಿಗೆ ತರಬೇಕು. ಹರಿದು ಹೋಗುವ ಹೆಚ್ಚುವರಿ ನೀರನ್ನು ಸೂಕ್ತ ಕ್ಷೇತ್ರ ಹೊಂಡಗಳಲ್ಲಿ ಶೇಖರಿಸಿ ಬೆಳೆಗಳ ಸಂರಕ್ಷಿತ ನೀರಾವರಿಗಾಗಿ ಉಪಯೋಗಿಸಬೇಕು. ಇನ್ನ ಕರಿಕೆ ನಿಯಂತ್ರಣ. ಕರಿಕೆಯು ಸಮಸ್ಯಾತ್ಮಕ ಬಹುವಾರ್ಷಿಕ ಕಳೆಯಾಗಿದೆ. ಈ ಕಳೆಯನ್ನು ಬೀಜಗಳಿಂದ ಹಾಗೂ ನೆಲದೊಳಗಿನ ಕಾಂಡದ ತುಂಡುಗಳಿಂದಲೂ ಸಹ ವೃದ್ಧಿಸುವುದು ಸಾಮಾನ್ಯ. ಆದ್ದರಿಂದ ಭೌತಿಕ ಹಾಗೂ ಬೇಸಾಯ ಕ್ರಮಗಳಿಂದ ಪರಿಣಾಮಕಾರಿಯಾಗಿ ಹತೋಟಿ ಮಾಡುವುದು ಕಷ್ಟ. ಗ್ಲೈಫೋಸೇಟ್ ಕಳೆನಾಶಕವನ್ನು ಸರಿಯಾದ ಪ್ರಮಾಣದಲ್ಲಿ ಕರಿಕೆ ಹೆಚ್ಚು ಹಸಿರಾಗಿದ್ದಾಗ ಸಿಂಪಡಿಸಿದರೆ ಕರಿಕೆ ನಿಯಂತ್ರಣವನ್ನು ಪರಿಣಾಮಕಾರಿಯಾಗಿ ಮಾಡಬಹುದು. ಇನ್ನು ಇದರ ನಿರ್ವಹಣೆ ಹೇಗಪ್ಪ ಅಂದ್ರೆ, ಪ್ರತಿ ಲೀಟರ್ ನೀರಿಗೆ 12-15 ಮಿಲಿಲೀಟರ್ ಗ್ಲೈಫೋಸೇಟ್ 41 SL ಹಾಗೂ 20 ಗ್ರಾಂ ಯೂರಿಯಾ ಅಥವಾ 6 ಗ್ರಾಂ ಅಮೋನಿಯಂ ಸಲ್ಫೇಟನ್ನು ಬೆರೆಸಿ 3 ಬಾರಿ ಸಿಂಪರಣೆ ಮಾಡಬೇಕು. ಮೊದಲನೆಯ ಸಿಂಪರಣೆಯನ್ನು ಮುಂಗಾರು ಮಳೆಯಾದ ನಂತರ ಕರಿಕೆಯು 10-15 cm ಎತ್ತರವಾಗಿ ಬೆಳೆದು ಹಚ್ಚು ಹಸಿರಾಗಿದ್ದಾಗ ಕರಿಕೆ ಮಾತ್ರ ತೊಯ್ಯುವಂತೆ ಚೆನ್ನಾಗಿ ಸಿಂಪರಣೆ ಮಾಡಬೇಕು. ಇನ್ನು ಎರಡನೇ ಸಿಂಪರಣೆಯನ್ನು ಮೊದಲನೆಯ ಸಿಂಪರಣೆಯ 90 ದಿನಗಳ ನಂತರ ಪುನಃ ಚಿಗುರಿ ಹುಲುಸಾಗಿ ಬೆಳೆದ ಕರಿಕೆಯ ಮೇಲೆ ಮಾತ್ರ ಸಿಂಪರಣೆ ಮಾಡಬೇಕು. ಇನ್ನು ಮೂರನೆಯ ಹಾಗೂ ಕೊನೆಯ ಸಿಂಪರಣೆಯನ್ನು ಎಲ್ಲೆಲ್ಲಿ ಕರಿಕೆ ಚಿಗುರಿ ಹುಲುಸಾಗಿ ಬೆಳೆದಿದೆಯೋ ಅಲ್ಲಷ್ಟೇ ಮಾತ್ರ ಈ ಕಳೆನಾಶಕವನ್ನು ತಿಳಿಸಿದ ಪ್ರಮಾಣದಂತೆ ಸಿಂಪರಣೆ ಮಾಡಬೇಕು. ಗ್ಲೈಫೋಸೈಟ್ 41 SL ಬದಲಾಗಿ ಗ್ಲೈಫೋಸೈಟ್ 71 SG ಸಿಂಪರಣೆ ಮಾಡಬೇಕು. ಇದರಿಂದ ಕರಿಕೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿದೆ. ಸಿಂಪರಣೆ ಮಾಡಿದ 15-20 ದಿನಗಳ ನಂತರ ಬೇಕಾದ ಯಾವುದೇ ಬೆಳೆಗಳನ್ನು ಬೆಳೆಯಬಹುದು. ಈ ಕಳೆನಾಶಕವನ್ನು ಕರಿಕೆಗೆ ಮಾತ್ರ ಸಿಂಪಡಿಸುವುದರಿಂದ ಭೂಮಿಯಲ್ಲಿ ಇದರ ಅಂಶವಿರಲಿಕ್ಕೆ ಅವಕಾಶ ಇರೋದಿಲ್ಲ. ವಿಶೇಷವಾಗಿ ಗಮನಿಸಬೇಕಾದ ಅಂಶಗಳು ಏನಪ್ಪ ಅಂದ್ರೆ, ಗ್ಲೈಫೋಸೈಟ್ ಕಳೆನಾಶಕ ಕೇವಲ ಹಸಿರು ಎಲೆಗಳ ಮುಖಾಂತರ ಚಲಿಸಿ ನಂತರ ಪರಿಣಾಮಕಾರಿಯಾಗುವುದರಿಂದ ಕರಿಕೆ ಹಚ್ಚು ಹಸಿರಾಗಿ 10-15 cm ಬೆಳೆದಾಗ ಮಾತ್ರ ಸಿಂಪರಣೆ ಮಾಡಬೇಕು. ಈ ಕಳೆನಾಶಕವನ್ನ ಬಳಸುವಾಗ WFN 40 ಅಥವಾ VLV 200 ನಾಜಲ್ ಅನ್ನ ಕೈಚಾಲಿತ ಸಿಂಪರಣೆ ಪಂಪಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಗ್ಲೈಫೋಸೇಟ್ ಸಿಂಪರಣೆಯು ಯಾವುದೇ ಬೆಳೆಗಳಿಗೆ ತಗಲದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ರೈತ ಬಾಂಧವರೇ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಮಾಡೋದು ಹೇಗಪ್ಪ ಅಂದ್ರೆ, ವಿವಿಧ ಬೆಳೆಗಳಿಗೆ ಕೊಡಬೇಕಾದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ 2 ಅಂಶಗಳನ್ನು ಅವಲಂಬಿಸಿರ್ತದೆ. ಒಂದು, ಬೆಳೆ ಉಪಯೋಗಿಸಿಕೊಳ್ಳುವ ಸಸ್ಯ ಪೋಷಕಾಂಶಗಳ ಪ್ರಮಾಣ, ಇನ್ನೊಂದು ಮಣ್ಣಿನಲ್ಲಿರುವ ಸಸ್ಯ ಪೋಷಕಾಂಶಗಳ ಮಟ್ಟ ಅಥವಾ ಮಣ್ಣಿನ ಫಲವತ್ತತೆಯ ಆಧಾರದ ಮೇಲೆ. ಹೈಬ್ರಿಡ್ ಮತ್ತು ಅಧಿಕ ಇಳುವರಿ ಕೊಡುವ ಸುಧಾರಿತ ತಳಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯ ಪೋಷಕಾಂಶಗಳನ್ನು ಬಳಸಿಕೊಳ್ಳುವ ಸಾಮರ್ಥ್ಯವಿದೆ. ಸಂಶೋಧನೆ ಆಧಾರದ ಮೇಲೆ ವಿವಿಧ ಬೆಳೆಗಳಿಗೆ ಸಾಧಾರಣ ಫಲವತ್ತತೆಯ ಸನ್ನಿವೇಶದಲ್ಲಿ ಕೊಡಬೇಕಾದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ನಿರ್ಧರಿಸಿ ಶಿಫಾರಸು ಮಾಡಲಾಗಿದೆ. ಆದರೆ ಈ ಶಿಫಾರಸುಗಳನ್ನು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಬದಲಾವಣೆ ಮಾಡಿಕೊಳ್ಳುವುದು ಅವಶ್ಯಕವಾಗಿರುತ್ತದೆ. ಮಣ್ಣಿನ ಪರೀಕ್ಷೆ ಮಾಡಿಸದೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವುದರಿಂದ ಅವಶ್ಯಕತೆಗಿಂತ ಹೆಚ್ಚಿಗೆ ಖರ್ಚು ಮಾಡುವುದರಿಂದ ಭೂಮಿಯ ಗುಣಮಟ್ಟವನ್ನು ಹಾಳು ಮಾಡಿದಂತಾಗುತ್ತದೆ. ರಾಸಾಯನಿಕ ಗೊಬ್ಬರಗಳ ಬೆಲೆ ಅಧಿಕವಾಗಿರುವ ಈ ದಿನಗಳಲ್ಲಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಅವಶ್ಯವಿದ್ದಷ್ಟು ಗೊಬ್ಬರಗಳನ್ನು ಕೊಡುವುದು ಸೂಕ್ತ. ಇಳುವರಿ ಹಾಗೂ ಆರ್ಥಿಕ ದೃಷ್ಟಿಯಿಂದ ಸೂಕ್ತ ಪದ್ಧತಿ ಮಣ್ಣು ಪರೀಕ್ಷೆಯಿಂದ ಮಣ್ಣಿನಲ್ಲಿ ಲಘು ಪೋಷಕಾಂಶಗಳ ಕೊರತೆ ಇದ್ದಲ್ಲಿ ಇವುಗಳನ್ನು ನೀಗಿಸುವ ಕ್ರಮ ತೆಗೆದುಕೊಳ್ಳಬಹುದು.
1: ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
3: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
2: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
4: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
2: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.
5: ಆಕಾಶವಾಣಿ ಧಾರವಾಡ. ಸುನೀತಿ ಪಥ, ಕಥಾ ನಾಟಕ ಸರಣಿ ಸುನೀತಿ ಪಥ. ಮೂಲ ಕಥೆ ಜಗನ್ನಾಥ ಜಮಾದಾರ್,

0: ಓ ನಮಸ್ಕಾರ ವೀರೇಶ್ ಅವರೇ, ನೋಡ್ರಿ ನೀವು ಇನ್ವೈಟ್ ಮಾಡಿದಂಗ ನಾವಿಬ್ರು ಬಂದ್ಬಿಟ್ಟಿವಿ.
1: ಬರ್ರಿ ಬರ್ರಿ ಬರ್ರಿ, ದಂಪತಿಗಳಿಗೆ ಸ್ವಾಗತ. ನೀವು ಬಂದಿದ್ ಬಹಳ ಖುಷಿ ಆಯ್ತು ನೋಡ್ರಿ ನನಗೆ. ನೋಡೇ ಗೀತಾ, ಇವರು ನಮ್ಮ ಸ್ನೇಹಿತರು ನವೀನ್ ಅಂತ ಹೇಳಿ.
0: ನಮಸ್ಕಾರ.
1: ಇವರು ಅವ್ರ ಶ್ರೀಮತಿ ಅವರು ಪುಷ್ಪ ಅಂತ ಹೇಳಿ.
2: ನಮಸ್ಕಾರ.
1: ಒಂದೇ ಸಲ ನಿಮ್ಗೆ ಹೇಳಿದ್ರು ಸಹಿತ ನೀವು ಇಷ್ಟೊಂದು ನೆನಪಿಟ್ಕೊಂಡು ಬಂದಿದ್ದು ಬಹಳ ಖುಷಿ ಅನಿಸ್ತು ನನಗೆ. ದಂಪತಿಗಳ ಸಮೇತ ಬಂದಿರಿ.
2: ಆತ್ಮೀಯ ಬಂಧುಗಳು ಅಂದ್ಮೇಲೆ ಸಮಾರಂಭಕ್ಕೆ ಬರುದು, ವಧುವರನ್ನ ಹರಸೋದು ನಮ್ ಧರ್ಮ ಅಲ್ಲೇನಾ?
0: ಹಲೋ ವೀರೇಶ, ನೀವಿಬ್ರು ಎಂತ ಜೋಡಿನ, ಎಷ್ಟ್ ಚಂದ ಇದೆ.
2: ಹಾ, ನನಗಂತೂ ಇವರಿಬ್ರು ರಥಿ ಮನ್ಮಥರಂತೆ ಕಾಣ್ಲಿಕ್ಕತ್ತಾರ. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಲಿ ಅಂತ ನಾವು ಹರಿಸ್ತೀವಿ.
1: ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದ, ನನಗೆ ಬಹಳ ಖುಷಿ ಆಯ್ತು. ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ರಿ.
0: ಅಲ್ವಾ, ಅದೇಂಗ ಊಟ ಮಾಡ್ಲಾರ್ದು ಹೋಗಕ್ಕಾಕೈತನ? ಹಂಗ ನೋಡಿದ್ರೆ ನಾವು ಊಟ ಮಾಡಕ್ಕೆ ಬಂದಿವ್ ಅಂತ ತಿಳ್ಕೊ.
1: ಮದ್ವಿ ತಪ್ಪಿಸ್ಕೋಬೇಡ್ರಿಪ್ಪ, ಮತ್ತ ನಾಳೆ ಮದ್ವಿ ಐತಿ, ನಾಳೆ ಮದ್ವಿಗೂ ಬರ್ಬೇಕು ನೀವು, ನಾಳಿನ ಕಾರ್ಯಕ್ರಮ ಅಟೆಂಡ್ ಮಾಡ್ಬೇಕು.
2: ಬರ್ತೀವಿ ಬರ್ತೀವಿ, ನಾಳೆ ಬರೋ ಪ್ರೋಗ್ರಾಮ್ ಅಂತೂ ಹಾಕೊಂಡೇವಿ ನಾವು. ಹೆಂಗು ನಾಳೆ ಮತ್ತೆ ರವಿವಾರ ಐತಲ್ಲ, ತಪ್ಪದೆ ಬರ್ತೀವಿ.
1: ಖುಷಿ ಆಗತ್ತೆ ಬಹಳ.
2: ನಾವು ಹಂಗಾದ್ರೆ ಹೋಗಿ ಬರ್ತೀವಿ.
3: ಹೋಗಿ ಬರ್ರಿ, ನಾಳೆ ಮತ್ತೆ ಬರ್ರಿ.
0: ಊಟ ಅಂದ್ರೆ ಬಹಳ ಚಲೋ ಆಯ್ತು ನೋಡು, ಎಷ್ಟು ರುಚಿಯಾಗಿ ಮಾಡಿದ್ರಲ್ಲ ಊಟನ.
2: ಎಲ್ಲವೂ ಬಹಳ ಚಲೋ ಇದ್ವು ನೋಡ್ರಿ. ಆಯ್ತು ನಡ್ರಿ, ಈಗಾಗಲೇ ಬಹಳ ಹೊತ್ತಾಗ್ಯದ, ಮನೆ ಕಡೆ ಹೋಗೋಣ.
0: ನಡಿ ಹೋಗೋಣ, ನೀನು ಬೇಗ ಕಾರ್ ಹತ್ತು, ಅವಸರ ನನಗೂ ಐತಿ, ನಡಿ ಹೋಗೋಣ.
2: ಹಾ ನಡ್ರಿ.

0: ಏನ್ರಿ ಒಮ್ಮಿಂದ ಮೇಲೆ ಗಾಡಿನ ಸೈಡಿಗೆ ಹಚ್ಚಿ ನಿಲ್ಲಿಸ್ಬಿಟ್ರಲ್ಲ, ಏನಾತು?
1: ಏ ನೋಡಲ್ಲೇ, ರಸ್ತೆ ಪಕ್ಕದಾಗ ಒಬ್ರು ಮಲ್ಕೊಂಡಾರ, ನಡ್ಗಾಕತ್ತಾರ, ವಯಸ್ಸಾದ ಮುದುಕ ಅಂತ ಕಾಣಿಸ್ತೈತಿ.
0: ಅದಕ್ಕ ನೀವು ಏನ್ ಮಾಡ್ಬೇಕು ಅಂತ ಹೇಳಿ ಗಾಡಿ ನಿಲ್ಸಿದ್ರಿ?
1: ಅಲ್ಲ, ನಾನು ಏನ್ ಮಾಡ್ತೀನಿ ಅಂತ ನೋಡ್ಯಾರ ನೋಡು.
2: ಯಾರಪ್ಪ ನೀವು ಪುಣ್ಯಾತ್ಮರು? ಈ ಮೈಕೊರಿ ಚಳಿಯೊಳಗ ಒದ್ದಾಡ್ಲಿಕ್ಕತ್ತಿದ್ದ, ದೇವ್ರು ಬಂದಂಗೆ ಬಂದ್ರಿ, ನನಗೆ ಹೊಸ ಸಾಲ ಕೊಟ್ರಲ್ರಿ, ನಿಮಗೆ ದೇವ್ರು ಒಳ್ಳೇದು ಮಾಡಲ್ರಿ ಅಪ್ಪ.
1: ನಾನೇನಂತ ದೊಡ್ಡ ಕೆಲಸ ಮಾಡೀನ್ರಿ? ನೀವು ನಡ್ಕೋದು ನೋಡಿದ್ರೆ ನನ್ನ ಕರಡು ಚುರುಕಂತ. ನಿಮಗೆ ಶಾಲು ಹೊದಿಸಿದೆ, ಆರಾಮಾಗಿ ಮಲ್ಕೊಳ್ರಿ.
2: ತುಂಬ ಉಪಕಾರ ಐತ್ರಿ ಅಪ್ಪ, ನಿಮ್ಮಿಂದ ಇಂಥ ಪರೋಪಕಾರ ದೇವ್ರು ಹಾಗಲೆಲ್ಲ ಮಾಡಿಸ್ತಾ ಇಲ್ರಿ. ನಮಸ್ಕಾರ ಅಪ್ಪ.
1: ಆ ಮುದುಕ ನಡ್ಗುದನ್ನ ನೋಡಿದ್ರೆ ನನ್ನ ಜೀವ ಮರಿ ಹೋಯ್ತು, ಅದಕ್ಕೆ ಹೊಸ ಶಾಲ ಮುದುಕನ್ ಕೊಟ್ಟೆ.
0: ಅಲ್ರಿ, ಆ ಮುದುಕಗ ಹೊಸ ಶಾಲ ಕೊಟ್ಟಿದ್ದ ನನಗಂತೂ ನಿಮ್ಮ ಮೇಲೆ ಬಹಳ ಸಿಟ್ಟು ಬಂದದ.
1: ಹಂಗ ಸಿಟ್ಟಿಗೆ ಬರಬೇಡ, ಅನಾಥರಿಗೆ ಅಸಹಾಯಕರಿಗೆ ಸಹಾಯ ಮಾಡೋದು ಮನುಷ್ಯರ ಧರ್ಮ.
0: ಅಲ್ಲ, ಇಂಥವ್ರಿಗೆ ಬೆಲೆ ಬಾಳೋ ವಸ್ತು ಕೊಟ್ರೆ ಬಳಸುದಿಲ್ಲ ಅವರು, ಈ ಶಾಲಲ್ಲಿ ಮಾರಿ ಸೆರೆ ಕುಡಿತಾರೆ.
1: ಇಲ್ವಾ ಇಲ್ವಾ.

0: ಅವರು ಯಾರು ನನ್ನ ಮೈ ಮೇಲೆ ಏನೋ ಹಾಕಕತ್ತಿರಲ್ಲ. ಅಯ್ಯೋ
1: ಅಮ್ಮ ನೋಡಿಲ್ಲ, ನಾನ ಇಲ್ಲೇ ಪಕ್ಕದ ರಸ್ತೆಯೊಳಗ ಮಲ್ಕೊಂಡಿದ್ದೆಲ್ಲ ನಾನವ. ನೀನು ಈ ಪರಿ ಚಳಿ ತಡ್ಕೊಳರ್ದ ಒದ್ದಾಡ ನೋಡಿ ನನಗೆ ಸಂಕಟ ಆತ. ಅಯ್ಯವ ಹೊಸ ಶಾಲೆ ಯಾರೋ ಪುಣ್ಯಾತ್ಮ ಕೊಟ್ಟಾನ, ಮೈ ಮೇಲೆ ಹೊತ್ಕೋರ್ವ, ಆರಾಮ ಮಲ್ಕೋರ್ವ.
0: ನೀನು ಶಾಲು ಹಚ್ಚಿ ನನ್ನ ರಕ್ಷಣೆ ಮಾಡಿದಿ ನೋಡು.
1: ಇದ್ರಾಗ ನಂದೇನು ಬಂತ ಅಯ್ಯವ್ವ, ಯಾರೋ ಒಬ್ರು ಪುಣ್ಯಾತ್ಮರು ದೇವ್ರು ಬಂದಂಗ ಬಂದು ನನ್ನ ಪರಿಸ್ಥಿತಿ ನೋಡಿ ಶಾಲು ಕೊಟ್ಟು ಹೋದ. ನನಗಿಂತ ನಿಂದು ಕನಿಷ್ಠ ಐತಿ, ಮತ್ತೆ ನಿನಗಿಲ್ಲದ ಮತ್ತೆ ಯಾರಿಗವ ಕೊಡೋದು?
0: ಅಲ್ಲಪ್ಪ, ಆ ಪುಣ್ಯಾತ್ಮ ನಿನಗ್ ಕೊಟ್ಟಿದ್ದನ್ನ ನೀ

0: ಹಚ್ಕೊಳ್ಳೋದು ಬಿಟ್ಟು ನನಗ ತಗೊಂಡು ಬಂದ್ಕೊಳ್ಳ,
1: ನನಗಿಂತ ನೋಡು, ನೀನ್ ನೋಡಿದ್ರೆ ಕಣ್ಣ ನೀರ್ ಬರ್ತಾವ, ನನಗ ನೋಡಕ್ ಆಗೋಲ್ದು ಬಾ. ಹೆಂಗು ನಂದ ಹರಕಲ ಶಾಲ ಐತಿ ನಡಿತೈತಿ, ನಿನ್ನ ಮೈ ಮೇಲೆ ಹೊಚ್ಚಿದಕ್ಕೆ ಎಂತ ಸಮಾಧಾನ ನನಗ ಆತವಾ.
0: ನಿನಗ್ ಕೊಟ್ಟದ್ದನ್ನು ಮತ್ ನನಗ್ ಕೊಟ್ಟಿ ಅಷ್ಟು ಉಪಕಾರ ಮಾಡಾಕತ್ತಿ, ನಾನಂತೂ ನಿನಗ ಋಣಿಯಾಗಿರ್ತೀನಿ ನೋಡಪ್ಪ.
1: ಇದೇನೇ ಇದ್ರು ಈ ಶ್ರೇಯಸ್ಸು ಅವಂಗ್ ಸ್ವಲ್ಪ ಕಾದದ್ದು ಅಪುಣ್ಯಾತ್ಮಕ
0: ಅಲ್ಲ. ಮಹಾತ್ಮ ಹೋದ್ನನು ಇಲ್ಲೇ ಇದ್ದಾನು,
1: ಹಿಂಗ ಬಂದ ನನ್ನ ಪರಿಸ್ಥಿತಿ ನೋಡಿ ಶಾಲನ್ನ ನನಗ ಹಚ್ಚಿದವನ ಪಟ್ಟ ಹೋಗೇ ಬಿಟ್ಟ.
0: ಹೌದಾ? ದೇವ್ರು ಒಳ್ಳೇದ್ ಮಾಡ್ಲಪ್ಪ ಅವನಗ, ನಿನಗೂ ಒಳ್ಳೇದ್ ಮಾಡ್ಲಿ. ಮತ್ತ ಈ ಕಡೆ ಆ ಪುಣ್ಯಾತ್ಮ ಬಂದ್ರ ನನಗ್ ತೋರಿಸಪ್ಪ, ನಾವಂಗ ಕೃತಜ್ಞತೆ ಸಲ್ಲಿಸ್ಬೇಕು.
1: ಆತು, ನಿನಗ ತ್ರಾಸ ಐತಿ ಮಲ್ಕೊರ್ಬಾ. ಮತ್ತ ಈ ಕಡೆ ಅವರು ಅಪುಣ್ಯಾತ್ಮ ಬಂದಂದ್ರ ಖರೇನ ನಿನ್ ಭೆಟ್ಟಿ ಮಾಡ್ಸೇ ಮಾಡಿಸ್ತೀನಿ. ಈಗ ಹೊತ್ತಾಗೈತಿ, ಥಂಡಿ ಬ್ಯಾರೆ ಜಾಸ್ತಿ ಐತಿ, ಆರಾಮ್ ಮಲ್ಕೊ.
0: ಆಯ್ತು.
2: ಮದುವೆ ಅಂತೂ ಅದ್ದೂರಿಯಾಗಿ ನಡೀತು ನೋಡು, ವ್ಯವಸ್ಥೆ ಬಹಳ ಚಂದ ಮಾಡಿದ್ದಾರೆ. ಅಂದಂಗ ನಿನ್ನಗಿಂತ ಊಟ ಇವತ್ತು ಬಹಳ ಚಲೋ ಅನಿಸ್ತಲ್ಲ.
3: ಹೌದ್ರಿ, ನನಗೂ ಇವತ್ತಿನ ಊಟ ಬಹಳ ಹಿಡಿಸ್ತು ನೋಡ್ರಿ.
2: ವಧುವರಿಗೆ ಇನ್ನೊಮ್ ಭೇಟಿ ಆಗೋಣ ಅಂತೇನ? ಹೆಂಗ
3: ಈಗ ಭೇಟಿ ಆಗಾಯ್ತು, ಹೇಳಾಯ್ತು, ಎಲ್ಲ ಆಯ್ತಿಲ್ರಿ, ಹೋಗೋಣ ಮನೆಗೆ ಹೋಗೋಣ ನಡೀರಿ.
2: ಆಯ್ತು ನಡಿ, ಹೊತ್ತಾತು ಬಾ, ಕಾರ್ನ ಕುಂತ್ಕೋ.
3: ಅಲ್ಲ, ನೀವು ನಿನ್ನೆ ದಾರಿ ಮಧ್ಯದೊಳಗೆ ಕಾರ್ ನಿಲ್ಸಿದ್ರಲ್ಲ, ಅಲ್ಲೊಂದ್ ಸ್ವಲ್ಪ ಹೊತ್ತು ಕಾರ್ ನಿಲ್ಸ್ರಿ. ಇವತ್ತು
2: ಯಾಕೆ ಇಲ್ಲ ನಿಲ್ಲಿಸ್ಬೇಕು? ಈಗಾಗ್ಲೇ ಬಹಳ ಹೊತ್ತಾಗೈತೆ ಅಂತ ಹೇಳಿದೆ.
3: ಇಲ್ಲ ನಿಲ್ಸ್ರಿ. ನಿನ್ನೆ ಆ ಮುದಕ ಮಲಗಿ ಜಾಗ ಇದು ಹೌದಿಲ್ಲ? ಅವನ್ ಅಲ್ಲೇ ಮಲಗ್ಯಾನ್ ನೋಡ್ರಿ.
2: ಹೌದಲ್ಲ, ಇವ ಮಲಗಿರುವ ನಿನ್ನೆ ನಾವು ಶಾಲ್ ಕೊಟ್ಟಿದ್ದು ಅದ ಮುದುಕಿವ.
3: ಕಣ್ ತೆರೆದ್ ನೋಡ್ರಿ, ನಿನ್ನೆ ಮುದುಕನೇವ. ನೀವ್ ಕೊಟ್ಟ ಶಾಲ್ ಎಲ್ಲ ಐತಿ ನೋಡ್ರಿ, ಆದ್ರ ಅವ ಅದೇ ಹರಿದ ಚಾದ್ರ ಹೊತ್ಕೊಂಡು ನಡಕ್ತಾ ಮಲಗ್ಯಾನ. ನನಗ ಅನಿಸದ್ ನೋಡ್ರಿ, ಶಾಲ ಮಾರಿ ಕುಡ್ದು ಬಿದಿರ್ಬೇಕವ. ನಾನ ನಿಮ ಕೈಯ ಕಡ್ಡಿ ಕೊಟ್ಟು ಹೇಳ್ದೆ ಬ್ಯಾಡ ಅಂತ.
2: ನೀನು ಒಮ್ಮಲೆ ಇಂತ ನಿರ್ಧಾರಕ್ ಬರ್ಬೇಡ, ಅವನನ್ನ ಸ್ವಲ್ಪ ವಿಚಾರ ಮಾಡು ತಡಿ. ಅಯ್ಯ ಅಜ್ಜರ, ನಿನ್ನೆ ನಾವು ಒಂದು ಹೊಸ ಶಾಲ್ ಕೊಟ್ಟು ಹೋಗಿದ್ವಿ, ಅದನ್ನ ಏನ್ ಮಾಡಿದ್ರಿ? ಮತ್ತ ಅದೇ ಹರಕ್ ಚದಾರನ ಹೊತ್ಕೊಂಡು ಮಲ್ಕೊಂಡಿರಲ್ಲ, ಏನ್ ದರಿದ್ರಿ ಇದು? ನಿಮ್ಮಂತ ಜನರಿಗೆ ಉಪಕಾರ ಮಾಡಬಾರ್ದು ನೋಡ್ರಪ್ಪ.
1: ಸಾಹೇಬ್ರ, ಸಿಟ್ಟಿಗೆ ಬರಬೇಡ್ರಪ್ಪ. ಯಪ್ಪ, ಅಲ್ಲ ಸ್ವಲ್ಪ ದೂರ ನೋಡ್ರಿ, ಆ ಕಡೆ ನೋಡ್ರಿ, ಒಬ್ಬ ಹೆಣ್ಮಗಳು ಮಲ್ಗಳ ನೋಡ್ರಿ, ನೋಡ್ರಿ ನೋಡ್ಯಾರ ನೋಡ್ರಿ ಅಲ್ಲಿ. ಯಪ್ಪ
2: ಹೌದು, ಅಲ್ಲಿ ದೂರದಲ್ಲಿ ಒಬ್ರು ಮಲ್ಕೊಂಡಾರ, ಅದಕ್ಕೂ ನನ್ನ ಶಾಲೆಗೆ ಏನ್ರಿ ಸಂಬಂಧ?
1: ಆಕಿ ಸ್ಥಿತಿ ನನಗಿಂತ ಗಂಭೀರ ಆಗೈತ್ರಿ ಅಪ್ಪ. ಆಕಿ ಹರಿದ ಬಟ್ಟೆ ಒಳಗಿದ್ದಾಳ, ಜನ ಆಕಿನ ಕೆಟ್ಟ ದೃಷ್ಟಿಯಿಂದ ನೋಡಕ್ ಶುರು ಮಾಡ್ಯಾರ. ಆಮೇಲೆ ಹೆಂಗ್ ನಡಗ್ಲಿಕ್ಕತ್ತಿದ್ದಲ್ಲಿ ಗೊತ್ತೇನ್ರಿ, ಆಕಿಗೆ ತ್ರಾಸ ಆಗ್ಬಾರ್ದು ಮತ್ತೆ ಇನ್ನೊಬ್ರು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಅಂತ ಹೇಳಿ ನೀವು ಕೊಟ್ಟದ ಶಾಲ ಇತ್ತಲ್ಲ, ನಾ ಆಕಿಗೆ ಕೊಟ್ಟೇನ್ರಿ ಅಪ್ಪ. ನನಗ ಹೆಂಗೂ ಈ ಹರಿದ ಚಾದರ ಐತಿ, ಆಕಿಗೆ ಅದು ಇಲ್ಲಲ್ಲ. ಬೇಕಾರೆ ಆ ಮುದುಕಿನ ಎಬ್ಬಿಸ್ತೀನ್ರಿ, ಕೇಳ್ರಿ ನೀವ ಕೇಳ್ರಿ. ಮುದುಕೆ, ಏ ಮುದುಕೆ, ಜರ ಹೇಳ ಇಲ್ಲೇ ನೋಡಬೇ, ಇಲ್ಲೇ ಯಾರು ಬಂದ ನೋಡು.
0: ಯಾರಪ್ಪ ಅವರು? ಯಾರು
1: ನೀನು ಕೇಳಾಕತ್ತಿದ್ದಲ್ಲ, ನಿನ್ನೆ ಆ ಶಾಲ ಕೊಟ್ಟು ಹೋದ ಪುಣ್ಯಾತ್ಮ ಯಾರಂತ ಹೇಳಿ ಆತ್ನ ಬಂದ ನೋಡು.
0: ಇವ್ರು ಏನಪ್ಪ ಶಾಲ್ ಕೊಟ್ಟು ನನ್ನ ಮಾನ ಪ್ರಾಣ ರಕ್ಷಣೆ ಮಾಡಿದ ಅನಾಥ ರಕ್ಷಕ? ನಮಸ್ಕಾರ ರೀ ಅಪ್ಪ. ನಿಮ್ಮ ಉಪಕಾರ ಜೀವನದುದ್ದಕ್ಕೂ ಮರೆಯೋಂಗಿಲ್ಲ ನೋಡ್ರಿ. ಈ ಶಾಲು ನನಗ್ ಬೆಚ್ಚಗ ಇಟ್ಟೈತಿ, ಆರಾಮ ಇರ್ಲಿಲ್ಲ.

0: ನನಗೂ
1: ಇರ್ಲಿ ಇರ್ಲಿ, ಇದ್ರಾಗ ಏನು ಉಪಕಾರದ ಮಾತು. ನಿನ್ನೆ ಈ ಅಜ್ಜನ ಕರುಣಾಜನಕ ಸ್ಥಿತಿ ಅಂತ ನೋಡಿ ಅವನಿಗೆ ಹೊಚ್ಚಿದ್ದೆ. ಅವನ್ ನೋಡ್ರಿ ಎಷ್ಟು ದೊಡ್ಡ ಮನಸ್ಸು, ಅವ ತಂದು ಶಾಲ್ ನಿಮಗ್ ಹೊಚ್ಚಿದ. ಇದು ನೋಡಿದ್ರೆ ನನಗನ್ಸುತ್ತೆ ನನಕಿಂತ ದೊಡ್ಡ ಮನುಷ್ಯ ಅಂತೇಳಿ ಅನಿಸ್ತು.
0: ಖರೆ ಐತ್ರಿ ಅಪ್ಪ, ಆದ್ರೆ ನೀವು ಕೊಟ್ಟಿದ್ರಲ್ಲ ಶಾಲು, ನಿಮಗ್ ಬಹಳ ಧನ್ಯವಾದ ರೀ. ನಿಮಗೆಲ್ಲ ಒಳ್ಳೇದಾಗ್ಲಪ್ಪ.
1: ಇರ್ಲಿ, ಏ ಪುಷ್ಪ, ಏನೇನ ಮಾತಾಡ್ತಿದ್ದಲ್ಲ ನೋಡಲ್ಲಿ, ಪರಿಸ್ಥಿತಿ ನೋಡಲ್ಲಿ, ಅವರಿಬ್ಬರು ಮಾತು ಕೇಳಿದೇ ಇಲ್ಲ
2: ರೀ. ಹೌದ್ರಿ, ಈ ಮುದಕ್ ಹೇಳೋದು ಖರೇ ಐತಿ. ಆಕೆ ಸ್ಥಿತಿ ನೋಡಿದ್ರೆ ಬಹಳ ಮನ್ಸಿಗೆ ಬೇಸರ ಆಗ್ತದ.
1: ಹೌದು, ಮುದುಕ್ ಮಾಡಿದ್ದು ಸರಿ ಐತಿ. ಅವನ ಈ ಗುಣ ಮೆಚ್ಚುವಂಥದ್ದು. ನಾವು ಕೊಟ್ಟು ಹೊಸ ಶಾಲು ಆ ಮುದುಕಿ ಕೊಟ್ಟು ಚಳಿಯಿಂದ ಕಾಪಾಡಿದ್ದ. ಮತ್ತೆ ಆಕೆ ಬಟ್ಟೆ ಎಲ್ಲ ಹರಿದಿದ್ದು ಅದನ್ನು ನೋಡಿವಿ, ಕರುಣೆಯಿಂದ ಕೊಟ್ಟಿದ್ದ. ಎಂತ ಆದರ್ಶ ಮನುಷ್ಯ ಅನಿಸ್ತಲ್ಲ.
2: ಹೌದ್ರಿ, ನನಗಂತೂ ಈ ಮುದುಕಿ ಸ್ಥಿತಿ ನೋಡಿ ಕರಳು ಕಿತ್ತು ಬಂದ ಹಂಗ ಆಗೈತ್ರಿ.
1: ನೋಡ, ನಾನು ಮೊದಲ ಶಾಲೆನ ಮುದುಕನ ಕೊಟ್ಟಿದ್ದಕ್ಕೆ ನೀನು ಸಿಟ್ಟಾರಿ, ಏನೇನೋ ಮಾತಾಡ್ದಿ. ಈಗ ನಿನಗೆ ನಿಜ ಅರ್ಥ ಆಯ್ತಲ್ಲ.
2: ಹೌದ್ರಿ, ನಾನು ಈ ಮುದುಕನ ಬಗ್ಗೆ ಬಹಳ ತಪ್ಪು ತಿಳ್ಕೊಂಡು ಹಂಗ ಸಿಟ್ಟಲ್ಲಿ ಮಾತಾಡಿದೆ, ಆದ್ರೆ ನನ್ನ ತಪ್ಪು ಆಯ್ತು. ಕ್ಷಮಿಸ್ರಿ, ನಡೀರಿ, ಲಘು ಮನೆ ಹೋಗೋಣ ನಡೀರಿ.
1: ಯಾಕೆ ಅಷ್ಟೊಂದು ಅವಸರ ಮಾಡ್ತೀವಿ?
2: ಬೇಗ ಮನೆಗೆ ಹೋಗಿ ಇನ್ನೊಂದು ಹೊಸ ಶಾಲ್ ತಂದು ಆ ಮುದುಕನ್ ಕೊಡ್ಬೇಕು ಅಂತ ಅನ್ಸ್ಲಿಕ್ಕದ. ಪಾಪ, ಆ ಮುದುಕನ್ ಚಾದ್ರ ಸಂಪೂರ್ಣ ಹರಿದು ಹೋಗ್ಯದ.
1: ಅಲ್ಲ, ನಿನ್ ಮನಸ್ಸು ಎಷ್ಟು ಕೋಮಲ ಐತಿ. ಆಯ್ತು ಆಯ್ತು, ನಿನ್ ಮನಸ್ಸಿನಂತೆ ಆಗ್ಲಿ ನೋಡಿ. ಹೋಗಿ ಹೊಸ ಶಾಲನ್ ತಂದು ಆ ಮುದುಕನ ಕೊಡೋಣ ಅಂತ.
2: ಶಾಲ್ ಅಷ್ಟೇ ಅಲ್ರಿ, ಬಹುಶಃ ಇವ್ರು ಊಟ ಮಾಡದೆ ಹಸಿವಿನಿಂದ ಇರ್ಬೇಕು, ಊಟನು ತಂದು ಕೊಡೋಣ ಏನ್ರಿ.
1: ನೋಡು, ಅವ್ರ ಪರಿಸ್ಥಿತಿ ನಿನಗ ಈಗ ಅರ್ಥ ಆಗೈತಿ.
2: ಹೌದ್ರಿ, ಗಾಂಧೀಜಿ ಅವರು ಯಾರ ಹತ್ತಿರ ಎರಡು ರೊಟ್ಟಿ ಅವನು ಒಂದನ್ ತಾಮ್ ಇಟ್ಕೊಂಡು ಇನ್ನೊಂದನ್ನ ಏನು ಇಲ್ದವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ರ.
1: ಅದಕ್ಕಾಗಿ ಅಲ್ಲನ್ನ ಹಿರಿಯರು ಹೇಳುದು, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ನಾವು ಯಾವಾಗ್ಲೂ ಪರೋಪಕಾರ ಮಾಡ್ತಾ ಜೀವಿಸ್ಬೇಕು. ಇಂತಹ ನಿರ್ಗತಿಕರ ಸೇವೆ ಮಾಡಿದ್ರ ದೇವರ ಸೇವೆ ಮಾಡಿದಷ್ಟು ಸಮ ಪುಣ್ಯ ಬರ್ತೈತಿ. ಮತ್ತೆ ಸಹಾಯ ಪಡೆದಂತವ್ರಿಗೆ ಸಮಾಧಾನ ಆಗುತ್ತೆ, ನಾವು ಸಹಾಯ ಮಾಡಿದ ತೃಪ್ತಿ ನಮಗ್ ಸಿಗುತ್ತೆ.
2: ಹೌದು ಹೌದು, ನಮ್ಮ ಜೀವನದುದ್ದಕ್ಕೂ ನಾವು ಅಸಹಾಯಕರಿಗೆ ದೀನರಿಗೆ ಸಹಾಯ ಮಾಡ್ತಾ ಇತರಿಗೆ ಆದರ್ಶ ಆಗ್ಬೇಕು ಅಂತ ಹೇಳಿ ನನಗೂ ಈಗ ಅನ್ಸ್ಲಿಕ್ಕತ್ತದ. ಇನ್ಮೇಲೆ ನಾವು ನಮ್ ಕೈಲಾದಷ್ಟು ಸೇವೆಯನ್ನ ಸಹಾಯವನ್ನು ಮಾಡ್ತಾ ಇರೋಣ್ರಿ.
1: ಆಗ್ಲಿ, ನೀ ಹೇಳದಂಗ ಮಾಡೋ ನೋಡಿ.
3: ಇದುವರೆಗೆ ಪರೋಪಕಾರ ಕಥಾನಾಟಕ ಕೇಳಿದಿರಿ. ಭಾಗವಹಿಸಿದವರು ಹೇಮಂತ್ ರಾಮಡಗಿ, ಶರಣಬಸವ ಚೋಳಿ, ಲತಾ ಹೆಗಡೆ, ಚಂದ್ರಶೇಖರ್ ತೆಂಬದ್ಮನಿ ಹಾಗೂ ಸುರೇಖಾ ಸುರೇಶ್.
4: ಕಥಾನಾಟಕ ಸರಣಿ ಸುನೀತಿ ಪಥ ಪ್ರಸಾರವಾಯಿತು. ಮೂಲ ಕಥೆ ಜಗನ್ನಾಥ್ ಜಮಾದಾರ್. ನಾಟಕ ರೂಪಾಂತರ ಎಎನ್ ನಾಗರಳ್ಳಿ. ಸಂಕಲನ ಚಂದ್ರಶೇಖರ್ ತೆಂಬದಮನಿ. ಪ್ರಸ್ತುತಿ ಸುರೇಖಾ ಸುರೇಶ್.

0: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಗ್ರೀನ್ ಟೆಕ್ನಾಲಜಿ, ಹಸಿರು ತಂತ್ರಜ್ಞಾನ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ರಜತ್ ಆಚಾರ್ಯ.
1: ಗ್ರೀನ್ ಟೆಕ್ನಾಲಜಿ ಅಂದರೆ ಪರಿಸರ ಸ್ನೇಹಿ ತಂತ್ರಜ್ಞಾನ. ಸ್ನೇಹಿತರೆ, ಇವತ್ತು

0: ಬೇಸಿಗೆ ಜಾಸ್ತಿ, ಮಳೆ ಅಸ್ಥಿರ, ಪೊಲ್ಯೂಷನ್ ಹೆಚ್ಚಾಗಿದೆ, ಕರೆಂಟ್ ಬಿಲ್, ಪೆಟ್ರೋಲ್ ರೇಟ್ ಕೂಡ ದಿನೇ ದಿನೇ ಏರುತ್ತಿದೆ. ಇಂತಹ ಸಮಯದಲ್ಲಿ ತಂತ್ರಜ್ಞಾನದ ಕೇವಲ ಸೌಕರ್ಯಕ್ಕಾಗಿ ಮಾತ್ರ ಅಲ್ಲ, ಪ್ರಕೃತಿಯನ್ನು ಉಳಿಸುವುದಕ್ಕೂ ಬಳಸಬೇಕು. ಅದೇ ಗ್ರೀನ್ ಟೆಕ್ನಾಲಜಿ. ಸರಳವಾಗಿ ಹೇಳುವುದಾದರೆ ಪ್ರಕೃತಿಗೆ ಕಡಿಮೆ ಹಾನಿ ಮಾಡಿ ವಿದ್ಯುತ್, ನೀರು, ಇಂಧನ ಉಳಿಸಿ ಮಾಲಿನ್ಯ ಕಡಿಮೆ ಮಾಡುವ ಟೆಕ್ನಾಲಜಿಯೇ ಗ್ರೀನ್ ಟೆಕ್ನಾಲಜಿ. ಗ್ರೀನ್ ಟೆಕ್ನಾಲಜಿ ಅಂದ್ರೆ ಭವಿಷ್ಯದ ವಿಷಯ ಅಲ್ಲ, ಅದು ಈಗಾಗಲೇ ನಮ್ಮ ಮನೆಯೊಳಗೆ ಬಂದಿದೆ. ನಿಮ್ಮ ಮನೆಯ ಎಲ್ಇಡಿ ಬಲ್ಬ್ ಕೂಡ ಗ್ರೀನ್ ಟೆಕ್ನಾಲಜಿ. ನೀವು ಬಳಸುವ ಇನ್ವರ್ಟರ್ ಟೆಕ್ನಾಲಜಿ ಕೂಡ ಗ್ರೀನ್ ಟೆಕ್ನಾಲಜಿ. ಇವತ್ತು ಹಲವಾರು ಮನೆಗಳ ಮೇಲೆ ಕಾಣೋ ಸೋಲಾರ್ ಪ್ಯಾನಲ್ಸ್, ರಸ್ತೆಯಲ್ಲಿ ಓಡೋ ಎಲೆಕ್ಟ್ರಿಕ್ ಸ್ಕೂಟರ್ಸ್, ಸ್ಮಾರ್ಟ್ ನೀರಾವರಿ ವ್ಯವಸ್ಥೆ, ಮಳೆ ನೀರು ಕೊಯ್ಲು ವ್ಯವಸ್ಥೆ, ತ್ಯಾಜ್ಯ ಮರುಬಳಕೆ, ಇವೆಲ್ಲವೂ ಗ್ರೀನ್ ಟೆಕ್ನಾಲಜಿಯ ಉದಾಹರಣೆಗಳು. ಭಾರತಕ್ಕೆ ಸೂರ್ಯನ ಬೆಳಕು ಒಂದು ದೊಡ್ಡ ಶಕ್ತಿ. ಹಿಂದೆ ನಾವು ಬಿಸಿಲಿನಿಂದ ದೂರವಿರಲು ಪ್ರಯತ್ನಿಸುತ್ತಿದ್ದೆವು, ಆದರೆ ಈಗ ಅದೇ ಬಿಸಿಲನ್ನು ವಿದ್ಯುತ್ ಆಗಿ ಬಳಸಲಾಗುತ್ತಿದೆ. ಹಲವಾರು ಮನೆಗಳಲ್ಲಿ ಸೋಲಾರ್ ಪ್ಯಾನೆಲ್ ಹಾಕಿ ಫ್ಯಾನ್, ಟಿವಿ, ಫ್ರಿಡ್ಜ್ ಹೀಗೆ ಮನೆ ಉಪಕರಣಗಳನ್ನು ನಡೆಸುತ್ತಿದ್ದಾರೆ. ಇದರಿಂದ ಕರೆಂಟ್ ಬಿಲ್ ತುಂಬಾ ಕಡಿಮೆಯಾಗುತ್ತಿದೆ. ಆರಂಭದಲ್ಲಿ ಸ್ವಲ್ಪ ಖರ್ಚು ಇದ್ದರೂ ಸರ್ಕಾರದ ಸಬ್ಸಿಡಿ ಮತ್ತು ಭವಿಷ್ಯದ ಉಳಿತಾಯ ನೋಡಿದರೆ ಸೋಲಾರ್ ಎನರ್ಜಿ ಒಂದು ಸ್ಮಾರ್ಟ್ ಹೂಡಿಕೆಯಾಗಿದೆ. ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ನೋಡೋಣ. ಇವತ್ತು ರಸ್ತೆಯಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಮತ್ತು ಇವಿ ಬೈಕ್ಗಳು ತುಂಬಾ ಸಾಮಾನ್ಯವಾಗಿಬಿಟ್ಟಿವೆ. ಮೊದಲು ಜನರಿಗೆ ಚಾರ್ಜ್ ಹೇಗೆ ಮಾಡೋದು, ಬ್ಯಾಟರಿ ಎಷ್ಟು ದಿನ ಬರುತ್ತೆ ಅನ್ನೋ ಅನುಮಾನ ಇತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಪೆಟ್ರೋಲ್ ಬೆಲೆ ಹೆಚ್ಚಾಗುತ್ತಿರುವ ಸಮಯದಲ್ಲಿ ಇವಿ ಬಳಸುವುದು ತುಂಬಾ ಎಕನಾಮಿಕಲ್ ಆಗಿದೆ. ಸಾಮಾನ್ಯ ಪೆಟ್ರೋಲ್ ಸ್ಕೂಟರ್ಗಳಿಗೆ ಹೋಲಿಸಿದರೆ ಒಂದು ಟ್ಯಾಂಕ್ ತುಂಬಿಸಲು ಸುಮಾರು 400 ರೂಪಾಯಿ ಖರ್ಚಾಗುವಾಗ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ಒಂದು ಬಾರಿ ಪೂರ್ಣ ಚಾರ್ಜ್ ಮಾಡಲು ಕೇವಲ 30-40 ರೂಪಾಯಿ ಖರ್ಚಾಗುತ್ತದೆ. ಗ್ರೀನ್ ಟೆಕ್ನಾಲಜಿ ನಗರಗಳಿಗೆ ಮಾತ್ರ ಅಲ್ಲ, ಕೃಷಿಯಲ್ಲೂ ದೊಡ್ಡ ಬದಲಾವಣೆ ತರುತ್ತಿದೆ. ಇವತ್ತು ಡ್ರಿಪ್ ಇರಿಗೇಷನ್, ಸ್ಮಾರ್ಟ್ ಸೆನ್ಸರ್ಸ್ ಮತ್ತು ಎಐ ಫಾರ್ಮಿಂಗ್ ಆಪ್ಸ್ ಮೂಲಕ ಬೆಳೆಗಳಿಗೆ ಬೇಕಾದಷ್ಟು ಮಾತ್ರ ನೀರನ್ನು ನೀಡಲಾಗುತ್ತಿದೆ. ಮಣ್ಣಿನಲ್ಲಿ ನೀರು ಕಡಿಮೆಯಾದಾಗ ಮೋಟರ್ ಸ್ವಯಂಚಾಲಿತವಾಗಿ ಆನ್ ಆಗುತ್ತದೆ. ಇದರಿಂದ ನೀರು, ವಿದ್ಯುತ್ ಎರಡೂ ಉಳಿಯುತ್ತವೆ ಮತ್ತು ಬೆಳೆಯ ಗುಣಮಟ್ಟವೂ ಹೆಚ್ಚಾಗುತ್ತದೆ. ಇನ್ನು ಆಧುನಿಕ ಕೃಷಿ ತಂತ್ರಜ್ಞಾನದಲ್ಲಿ ಡ್ರೋನ್ ಬಳಸಿ ಗೊಬ್ಬರ ಮತ್ತು ಔಷಧಿಯನ್ನು ಸಮವಾಗಿ ಸಿಂಪಡಿಸಲಾಗುತ್ತಿದೆ. ರೈತರಿಗೆ ಸಮಯ ಉಳಿಯುತ್ತದೆ, ಶ್ರಮವೂ ಕಡಿಮೆಯಾಗುತ್ತದೆ. ಇದೇ ಆಧುನಿಕ ಗ್ರೀನ್ ಟೆಕ್ನಾಲಜಿಯ ಶಕ್ತಿ. ಇನ್ನು ನೀರಿನ ನಿರ್ವಹಣೆ ಬಗ್ಗೆ ತಿಳಿಯುವುದಾದರೆ ಹಲವಾರು ಅಪಾರ್ಟ್ಮೆಂಟ್ಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ಗಳನ್ನು ಬಳಸಲಾಗುತ್ತಿದೆ. ಮಳೆ ನೀರನ್ನು ಸಂಗ್ರಹಿಸಿ ಗಾರ್ಡನಿಂಗ್ ಮತ್ತು ಗ್ರೌಂಡ್ ವಾಟರ್ ರೀಚಾರ್ಜ್ಗೆ ಉಪಯೋಗ ಮಾಡುತ್ತಾರೆ. ನೀರಿನ ಸಮಸ್ಯೆ ಹೆಚ್ಚಾಗುತ್ತಿರುವ ಇಂದಿನ ಕಾಲದಲ್ಲಿ ಇದು ಅತ್ಯಂತ ಮುಖ್ಯ ಟೆಕ್ನಾಲಜಿಯಾಗಿದೆ. ತ್ಯಾಜ್ಯ ನಿರ್ವಹಣೆ ಕೂಡ ಗ್ರೀನ್ ಟೆಕ್ನಾಲಜಿಯ ಪ್ರಮುಖ ಭಾಗ. ಈಗ ಹಲವೆಡೆ ಹಸಿಕಸ ಹಾಗೂ ಒಣಕಸವನ್ನು ಬೇರ್ಪಡಿಸಿ ಮರುಬಳಕೆ ಮಾಡಲಾಗುತ್ತಿದೆ. ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಕಿಚನ್ ವೇಸ್ಟ್ನಿಂದ ಬಯೋಗ್ಯಾಸ್ ತಯಾರಿಸಿ ಅಡುಗೆಗೆ ಬಳಸುತ್ತಿದ್ದಾರೆ. ಇನ್ನು ಸ್ಮಾರ್ಟ್ ಹೋಮ್ಸ್ ಬಗ್ಗೆ ಹೇಳುವುದಾದರೆ ಸ್ಮಾರ್ಟ್ ಎಸಿ, ಇನ್ವರ್ಟರ್ ಉಪಕರಣಗಳು ಮತ್ತು ಸ್ವಯಂಚಾಲಿತ ಬೆಳಕಿನ ವ್ಯವಸ್ಥೆಗಳು ಕಡಿಮೆ ವಿದ್ಯುತ್ ಅನ್ನು ಬಳಸುತ್ತವೆ. ಕೆಲವು ಮನೆಗಳಲ್ಲಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ದೀಪಗಳನ್ನು ನಿಯಂತ್ರಿಸಬಹುದು. ಯಾರು ಇಲ್ಲದ ಕೋಣೆಯಲ್ಲಿ ದೀಪಗಳು ಸ್ವಯಂಚಾಲಿತವಾಗಿ ಆಫ್ ಆಗುತ್ತವೆ. ಇದು ವಿದ್ಯುತ್ ಉಳಿತಾಯಕ್ಕೆ ದೊಡ್ಡ ಸಹಾಯ ಮಾಡುತ್ತದೆ. ತಂತ್ರಜ್ಞಾನ ಎಷ್ಟೇ ಆಧುನಿಕ ಆದರೂ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಬೇಕು. ಆದರೆ ಲಕ್ಷಾಂತರ ಜನ ಇದೇ ಮಾಡಿದರು ಅಂದರೆ ದೇಶದ ಭವಿಷ್ಯವೇ ಬದಲಾಗಬಹುದು. ಸಣ್ಣ ಸಣ್ಣ ಬದಲಾವಣೆಗಳು ದೊಡ್ಡ ಭವಿಷ್ಯ ನಿರ್ಮಿಸುತ್ತವೆ. ತಂತ್ರಜ್ಞಾನ ಬೆಳೆಯಲಿ, ಪ್ರಕೃತಿ ಉಳಿಯಲಿ.
1: ಗ್ರೀನ್ ಟೆಕ್ನಾಲಜಿ, ಹಸಿರು ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡಿದವರು ರಜತ್ ಆಚಾರ್ಯ. ಇವತ್ತಿನ ಸಂಚಿಕೆಯ ಪ್ರಶ್ನೆ: ಎಲೆಕ್ಟ್ರಿಕ್ ವೆಹಿಕಲ್ ಬಳಸುವ ಲಾಭವೇನು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
1: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
4: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.

0: 7:02 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ತೆಲುಗು ಕಾರ್ಯಕ್ರಮాలు వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
4: నా స్వరము నీ స్వరము సంగమమై మనసరంగా అవతరించి
5: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
4: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
1: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളു ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
6: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
0: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
6: ಆಗ ತಾನಾಗೆ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
0: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
6: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್. ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81 ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60% ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ

ಜನಜಾತಿಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ಜರುಗಲಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಚಾಲನೆ ನೀಡಲಿದ್ದಾರೆ. ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ ಶೇಕಡ 60ರಷ್ಟು ಹೆಚ್ಚಿಸಿದ್ದು ರಾಜ್ಯದ 1 ಕೋಟಿಗೂ ಅಧಿಕ ಕಾರ್ಮಿಕರಿಗೆ ಆರ್ಥಿಕ ನೆರವು ದೊರಕಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ನೂತನ ಕನಿಷ್ಠ

0: 8,000 ಅಧಿಕ ಸ್ಥಳಗಳಲ್ಲಿ ಇಂದು ಜರುಗಲಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಚಾಲನೆ ನೀಡಲಿದ್ದಾರೆ. ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ ಶೇಕಡ 60% ಹೆಚ್ಚಿಸಿದ್ದು ರಾಜ್ಯದ 1 ಕೋಟಿಗೂ ಅಧಿಕ ಕಾರ್ಮಿಕರಿಗೆ ಆರ್ಥಿಕ ನೆರವು ದೊರಕಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ನೂತನ ಕನಿಷ್ಠ ವೇತನ ಜಾರಿಯಿಂದ ರಾಜ್ಯ ಕಾರ್ಮಿಕರ ವಿಮೆ ಇಎಸ್ಐ ಮತ್ತು ಭವಿಷ್ಯ ನಿಧಿ ಪಿಎಫ್ ಕಡಿತದ ಬಳಿಕ ದೊರಕುತ್ತಿದ್ದ ಕಡಿಮೆ ವೇತನದ ಬದಲಾಗಿ ಪರಿಷ್ಕೃತ ಸಂಚಿತ ವೇತನ ಕೈಗೆ ಸಿಗಲಿದೆ ಎಂದರು. ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರು, ನಿರ್ದಿಷ್ಟ ವಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು, ಖಾಸಗಿ ಶಾಲೆ ಕಾಲೇಜುಗಳ ಬೋಧಕೇತರ ಸಿಬ್ಬಂದಿ, ಇಕಾಮರ್ಸ್ ಕ್ಷೇತ್ರದ ನೌಕರರು, ಕೊರಿಯರ್ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ನೌಕರರು ಸೇರಿದಂತೆ ಒಟ್ಟಾರೆ ರಾಜ್ಯದ 81ಕ್ಕೂ ಹೆಚ್ಚು ಅನುಸೂಚಿತ ಉದ್ಯೋಗ ವಲಯಗಳ ಕಾರ್ಮಿಕರಿಗೆ ಇದರ ಲಾಭ ದೊರೆಯಲಿದೆ ಎಂದು ಸಚಿವ ಲಾಡ್ ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದನ್ವಯ ವೇತನ ಪರಿಷ್ಕರಣೆ ಕೈಗೊಂಡು ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. 3,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಶಿವಮೊಗ್ಗ ಹಾಗೂ ಶೃಂಗೇರಿ ಮಧ್ಯದ ರೈಲು ಮಾರ್ಗದ ಅಭಿವೃದ್ಧಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮಂಗಳೂರು ರೈಲ್ವೆ ಕಚೇರಿಯಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ 37 ನೂತನ ರೈಲುಗಳನ್ನು ಪ್ರತಿದಿನದ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮಂಗಳೂರು ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವ, ಮಂಗಳೂರು ಸುಬ್ರಹ್ಮಣ್ಯ ನಡುವೆ ರೈಲುಗಳ ವೇಗ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವ ಸೋಮಣ್ಣ ನುಡಿದರು. ಹೊಸದಿಲ್ಲಿಯ ಕೆಂಪುಕೋಟೆ ಮೈದಾನದಲ್ಲಿ ಇಂದು ಬುಡಕಟ್ಟು ಸಮುದಾಯಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ ಆಯೋಜಿತವಾಗಿದೆ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ 500 ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಸಾಂಪ್ರದಾಯಿಕ ಪೋಷಾಕು ತೊಟ್ಟು ಪಾಲ್ಗೊಳ್ಳಲಿದ್ದಾರೆ. ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಿ ಸಂಭ್ರಮಿಸುವ ಉದ್ದೇಶದೊಂದಿಗೆ 1.5 ಲಕ್ಷ ವನವಾಸಿಗರು ಸಮಾವೇಶಗೊಳ್ಳಲಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಆಜಾದ್ಪುರ ಎಸ್ಆರ್ಎಂ ಮೆಹ್ತಾ ಸಿಬಿಎಸ್ಇ ಶಾಲೆ ವಿದ್ಯಾರ್ಥಿನಿ ತನ್ವಿ ಚೈತನ್ಯ ಕೊಠಾರಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ನಾನು ಯುವಿಕಾ 2026 ರಲ್ಲಿ 13 ದಿನಗಳ ಅವಧಿಯಲ್ಲಿ URSC ಬೆಂಗಳೂರು ನೆಲೆಯಲ್ಲಿ ಭಾಗವಹಿಸಿದ್ದೆ. ಒಟ್ಟು ಕಾರ್ಯಕ್ರಮ ಅದ್ಭುತವಾಗಿತ್ತು. ಪ್ರಯೋಗ ಶಾಲಾ ದರ್ಶನಗಳನ್ನು ಮತ್ತು ಅನೇಕ ಪ್ರಯೋಗಗಳನ್ನು ನಡೆಸುವ ಮೂಲಕ ತುಂಬಾ ಆಸಕ್ತಿಪೂರ್ಣವಾಯಿತು. ನಾವು ಇಸ್ರೋನ ಹಲವಾರು ಕೇಂದ್ರಗಳನ್ನು ಭೇಟಿ ಮಾಡಿ ಪ್ರಮುಖ ವ್ಯಕ್ತಿಗಳಾದ ಡಾಕ್ಟರ್ ಎಂ ಅಣ್ಣಂದುರೈ, ದ ಮೂನ್ ಮ್ಯಾನ್ ಆಫ್ ಇಂಡಿಯಾ, ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತೆ ಇಸ್ರೋ ನಿರ್ದೇಶಕರಾದ ವಿ ನಾರಾಯಣನ್ ಸರ್ ಅವರ ಜೊತೆಗೆ ಸಂವಾದವನ್ನು ನಡೆಸಿದ್ದೇವೆ. ಜ್ಞಾನವರ್ಧಕ ಅನುಭವವಾಗಿತ್ತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 87 ಪೈಸೆ, ಡೀಸೆಲ್ ಪ್ರತಿ ಲೀಟರ್ಗೆ 91 ಪೈಸೆಯಷ್ಟು ಹಾಗೂ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ 1 ರೂಪಾಯಿಯಷ್ಟು ಏರಿಕೆಯಾಗಿದೆ. ಪರಿಷ್ಕೃತ ದರ ನಿನ್ನೆಯಿಂದ ಜಾರಿಗೊಂಡಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪರ ಕಾಳಜಿ ಇದ್ದರೆ ತನ್ನ ಪಾಲಿನ ಪೆಟ್ರೋಲ್ ಹಾಗೂ ಡೀಸೆಲ್ ಸುಂಕ ಇಳಿಸಲಿ ಎಂದು ಆಗ್ರಹಿಸಿದ್ದಾರೆ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ.

0: ಪ್ರತಿ ದಿನ ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲು. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000 ಅಧಿಕ ಜನ ಸ್ಕಿಜೋಫ್ರೇನಿಯಾದಿಂದ ಬಾಧಿತರಾಗಿದ್ದಾರೆ. ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಸ್ಕಿಜೋಫ್ರೇನಿಯಾ ಕುರಿತು ಮಾಹಿತಿ ನೀಡಿದ್ದಾರೆ.
1: ಸ್ಕಿಜೋಫ್ರೀನಿಯಾ ಎಂದರೆ ಚಿತ್ತ ವಿಕಲತೆ. ಇದು ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ. ವ್ಯಕ್ತಿ ತಾನು ಒಂದು ವಾಸ್ತವತೆಯನ್ನು ಕಳೆದುಕೊಂಡಿರುತ್ತಾನೆ. ವಿಶ್ವದಾದ್ಯಂತ 3 ಕೋಟಿಗೂ ಹೆಚ್ಚು ಜನ ಈ ಒಂದು ಸ್ಕಿಜೋಫ್ರೀನಿಯಾ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ನಮ್ಮ ದೇಶದಲ್ಲಿ 6-8 ಲಕ್ಷ ಮಂದಿಗೆ ಈ ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ ಕಂಡುಬರುತ್ತದೆ. ಈ ಕಾಯಿಲೆ ಅತಿ ಹೆಚ್ಚಾಗಿ ಬಳಲುತ್ತಿದ್ದಾರೋ ಅಂಥವರನ್ನು ನಾವು ಒಳರೋಗಿಯನ್ನಾಗಿಯೂ ಸಹ ನಾವು ಟ್ರೀಟ್ಮೆಂಟ್ ಕೊಡುತ್ತಾ ಅವರಿಗೆ ಇಂಜೆಕ್ಷನ್ ಹಾಗೂ ECT ಚಿಕಿತ್ಸೆಯನ್ನು ಸಹ ನೀಡಬಹುದು. ಈ ಚಿಕಿತ್ಸೆಯು ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತವಾಗಿ ಜನರ ನೆರವಿಗೆ ಸಿದ್ಧವಾಗಿರುತ್ತದೆ.
0: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಸಾಗರ್ ನಿರ್ಮಿಸಿದ ವರದಾ ನದಿ ಜೀವವೈವಿಧ್ಯ ಸಾಕ್ಷ್ಯಚಿತ್ರಕ್ಕೆ ರಾಜ್ಯ ಜೀವವೈವಿಧ್ಯ ಮಂಡಳಿಯ 2025-26 ಸಾಲಿನ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಶ್ರಾವ್ಯ ಸಾಗರ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
2: ನನ್ನ ಊರಿನ ಹತ್ತಿರದಲ್ಲಿಯೇ ಪಶ್ಚಿಮ ಘಟ್ಟದ ಜೀವನಾಡಿಯಾದಂತಹ ವರದಾ ನದಿಯ ಜನ್ಮಸ್ಥಾನವಿದೆ. ವರದಾ ನದಿಯು ಮಲೆನಾಡಿನಲ್ಲಿ ಹುಟ್ಟಿ ಬಯಲು ನಾಡಿಗಳಿಗೆ ಜೀವನಾಡಿಯಾಗಿ ಹರಿಯುತ್ತದೆ. ಇಡೀ ಭಾರತದಲ್ಲೇ ಉತ್ತರಾಭಿಮುಖವಾಗಿ ಹರಿಯುವಂತಹ ಏಕೈಕ ನದಿ ವರದಾ ನದಿಯಾಗಿದೆ. ನಾನೊಂದು ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡಿದ್ದು ವರದಾಯಿನಿ ವರದೆ ಎನ್ನುವಂತಹ ಹೆಸರಿನಲ್ಲಿ ಜೀವನಾಡಿ ವರದೆಯ ಕತೆ ಬಿತ್ತರಗೊಂಡಿದೆ. ನನ್ನ ನೆಲದ ಮೂಲ ಕಥೆಯನ್ನು ನಾನು ಈ ಸಾಕ್ಷ್ಯಚಿತ್ರದಲ್ಲಿ ಜೀವ ವೈವಿಧ್ಯತೆಯ ವರದೆಯ ಅಂಗಳದ ಕತೆಗಳನ್ನ ಹಿಡಿದಿಟ್ಟಿದ್ದೇನೆ. ಅವಕಾಶವನ್ನ ನೀಡಿದಂತಹ ಮಂಡಳಿಗೂ, ವೆಂಕಟೇಶ್ ಕೌಲ್ಕೋಡರವರಿಗೂ, ನಾಗೇಂದ್ರ ಸಾಗರ್ ಹಾಗೂ ವಾಣಿಶ್ರೀ ಸಾಗರ್ ಅವರಿಗೂ, ಸಚಿನ್ ಹೆಗಡೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ.
0: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪ್ರತಿನಿಧಿಗಳು ಸೂರತ್ ಮಹಾನಗರ ಪಾಲಿಕೆ ಹಾಗೂ ದೇಶದ ಅತೀ ದೊಡ್ಡ 140 MLD ಸಾಮರ್ಥ್ಯದ ಒಳಚರಂಡಿ ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ವಾರ್ಷಿಕ 60 ಕೋಟಿ ಲಾಭ ಗಳಿಸುತ್ತಿರುವ ಘಟಕದ ಕಾರ್ಯವೈಖರಿ ಕುರಿತು ಸೂರತ್ ಪಾಲಿಕೆಯ ಕಾರ್ಯನಿರ್ವಾಹಕ ಅಭಿಯಂತರ ಪರೇಶ್ ಪಟೇಲ್ ನಿಯೋಗಕ್ಕೆ ಮಾಹಿತಿ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ರಾಜ್ಯಕ್ಕೆ ಭೇಟಿ ನೀಡಿದ್ದು ಇಂದು ಬೆಂಗಳೂರು ಉತ್ತರ ಜಿಲ್ಲೆ ಕಾರ್ಯಕರ್ತರ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯಮಟ್ಟದ ಚೆಸ್ ಪಂದ್ಯಾವಳಿ ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಇಂದು ನಗರದ ಯುವಜನ ಸೇವಾ ಇಲಾಖೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧರೆ ಫೌಂಡೇಶನ್ ಸಹಯೋಗದಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲಾಗುತ್ತಿದೆ ಎಂದು ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನ ಕೈ ಕಸೂತಿ ಪ್ರವೀಣೆ MS ಸುಕನ್ಯಾ ಮಲೇಷಿಯಾದ ವಿಶ್ವ ಫ್ಯಾಷನ್ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಿಳಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅರಣ್ಯದ ಯಳಂದೂರು ವನ್ಯಜೀವಿ ವಲಯದಲ್ಲಿ ಕಂಡುಬಂದ ಆನೆ ಕಳೇಬರದ ಅಂಗಾಂಗಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81ಕ್ಕೂ ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60%+ ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಆಕಾಶವಾಣಿ ಧಾರವಾಡ.
4: ಕಣ್ಣುಗಳು ನಯನ
5: ನಯನ ದೀಪ.
3: ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
6: ಈ ಕಾರ್ಯಕ್ರಮದ ಪ್ರಾಯೋಜಕರು
5: ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ. ನೋವು ರಹಿತ ಲೇಸರ್ ಶಸ್ತ್ರಚಿಕಿತ್ಸೆ,
6: ಇಂಜೆಕ್ಷನ್ ಇಲ್ಲದ ಹೊಲಿಗೆ ರಹಿತ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ಸೌಲಭ್ಯ,
5: ರೆಟಿನಾ ತೊಂದರೆಗೆ ಸಂಬಂಧಿಸಿದ ಸೇವೆಗಳು,
6: ಕಣ್ಣಿನ ಪೊರೆ, ಗ್ಲೂಕೋಮಾ ಶಸ್ತ್ರಚಿಕಿತ್ಸೆ,
5: ಮಕ್ಕಳ ಕಣ್ಣಿನ ತೊಂದರೆಗಳು ಹಾಗೂ

0: ಕಣ್ಣುಗಣ್ಣಿನ ಚಿಕಿತ್ಸೆ,
1: ಲಾಸಿಕ್ ಕ್ಲಿಯರ್ ಐ ಸರ್ಜರಿ,
0: ವೈಯಕ್ತೀಕರಿಸಿದ ಕಸ್ಟಮೈಸ್ಡ್ ಕೃತಕ ಕಣ್ಣಿನ ಜೋಡಣೆ
1: ಮುಂತಾದ ಎಲ್ಲಾ ರೀತಿಯ ತೊಂದರೆಗಳಿಗೆ ಚಿಕಿತ್ಸೆ ಲಭ್ಯ.
0: ಖಾಸಗಿ ಆರೋಗ್ಯ ವಿಮಾ ಕಂಪನಿಗಳ ನಗದುರಹಿತ ಸೌಲಭ್ಯ.
1: NABH ನಿಂದ ಮಾನ್ಯತೆ ಪಡೆದ ಆಸ್ಪತ್ರೆ.
0: ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
1: ಸೋಮೇಶ್ವರ ಹೈಟ್ಸ್, ಹಳೆ DSP ಸರ್ಕಲ್,
0: ಹಳ್ಳಿಯಾಳ ರಸ್ತೆ, ಧಾರವಾಡ. ದೂರವಾಣಿ ಸಂಖ್ಯೆ
1: 0836279111
0: 279222.
2: ಗ್ಲೋಕೋಮಾ ತಡೆಗಟ್ಟಲು ಇರುವ MIGS ಅಂದ್ರೆ ಶಸ್ತ್ರಚಿಕಿತ್ಸೆಗಳ ಸಮೂಹ, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ಪ್ರಿಯಾಂಕಾ ಗುಮಾಸ್ತೆ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಮಾಯಾ ರಾಮನ್.
3: ನಮಸ್ಕಾರ ಶ್ರೋತೃಗಳೇ. ಇಡೀ ವಿಶ್ವದೊಳಗ ಅಂಧತ್ವ ಅನ್ನೋದು ಒಂದು ತೊಂದರೆ, ಆದ್ರೆ ಈ ಕಣ್ಣಿಗೆ ಸಂಬಂಧಪಟ್ಟಂಗ ನಂತರ ಬರುವಂತಹ ಒಂದಷ್ಟು ಕಾಯಿಲೆಗಳು, ಅದರೊಳಗ ಗ್ಲುಕೋಮಾ ಅಂತ ನಾವು ಬಹಳ ಕೇಳ್ತೀವಿ. ಹಂಗಾದ್ರೆ ಗ್ಲುಕೋಮಾ ಅನ್ನುವಂತಹ ಕಾಯಿಲೆ ಇದು ಯಾವಾಗ ಬರ್ತದ, ಯಾರಿಗೆ ಬರ್ತದ, ಯಾರಿಗೆ ಬರುವಂತಹ ಸಾಧ್ಯತೆ ಇರ್ತದ, ಇದನ್ನೆಲ್ಲ ತಿಳ್ಕೊಳ್ಳೋಣ ಅಂತ ಇದನ್ನ ತಿಳಿಸ್ಕೊಡ್ಲಿಕ್ಕೆ ಇವತ್ತ ನಮ್ಮ ಸ್ಟುಡಿಯೋಗೆ ಬಂದಾರ ಧಾರವಾಡದ ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯೊಳಗ ಗ್ಲುಕೋಮಾ ತಜ್ಞೆಯಾಗಿರುವ ಡಾಕ್ಟರ್ ಪ್ರಿಯಾಂಕಾ ಗುಮಾಸ್ತೆ ಅವರು. ನಮಸ್ಕಾರ ಡಾಕ್ಟರ್.
4: ನಮಸ್ಕಾರ ಮೇಡಮ್.
3: ಡಾಕ್ಟರ್, ಇತ್ತೀಚೆಗೆ ಬಹಳಷ್ಟು ಕೇಳಿ ಬರ್ತಾ ಇರೋದು ಗ್ಲುಕೋಮಾ ಅನ್ನುವಂತಹ ಒಂದು ಕಣ್ಣಿನ ತೊಂದರೆ. ಗ್ಲುಕೋಮಾ ಅಂತ ಹೇಳಿ ಏನಾದ್ರು ನಿಮ್ಗೆ ಸಂಶಯ ಬಂತಂದ್ರ ಮೊದ್ಲಿಗೆ ಸಾಧ್ಯ ಆದಷ್ಟು ಲಘೂನೇ ತಪಾಸಣೆ ಮಾಡಿಸ್ಕೋಬೇಕು ಅಂತ ಹೇಳ್ತೀರಿ. ಒಂದ್ ವೇಳೆ ಇದು ಗ್ಲುಕೋಮಾ ಅಂತ ನೀವು ತಜ್ಞ ವೈದ್ಯರು ಕಂಡು ಹಿಡಿದ್ರಿ ಅಂತಂದ್ರ ಅದಕ್ಕಾಗಿ ಇರುವಂತಹ ಗ್ರೂಪ್ ಆಫ್ ಸರ್ಜರೀಸ್ ಅಂತ ಹೇಳ್ತಿರಲ್ಲ, ಶಸ್ತ್ರಚಿಕಿತ್ಸೆಗಳ ಸಮೂಹ ಅಂತಾನೆ ಹೇಳ್ಬಹುದು, MIGS, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ.
4: MIGS ಅಥವಾ ಮಿಕ್ಸ್ ಹೋಗೋಕಿನ ಮುಂಚೆ ಒಂದು ನೆನ್ಪಿಟ್ಕೋಬೇಕಂದ್ರೆ ಗ್ಲೋಕೋಮಾ ಒಳಗೆ ಹೋಗಿದ ದೃಷ್ಟಿ ವಾಪಸ್ ಬರುವುದಿಲ್ಲ. ಇಟ್ ಇಸ್ ಅ ಇರ್ರಿವರ್ಸಿಬಲ್ ಬ್ಲೈಂಡ್ನೆಸ್.
3: ಅದನ್ನ ಬಹಳಷ್ಟು ನಾವು ಮನದಟ್ಟು ಮಾಡ್ಕೋಬೇಕು. ಒಂದ್ಸಲ ಗ್ಲುಕೋಮಾ ಬಂದು ನೇತ್ರದೊಳಗ ಏನಾದ್ರೂ ಈ ಬೆಳಕು ಇರ್ಲಾರ್ದಂಗಾತು, ಕಣ್ಣು ಕಾಣಿಸದೇ ಇದ್ದಂಗಾತು ಅಂದ್ರೆ ಮತ್ತೆ ದೃಷ್ಟಿ ಬರೋದು ಸಾಧ್ಯತೆ ಇಲ್ಲ ಅಂತೀರಿ.
4: ಹೌದು. ಸೊ ಇದ್ದಿದ್ ದೃಷ್ಟಿ ಉಳಿಸಬಹುದು. ಅದಕ್ಕೆ ಪೇಷಂಟ್ ಎಷ್ಟು ಬೇಗ ಹಾಸ್ಪಿಟಲ್ ಡಿಟೆಕ್ಟ್ ಆಗ್ತಾರೆ ಗ್ಲೋಕೋಮಾ ಇದೆ ಅಂತ ಹೇಳಿ ಅಷ್ಟು ಬೇಗ ಅಷ್ಟು ದೃಷ್ಟಿ ಅವ್ರದ್ದು ಉಳಿತದೆ. ಸೊ ಫಸ್ಟ್ ಮೂರ್ ತರದ್ದು ನೀವು ಟ್ರೀಟ್ಮೆಂಟ್ ಹೇಳ್ಬೋದು. ಮೊದಲಿಂದ ಅಂದ್ರೆ ಐ ಡ್ರಾಪ್ಸ್ ಇಂದ ಪ್ರೆಷರ್ ಕಂಟ್ರೋಲ್ ಮಾಡಬಹುದು. ಲೇಸರ್ ಟ್ರೀಟ್ಮೆಂಟ್ ಇದೆ, ಚಿಕಿತ್ಸೆ ಇದೆ. ಇದು ಶಸ್ತ್ರಚಿಕಿತ್ಸೆ. ಇದ್ರೊಳಗಡೆ 1960 ಇಂದನೂ ಮಾಡ್ತಾ ಇರೋ ಸರ್ಜರಿ ಟ್ರಬೆಕ್ಟಿಲೆಕ್ಟಮಿ ಅಂತ. ಇದ್ರೊಳಗೆ ಏನ್ ಮಾಡ್ತೀವಂದ್ರೆ ಇದು ಒಂದು ನೀರ್ ಹೋಗೋ ದಾರಿ, ಅಂದ್ರೆ ಅದೇನ್ ದ್ರವ ಅಂತ ಹೇಳ್ತೀವಿ, ಅದು ಹೋಗೋ ದಾರಿ ಸರಿ ಇರಲ್ಲ. ಅಂದ್ರೆ ಟ್ರಬೆಕ್ಯುಲರ್ ಮೆಶ್ವರ್ಕ್ ಬ್ಲಾಕ್ ಇರ್ತದಲ್ಲ, ಅದು ಹೋಗೋ ದಾರಿ ಮಾಡಿ ಕೊಡ್ತೀವಿ, ಅದಕ್ಕೆ ಟ್ರಬೆಕ್ಟಿಲೆಕ್ಟಮಿ ಅಂತ ಹೇಳ್ತೀವಿ. ಇನ್ನೊಂದು ಗ್ರೂಪ್ ಆಫ್ ಸರ್ಜರೀಸ್ ಡ್ರೈನೇಜ್ ಡಿವೈಸಸ್ ಅಂತ ಹೇಳಿ, ಅಂದ್ರೆ ಒಂದು ಟ್ಯೂಬ್ ತರ ಇರ್ತದೆ, ಆ ಟ್ಯೂಬ್ ನ ಬೈಪಾಸ್ ಮಾಡ್ತೀವಿ ಅದು ದಾರಿ ಹೋಗೋ ಸರಿ ಇಲ್ಲ ಅಂತಂದ್ರೆ. ಸೊ ಹಾಗಾಗಿ ಪ್ರೆಷರ್ ಆ ಟ್ಯೂಬ್ ಇಂದ ಕಂಟ್ರೋಲ್ ಆಗ್ತದೆ. ಈಗ ಹೊಸ ವಿಜ್ಞಾನ ಏನ್ ಬಂದಿದೆ ಮಿಕ್ಸ್ ಅಂತ ಹೇಳಿ, ದೇ ಆರ್ ಗ್ರೂಪ್ ಆಫ್ ಮಿನಿಮಲಿ ಇನ್ವೇಸಿವ್ ಗ್ಲೋಕೋಮಾ ಸರ್ಜರೀಸ್. ಇದ್ರೊಳಗೆ ಏನಾಗ್ತದೆ ಅಂತಂದ್ರೆ ಇದು ಪ್ರೆಷರ್ ಕಮ್ಮಿ ಮಾಡ್ತೀವಿ, ಆದ್ರೆ ಇವು ಟ್ರೀಟ್ಮೆಂಟ್ ಏನ್ ಅಂದ್ರೆ ಟ್ರಬೆಕ್ಲೆಕ್ಟಮಿ ಒಳಗಡೆ ಹೊಲಿಗೆ ಹಾಕೋದಾಗ್ಲಿ, ಅದ್ರ ರಿಲೇಟೆಡ್ ಯಾವ್ದೇ ದೊಡ್ಡ ಸರ್ಜರಿ ತಗೊಳ್ರಿ, ಅದ್ರ ರಿಲೇಟೆಡ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಚಾನ್ಸಸ್ ಇದ್ದೇ ಇರ್ತದೆ. ಮಿಕ್ಸ್ ಇನ್ ದ ಸೇಫ್ಟಿ ಪ್ರೊಫೈಲ್ ಬಹಳ ಹೆಚ್ಚಿಗೆ, ಅಂದ್ರೆ ದೇ ಆರ್ ವೆರಿ ಸೇಫ್ ಅಂಡ್ ವೆರಿ ಈಸಿ. ಸೊ ಇದು ನಿಮಿಷದಲ್ಲೇ ಸರ್ಜರಿ ಆಗ್ಬಿಡ್ತದೆ. ಸಾಧಾರಣವಾಗಿ ಹೇಳ್ಬೇಕಂತಂದ್ರೆ ಈಗ ಮೊದಲು ಮಾಡೋ ಶಸ್ತ್ರಚಿಕಿತ್ಸೆ ಈಗ ನಾವು ಗೋಡಿ ಒಡೆದು ಒಳಗೆ ಹೋಗೋದು ತರ, ಆದ್ರೆ ಈಗೇನ್ ಮಿಕ್ಸ್ ಮಾಡ್ತಾ ಇದೀವಿ, ಇದು ಒಂದು ಬಾಗಿಲಿನ ಸಣ್ಣ ಕಿಲಿ ಓಪನ್ ಮಾಡಿ ಒಳಗೆ ಹೋಗೋ ತರ. ವಿ ಆರ್ ಗೋಯಿಂಗ್ ಇನ್ ಸೈಡ್, ಒಳಗೆ ಹೋಗ್ತಾ ಇದೀವಿ, ಬಟ್ ಹೋಗೋ ದಾರಿ ಬೇರೆ. ಇದು ಸರಳ ಮತ್ತು ಎಫೆಕ್ಟಿವ್,
3: ಮತ್ತೆ ಟೈಮ್ ಕನ್ಸ್ಯೂಮಿಂಗ್ ಕೂಡ ಅಲ್ಲ ಅಂತೀರಿ?
4: ಇಲ್ಲ.
3: ಆಮೇಲೆ ನಮ್ಮ ಧಾರವಾಡದ ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯೊಳಗ ಒಂದು ಮೈಕ್ರೋಪಲ್ಸ್ ಅನ್ನುವಂತಹ ವಿಶೇಷ ಚಿಕಿತ್ಸೆಯನ್ನ ಮಾಡ್ತೀರಿ, ಇದು ಉತ್ತರ ಕರ್ನಾಟಕದೊಳಗೆ ಮೊದಲನೇ ಸಲ ತಾವು ಮಾಡ್ತಾ ಇರೋದು ಅಂತ ಕೇಳಿದೆ.
4: ಹೌದು.
3: ಆ ಬಗ್ಗೆ ಒಂದಿಷ್ಟು ಹೇಳಿ.
4: ಮೈಕ್ರೋಪಲ್ಸ್ ಅಂತಂದ್ರೆ ಮೈಕ್ರೋಪಲ್ಸ್ ಟ್ರಾನ್ಸ್ಕ್ಲಿರಲ್ ಫೋಟೋಕೋಯಾಗ್ಲೇಷನ್ ಅಂತೀವಿ. ಇದು ಒಂದು ಲೇಸರ್ ಟ್ರೀಟ್ಮೆಂಟ್. ಸೊ ಮೊದ್ಲೇನ್ ಮಾಡ್ತಿದ್ರಲ್ಲ, ಒಂದಿಷ್ಟು ಜನಕ್ಕೆ ಒಂದು ಹೆದರಿಕೆ ಇರ್ತದೆ, ಲೇಸರ್ ಅಂತಂದ್ರೆ ಅದು ಡಿಸ್ಟ್ರಾಯ್ ಮಾಡ್ತದೆ, ಬರ್ನ್ ಮಾಡ್ತದೆ, ದೃಷ್ಟಿ ಹೋಗ್ತದೆ, ಅಥವಾ ದೃಷ್ಟಿ ಹೋದವ್ರಿಗೆ ಮಾಡೋ ಅಂತದ್ದು ಮುಂದೆ ಕಾಂಪ್ಲಿಕೇಶನ್ಸ್ ಬೇರೆ ಆಗ್ತದೆ, ನೋವು ಇರ್ತದೆ. ಸೊ ಇದು ಹೊಸದೇನಿದೆ ಅಲ್ಲ ಟೆಕ್ನಾಲಜಿ, ಇದು ಇಟ್ ಇಸ್ ನಾಟ್ ಲೈಕ್ ದಟ್. ಅಂದ್ರೆ ಇದು ಬಹಳ ಸೇಫ್. ಸೊ ಇದ್ರೊಳಗೆ ಪಲ್ಸಸ್ ಅಲ್ಲಿ ಅಂತಂದ್ರೆ ಲೇಸರ್ ಕೊಟ್ಟು ಪ್ರೆಷರ್ ಕಂಟ್ರೋಲಿಗೆ ಬರ್ತದೆ, ಪೇಷಂಟ್ ಇಂದು ಪ್ರೆಷರ್ ಕಂಟ್ರೋಲಿಗೆ ಬರ್ತದೆ. ಆದ್ರೆ ನಾವು ಆ ಟ್ರಬೆಕ್ಯುಲರ್ ಮೆಶ್ವಕ್ ಅಥವಾ ಯಾವ್ದು ಟಿಶ್ಯೂನ ಹಾಳಾಗೋದಿಲ್ಲ, ಅಂದ್ರೆ ಸುರಕ್ಷಿತವಾಗಿರ್ತದೆ. ಇದು ಮಾಡ್ಲಿಕ್ಕೆ ಬಹಳ ಈಸಿ. ಸೊ ಇದು ಪೇಷಂಟ್ಸ್ ಗೆ ಬಹಳ ಸರಳ ಇರ್ತದೆ. ಇದು ಕೆಲವೇ ನಿಮಿಷದ ಟ್ರೀಟ್ಮೆಂಟ್, ಅಂದ್ರೆ 2-3 ನಿಮಿಷದಲ್ಲಿ ಮುಗಿದು ಹೋಗ್ತದೆ. ಪೇಷಂಟು ಅಡ್ಮಿಟ್ ಆಗ್ಬೇಕು ಅಥವಾ ಪತ್ತೆ ಮಾಡ್ಬೇಕು, ವಾರಗಟ್ಲೆ ಮನೆಯೊಳಗೆ ಇರ್ಬೇಕು, ಆತರ ಏನೂ ಇಲ್ಲ. ಸೊ ಪೇಷಂಟ್ ಅವತ್ತಿನ ದಿನಾನೇ ಬಂದು 2-3 ನಿಮಿಷದಾಗ ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಅವತ್ತಿನ ದಿನಾನೇ ಹೋಗಿ

0: ಅಂದ್ರೆ ಸರ್ಜರಿಗಂತ ಪತ್ತೆ ಅಂತೇನು ಇರೋದಿಲ್ಲ,
1: ಹ್ಮ್, ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಕೂಡ
0: ಹೋಗ್ಬೋದು. ಸರಳ, ಆಮೇಲೆ ಸುರಕ್ಷಿತ ಮತ್ತು ವೇಗ.
1: ನೀವು ಹೇಳಿದ ಈ ಮೈಕ್ರೋಪಲ್ಸ್ ಅನ್ನುವಂಥದ್ದು ಯಾರಿಗೆ ಮಾಡಬಹುದು ಅಂತೀರಿ ಡಾಕ್ಟರ್?
0: ಇದು ಇಂಪಾರ್ಟೆಂಟ್. ಏನಂತಂದ್ರೆ ಮೊದಲು ಈ ಟ್ರೀಟ್ಮೆಂಟ್ ಇವರಿಗಷ್ಟೇ ಅಥವಾ ಈ ಕ್ಲಾಸ್ ಆಫ್ ಪೇಷಂಟ್ಸಿಗೆ ಅಷ್ಟೇ ಅಂತ ಇರ್ತಿತ್ತು. ಮೈಕ್ರೋಪಲ್ಸ್ ಹೆಂಗಂತಂದ್ರೆ ಯಾವುದೇ ಸ್ಟೇಜ್ ಆಫ್ ಡಿಸೀಸ್ ಇರ್ಬೋದು. ಓಕೆ, ಈಗ ಅರ್ಲಿ ಡಿಟೆಕ್ಟ್ ಆಗಿದ್ದಿರ್ಬೋದು, ಮೈಲ್ಡ್ ಮಾಡರೇಟ್ ಸಿವಿಯರ್ ಅಥವಾ ಅಡ್ವಾನ್ಸ್ ಗ್ಲೋಕೋಮ, ಯಾರಿಗಾದ್ರೂ ಮಾಡಬಹುದು. ಇನ್ಫ್ಯಾಕ್ಟ್ ಒಂದಿಷ್ಟು ಎಷ್ಟೋ ಪೇಷಂಟ್ಸಿಗೆ ದೃಷ್ಟಿ ಬಹಳ ಕಮ್ಮಿ ಇರ್ತದೆ ಅಥವಾ ಒಂದ್ 4-5 ಡ್ರಾಪ್ಸ್ಲಿ ಪ್ರೆಷರ್ ಕಂಟ್ರೋಲ್ ಆಗ್ತಿರಲ್ಲ, ಅವರಿಗೆ ಕೂಡ ಇದು ಯೂಸ್ ಮಾಡಿದ್ರೆ ಬೆನಿಫಿಟ್ ಇರ್ತದೆ. ಲಾಸ್ಟ್ ಮಂತೆ ಒಂದು 16 ವರ್ಷದ ಹುಡುಗಿ ಆ ಕಣ್ಣು ಹೋಗೋದಂತ ಅವ್ರ ಪೇರೆಂಟ್ಸ್ ಒಪ್ಕೊಂಡಿದ್ರು, ಆಕಿನ ಒಪ್ಕೊಂಡಿದ್ರು. 4-5 ಐ ಡ್ರಾಪ್ಸ್ ಹಾಕಿದ್ರು ಆಕಿನ ಪ್ರೆಷರ್ ಕಂಟ್ರೋಲಿಗೆ ಬರ್ತಾ ಇರಲಿಲ್ಲ. ಟ್ರಬ್ಯಾಕ್ಲೆಕ್ಟಮಿ ಸರ್ಜರಿ ಮಾಡ್ತು, ಒಂದ್ ಸತಿ ಆಯ್ತು, 2 ಸತಿ ಅಷ್ಟೇ ಇತ್ತು. ಸೊ ಶಿ ವಾಸ್ ಆನ್ 4 ಡ್ರಾಪ್ಸ್ ಹಾಕ್ತಾ ಇದ್ಲು. ಮೈಕ್ರೋಪಲ್ಸ್ ಮಾಡಿದ್ವಿ, ಅವಳ ವಿಷನ್ ಇಷ್ಟು ಚೆನ್ನಾಗಿ ಬಂತಂದ್ರೆ ನಮ್ಗೆ ಆಶ್ಚರ್ಯ ಆಯ್ತು. ಆ ತರನೂ ಕೇಸಸ್ ಇದಾವೆ. ಸೊ ಎಷ್ಟೋ ಕೊಂಡು ಪೇಷಂಟ್ಸ್ಗೆ ಈಗ ದೃಷ್ಟಿ ಕಮ್ಮಿ ಆಗ್ಬಿಟ್ಟಿರ್ತದೆ. ಈಗ ಗ್ಲೋಕೋಮಾ ಹೆಂಗಂತಂದ್ರೆ ನಿಮ್ ದೃಷ್ಟಿ ಕಮ್ಮಿ ಇದ್ರೂ ಕೂಡ ಇದು ಡ್ರಾಪ್ಸ್ ಅಥವಾ ಟ್ರೀಟ್ಮೆಂಟ್ ಇದು ಲೈಫ್ ಲಾಂಗ್ ತಗೊಳ್ಬೇಕು, ಇಲ್ಲ ನಿಮ್ ಪ್ರೆಷರ್ ಕಂಟ್ರೋಲ್ ಮಾಡ್ಲೇಬೇಕು. ಅವರಿಗೆ ಎವ್ರಿ ಡೇ ಈಗ ನೀವು 3-4 ಡ್ರಾಪ್ಸ್ ದಿನಕ್ಕೆ ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತದೆ, ಹೌದಲ್ಲ? ಒಂದ್ ಡ್ರಾಪ್ ಹಾಕೋಬೇಕಂದ್ರೆ ಒಂದೇನು ಅಡಚಣೆ. ಅದೇ ಹೋಲ್ ಯೋರ್ ಲೈಫ್ ನೀವು ತಪ್ಪದೆ ಈ ಟೈಮಿಗೆ ಹಾಕ್ತಾನೇ ಹೋಗ್ಬೇಕು. ಅಂದಾಗ ಮೈಕ್ರೋಪಲ್ಸ್ ಹೆಂಗ್ ಮಾಡ್ತದೆ ಅಂದ್ರೆ ಒಂದು ಡ್ರಾಪ್ಸ್ ಕಮ್ಮಿ ಮಾಡ್ತದೆ ಫ್ರೀಕ್ವೆನ್ಸಿ. ಈಗ ನೀವು 4 ಡ್ರಾಪ್ಸ್ ಇತ್ತಂದ್ರೆ 2 ಡ್ರಾಪ್ಸ್ ತನ ತರಬಹುದು, 2 ಡ್ರಾಪ್ಸ್ ನಾಗಿದ್ದವರು ಡ್ರಾಪ್ಸ್ ಇರಲೇ ಹೋಗ್ಬೋದು. ಸೊ ಈ ತರ ಪೇಷಂಟಿಗೂ ಕಂಪ್ಲೈಂಟ್ ಇರ್ತದೆ, ಸೇಫ್, ಸೈಡ್ ಎಫೆಕ್ಟ್ಸ್ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಅಷ್ಟು ಇಲ್ಲ, ಸೇಫ್ಟಿ ಪ್ರೊಫೈಲ್ ಇಸ್ ವೆರಿ ಗುಡ್. ಆತರ
1: ಅಂದ್ರೆ ಇದು ಮೈಕ್ರೋಪಲ್ಸ್ ಅನ್ನುವಂತದ್ದು ಈಗ ಶಾಲೆಗೆ ಹೋಗುವಂತ ಹುಡುಗರಿಗೆ, ಕಾಲೇಜ್ ಹೋಗೋರಿಗೆ, ಆಮೇಲೆ ಆಫೀಸಿಗೆ ಹೋಗಿ ಕೆಲಸ ಮಾಡೋರಿಗೆ ಬಹಳ ಉಪಯೋಗ ಆಗ್ತದೆ ಅಂತ.
0: ಯೆಸ್, ಉಪಯೋಗ ಆಗ್ತದೆ ಮೇಡಮ್.
1: ಆಮೇಲೆ ಈಗ ಒಮ್ಮೆ ಗ್ಲುಕೋಮಾ ಅಂತ ಗೊತ್ತಾದಂತಹ ಎಲ್ಲಾ ಪೇಷಂಟ್ಸ್ ಗಳಿಗೂ ಕೂಡ ಇದನ್ನು ಮಾಡಬಹುದಾ, ಮೈಕ್ರೋಪಲ್ಸ್ ಮಾಡಬಹುದಾ?
0: ಹಂಗಲ್ಲ, ಮೈಕ್ರೋಪಲ್ಸ್ ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ಡಿಸೀಸ್ ಇದ್ರೂ ಮಾಡಬಹುದು. ಬಟ್ ಒಂದು ಗ್ಲೋಕೋಮಾ ಅಂತ ಹೇಳಿ ಡಿಟೆಕ್ಟ್ ಆದ್ಮೇಲೆ ಅವ್ರ ಸ್ಟೇಜ್ ಆಫ್ ಡಿಸೀಸ್ ಅಥವಾ ಅವ್ರದ್ದು ನರ ಹೆಂಗದೆ, ಅವ್ರ ಪ್ರೆಷರ್ ಹೆಂಗದೆ, ಹಿಂದಿನ ಸುತ್ತ ದೃಷ್ಟಿ ಎಷ್ಟಿದೆ, ಇದ್ರ ಮೇಲೆ ಪೇಷಂಟ್ ಟ್ರೀಟ್ಮೆಂಟ್ ಅನ್ನ ನಾವು ಡಿಸೈಡ್ ಮಾಡ್ತೀವಿ.
1: ಅಂದ್ರೆ ರೋಗದ ತೀವ್ರತೆಯ ಮೇಲೆ ನೀವು ಡಿಸೈಡ್
0: ಮಾಡ್ತೀರಿ. ಹಾ, ಆತರ ಇರ್ತದೆ.
1: ಇನ್ನ MIGS ಅಂತ ಹೇಳ್ತಿದ್ರಿ ಡಾಕ್ಟರ್, ಇದ್ರೊಳಗ ಮತ್ತೆ ಯಾವ ಶಸ್ತ್ರಚಿಕಿತ್ಸೆಗಳನ್ನ ಮಾಡ್ತೀರಿ? ಇದು ಗ್ರೂಪ್ ಆಫ್ ಸರ್ಜರೀಸ್ ಅಂತ ಹೇಳಿದ್ರಿ.
0: ಮೈಕ್ರೋಪಲ್ಸ್ ಅಷ್ಟೇನೆ ಅಲ್ಲ, KDB ಅಂತ ಮಾಡ್ತೀವಿ, ಅದು ಕಾಹುಕ್ ಡುವೆಲ್ ಬ್ಲೇಡ್ ಅಂತ ಹೇಳಿ. ಇದ್ರೊಳಗಡೆ ಅದು ಒಂದು ಮೈಕ್ರೋಸರ್ಜಿಕಲ್ ಉಪಕರಣ, ದ್ರವ ಹೋಗುವ ಏನು ಟ್ರಬೆಕ್ಲರ್ ಮೆಶ್ವಕ್ ದಾರಿಯನ್ನು ಏನ್ ಮಾಡ್ತದೆ ಅದು ತೆರೀತದೆ. ಇದರಿಂದ ಪ್ರೆಷರ್ ನಮ್ದು ಕಂಟ್ರೋಲಿಗೆ ಬರ್ತದೆ. ಇದು ಕೂಡ ಬಹಳ ಸೇಫ್ ಪ್ರೊಸೀಜರ್. ಸೊ ಪೇಷಂಟ್ಗೂ ಕಷ್ಟ ಆಗುದಿಲ್ಲ, ನಾವು ಪಟ್ಟಿ ಏನು ಇರೋದಿಲ್ಲ, 2-3 ನಿಮಿಷದಲ್ಲಿ ಮಾಡಿ ಪ್ರೆಷರು ಕಂಟ್ರೋಲ್ ಆಗ್ತದೆ. ಆಮೇಲೆ ಅವರಿಗೆ ಡೇ ಟು ಡೇ ವರ್ಕ್ ಆಯ್ತು, ದೇ ಕ್ಯಾನ್ ಕ್ಯಾರಿ ಆನ್ ವಿತ್ ಇಟ್. ಇನ್ನೊಂದು ಬ್ಯಾಂಗ್ ಅಂತ ಹೇಳಿ ಬೆಂಟ್ ನೀಡಲ್ ಆಬ್ ಇಂಟರ್ನೋ ಗೋನಿಯೋಟಮಿ ಅಂತ ಮಾಡ್ತೀವಿ. ಸೊ ಇದು ಕಾಸ್ಟ್ ಎಫೆಕ್ಟಿವ್ ಮಿಕ್ಸ್ ಅಂತ ಹೇಳ್ಬೋದು ವಿಧಾನ. ಇದರಲ್ಲಿ ಯಾವುದೇ ವಿಶೇಷ ದುಬಾರಿ ಸಾಧನ ಬೇಕಾಗಿಲ್ಲ. ಒಂದು ಸಾಮಾನ್ಯ ಸೂಜಿ ಅದನ್ನ ತಗೊಂಡು ಬೆಂಡ್ ಮಾಡ್ತೀವಿ, ಆ ಭಾಗದಿಂದ ಆ ಟ್ರಬೆಕ್ಲರ್ ಮೆಶ್ವಕಿನ ಮ್ಯಾನ್ಯುಪುಲೇಟ್ ಮಾಡ್ತೀವಿ. ಸೊ ಇದು ಬಹಳ ಸರಳ, ಆಮೇಲೆ ಕಡಿಮೆ ವೆಚ್ಚ, ಆಮೇಲೆ ಏನಾಗ್ತದೆ ಪರಿಣಾಮ ಕೂಡ ಸರಿ ಇರ್ತದೆ. ಅಂದ್ರೆ ನಮ್ ಪ್ರೆಷರ್ ಕಂಟ್ರೋಲ್ ಬಹಳ ಚೆನ್ನಾಗಿರ್ತದೆ, ಅದರಿಂದ
1: ಒಳ್ಳೆ
0: ಪರಿಣಾಮ ಇರ್ತದೆ.
1: ಆದ್ರೆ ಇದನ್ನ ರೋಗಿಗಳಿಗೆ ಯಾವ ರೀತಿ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಡಾಕ್ಟರ್ ನಿಮ್ಗೆ?
0: ಈಗ ಒಂದೇನಂತಂದ್ರೆ ಪೇಷಂಟ್ಸ್ ಯಾವಾಗ ಹೆದರ್ತಾರೆ, ಸರ್ಜರಿ ಅಂದ್ಕೂಳೇನೆ ಹೆದರ್ತಾರೆ, ಏನಪ್ಪ ದೃಷ್ಟಿ ಹೋಗ್ತದೆ ಎಂತ ಸರ್ಜರಿನೋ. ಬಿಕಾಸ್ ಪೇಷಂಟ್ಸ್ಗೆ ಗೊತ್ತಿರೋದು ಒಂದೇ, ಬಹಳ ಮಂದಿಗೆ ಪರಿ ಆಪರೇಷನ್ ಒಂದು ಗೊತ್ತಿರ್ತದೆ. ಓಕೆ,
1: ಕಣ್ಣಿನ ಪೊರೆ ಬಂದದ ಅದನ್ನ
0: ತೆಗೆದ್ಬಿಟ್ರೆ ದೃಷ್ಟಿ ವಾಪಸ್,
1: ಶಸ್ತ್ರಚಿಕಿತ್ಸೆ ಅಂತ ಒಂದು
0: ಬಿಟ್ರೆ. ಈಗ ಯಂಗ್ಸ್ಟರ್ಸ್ ಅಲ್ಲಿ ಲೇಸರ್ ಲಾಸಿಕ್ ಮಾಡಿಸಿ ಚಶ್ಮಾ ಹೋಗೋ ಆಪರೇಷನ್ ಗೊತ್ತಿರ್ತದೆ
1: ದೃಷ್ಟಿ ಸರಿ ಮಾಡ್ಕೊಳ್ಳಿಕ್ಕೆ.
0: ಇದು ಎಕ್ಸ್ಪ್ಲೇನ್ ಮಾಡಿ ಪೇಷಂಟ್ಸ್ ಕನ್ವಿನ್ಸ್ ಮಾಡೋದು ಒಂದು ಕಷ್ಟನೇ. ಯಾಕಂದ್ರೆ ಪೇಷಂಟ್ಸ್ ಎಸ್ಪೆಷಲಿ ನಮ್ ದೇಶದಲ್ಲಿ ಏನಿದೆ, ದೇ ವಾಂಟ್ ಅ ಕ್ವಿಕ್ ಫಿಕ್ಸ್ ಅಂತಂದ್ರೆ, ಈಗ ಟ್ರೀಟ್ಮೆಂಟ್ ಆಯ್ತು ನಾಳೆ ನಮ್ದೆಲ್ಲ ಸರಿ
1: ಆಗ್ಬಿಡ್ಬೇಕು.
0: ಆದ್ರೆ ಅವ್ರು ಒಂದು ಅರ್ಥ ಮಾಡ್ಕೊಳ್ಳೋದಿಲ್ಲ, ಇದು ಡ್ರಾಪ್ಸ್ ಅಂದ್ರೆ ಮಿಕ್ಸ್ ಏನಿದೆ ಅಲ್ಲ, ಇದು ಡ್ರಾಪ್ಸ್, ಐ ಡ್ರಾಪ್ಸ್ ಮತ್ತೆ ಟ್ರಬೆಕ್ಲೆಕ್ಟಮಿ ಅಥವಾ ಮೇಜರ್ ಹಳೆಯ ಸರ್ಜರಿ ಏನ್ ಮಾಡ್ತಿದ್ವಿ ಅದ್ರ ನಡುವಿನ ಬ್ರಿಡ್ಜ್. ಸೊ ಇದು ಪ್ರೆಷರ್ ಕಂಟ್ರೋಲಿಗೆ ತರ್ತೀವಿ. ದಿಸ್ ಇಸ್ ನಾಟ್ ಅ ಡಿಸೀಸ್ ಕ್ಯೂರರ್, ಅಂದ್ರೆ ಇದರಿಂದ ಡಿಸೀಸ್ ಕ್ಯೂರ್ ಆಗೋದಿಲ್ಲ,
1: ಸಂಪೂರ್ಣವಾಗಿ ಗುಣಮುಖರಾಗ್ತಾರ ಅನ್ನೋದು ಇಲ್ಲ.
0: ಇಲ್ಲ, ಇದನ್ನ ಪ್ರೆಷರ್ ಕಂಟ್ರೋಲ್ ಮಾಡಬಹುದು,
1: ಒಂದು ನಿಯಂತ್ರಣದೊಳಗೆ ಇರ್ತದೆ.
0: ಹಾ, ಟ್ರಬೆಕ್ಲೆಕ್ಟಮಿ ಒಳಗೆ ಅದರದೇ ಸೈಡ್ ಎಫೆಕ್ಟ್ಸ್ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತಾವೆ. ಅಂದ್ರೆ ಅದಕ್ಕೆ ಹೊಲಿಗೆ ಬೀಳ್ತದೆ, ಈಗ ಗ್ಲೋಕೋಮಾ ಡ್ರೈನೇಜ್ ಡಿವೈಸಸ್ಗೆ ಸ್ವಲ್ಪ ಪಟ್ಟಿ ಪೇನ್ ನೋವು ಎಲ್ಲ ಇರ್ತದೆ. ಇದು ಏನು ಗೊತ್ತಾಗೋದಿಲ್ಲ ಪೇಷಂಟ್ಗೆ. ಅದರದ್ದು ರಿಸ್ಕ್ ಫ್ಯಾಕ್ಟರ್ಸು ಕಮ್ಮಿ ಅಂದ್ರೆ ಸೇಫ್ಟಿ ಪ್ರೊಫೈಲ್ ಜಾಸ್ತಿ. ಆಮೇಲೆ ಔಟ್ ಪೇಷಂಟ್ ಈಗ ಇವತ್ ಬಂದ್ರು ಟ್ರೀಟ್ಮೆಂಟ್ ತಗೊಂಡು ದೇ ಕ್ಯಾನ್ ಕ್ಯಾರಿ ಆನ್, ಅಂದ್ರೆ ಅವ್ರದ್ದು ಡೇ ಟು ಡೇ ಲೈಫ್ ನ ಲೀಡ್ ಮಾಡಬಹುದು. ಡ್ರಾಪ್ಸ್ ಫ್ರೀಕ್ವೆನ್ಸಿ ಈಗ ಯಾಕಂದ್ರೆ ಡ್ರಾಪ್ಸ್ಗೆ ಅದರ ಅದೇ ಸೈಡ್ ಎಫೆಕ್ಟ್ಸ್ ಇರ್ತವೆ, ಕಣ್ ಚುಚ್ಚೋದು,

0: ಸ್ವಲ್ಪ ಡ್ರೈನೆಸ್ ಆಗೋದು, ಅಥವಾ ನೀವು ಒಂದಿನ ಡ್ರಾಪ್ಸ್ ಮಿಸ್ ಮಾಡಿದ್ರೆ ನಿಮ್ ಪ್ರೆಷರ್ ಮತ್ತೆ ಹೆಚ್ಚು ಕಮ್ಮಿ ಆಗೋದು, ಈ ತರ ಪ್ರಾಬ್ಲಮ್ಸ್ ಇದ್ದೇ ಇರ್ತವೆ. ದಿಸ್ ಇಸ್ ಅ ಬ್ರಿಡ್ಜ್, ನಿಮಗೆ ಆ ಸಮಸ್ಯೆನೂ ಆಗೋದಿಲ್ಲ. ಈ ತೀವ್ರ ಟ್ರೀಟ್ಮೆಂಟ್ ಹೋಗೋಕಿನ ಮುಂಚೆ
1: ಇದನ್ನ ಮಾಡಿಸ್ಕೋಬಹುದು. ಇದು ಬಹಳ ದುಬಾರಿ ಅನಿಸ್ತದ ಡಾಕ್ಟರ್?
0: ಈಗ ಮಿಕ್ಸ್ ಅಲ್ಲಿ ಇಟ್ ಇಸ್ ಅ ಸೆಟ್ ಆಫ್ ಸರ್ಜರೀಸ್, ಅಂದ್ರೆ ಬಹಳ ಸರ್ಜರೀಸ್ ಬರ್ತಾವ, ಒಂದಿಷ್ಟು ದುಬಾರಿ ಇದಾವ. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ದೇ ಆರ್ ವೆರಿ ಎಕನಾಮಿಕಲ್, ಅಂದ್ರೆ ಅಷ್ಟು ದುಬಾರಿ ಇಲ್ಲ, ಪೇಷಂಟ್ ಎಫೋರ್ಡ್ ಮಾಡಬಹುದು. ಈಗ ಅದೇ ಹೇಳ್ತೇನಲ್ಲ, ನೀವು ಒಂದು ಆಭರಣ ಕಮ್ಮಿ ಮಾಡ್ಕೋಬಹುದು, ಆದ್ರೆ ಹೋಗಿದ ದೃಷ್ಟಿ ವಾಪಸ್ ಬರೋದಿಲ್ಲ. ಸೊ ಡ್ರಾಪ್ಸ್ ಬಿಟ್ರಿ, ನೀವು ಸರ್ಜರಿ ಮಾಡಿಸ್ಕೊಳ್ಳಿಲ್ಲ, ಅಥವಾ ನಿಮ್ ಸುತ್ತ ದೃಷ್ಟಿ ಕಮ್ಮಿ ಆಗ್ತಾ ಬಂತು, ಹೋಗಿದ ದೃಷ್ಟಿ ವಾಪಸ್ ಬರೋದಿಲ್ಲ.
1: ಉತ್ತರ ಕರ್ನಾಟಕದೊಳಗೆ ಮೊದಲ ಸಲ ನೀವು ಇದನ್ನ ಮಾಡಿದ್ರಿ ಅಂತ ಹೇಳಿದ್ರಿ ಡಾಕ್ಟರ್, ಹೆಂಗ ಅನಿಸ್ತು ನಿಮಗೆ, ಜನ ಅದನ್ನ ಸ್ವೀಕರಿಸಿದ್ರ?
0: ಏನಂದ್ರೆ ಮೊದಲು ನನಗೂ ಸ್ವಲ್ಪ ಇದಿತ್ತು, ಪೇಷಂಟ್ಸ್ ಎಕ್ಸೆಪ್ಟ್ ಮಾಡ್ತಾರೋ ಇಲ್ಲೋ, ಯಾಕಂದ್ರೆ ಹಾ, ಬಟ್ ಆಕ್ಚುಲಿ ಪೇಷಂಟ್ಸ್ ಬಹಳ ಖುಷಿ ಆದ್ರು, ಯಾಕಂದ್ರೆ ನಾವು ಏನಾದ್ರೂ ತರ ಅಡ್ವಾನ್ಸ್ ಟ್ರೀಟ್ಮೆಂಟ್ ತಗೊಳ್ಬೇಕಂದ್ರೆ ಬೇರೆ ದೇಶಕ್ಕೆ ಹೋಗ್ಬೇಕು, ಇಲ್ಲ ಮೆಟ್ರೋ ಸಿಟೀಸ್ ಹೋಗ್ಬೇಕು, ಬೆಂಗಳೂರು ಹೋಗ್ಬೇಕು, ಮುಂಬೈ ಹೋಗ್ಬೇಕು, ಸೌತ್ ಅಲ್ಲೆಲ್ಲ ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಇಲ್ಲೇ ಇಲ್ಲ, ಅದನ್ನು ಕೂಡ ಲಭ್ಯ. ಮಿಕ್ಸ್ ಆಯ್ತು, ಟ್ರಬೆಕ್ಲೆಕ್ಟಮಿ ಆಯ್ತು, ಗ್ಲೋಕೋಮಾ ಬರೇ ಡ್ರಾಪ್ಸ್ ಇಂದ ಅಷ್ಟೇ ಅಥವಾ ಅಷ್ಟಕ್ಕೆ ನಿಮಿತ ಇಲ್ಲ, ಯಾವ ಸ್ಪೆಕ್ಟ್ರಮ್ ಅಲ್ಲಿ ಇದ್ರು ಎಲ್ಲಾ ತರದ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಈಗ
1: ನಿಮ್ಮ ಧಾರವಾಡದ ಡಾಕ್ಟರ್ ಎಂ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯೊಳಗ ಅಂತಹ ಎಲ್ಲಾ ಚಿಕಿತ್ಸೆಗಳು ಲಭ್ಯ ಅವ. ಯಾಕೆ ಖುಷಿ ಆಗ್ತದ ಅಂತಂದ್ರೆ ಡಾಕ್ಟರ್, ಈಗಾಗಲೇ ಶಸ್ತ್ರಚಿಕಿತ್ಸೆಗಾಗಿ ಇಷ್ಟೊಂದು ಬೇಕು ಅಂತ ಹೇಳಿ ಹಣ ಅಂತ ಇರ್ತದ, ಆ ಚಿಂತೆಯೊಳಗ ಅವ್ರ ಮತ್ತೆ ದೂರ ಹೋಗ್ಬೇಕು, ಅದಕ್ಕೆಲ್ಲ ಪ್ರವಾಸ ಮಾಡ್ಬೇಕು, ಒಬ್ಬರೇ ಹೋಗ್ಲಿಕ್ಕೆ ಆಗಂಗಿಲ್ಲ, ಜೊತೆ ಕರ್ಕೊಂಡು ಹೋಗ್ಬೇಕು, ಇನ್ನಷ್ಟು ದುಬಾರಿ ಆಗ್ತದ. ಅಂತ ಒಂದು ವ್ಯವಸ್ಥೆ ಇಲ್ಲೇ ಧಾರವಾಡದೊಳಗೆ ಸಿಗ್ತದ ಅಂತಂದಾಗ ಅವರಿಗೂ ಕೂಡ ಬಹಳ ಖುಷಿ ಆಗ್ತದ ಅಂತ ಅನಿಸ್ತದೆ. ಒಟ್ಟಾರೆಯಾಗಿ ಕೊನೆಗೆ ನಮ್ಮ ಗ್ಲುಕೋಮಾ ಇರುವಂತಹ ರೋಗಿಗಳಿಗೆ ಯಾವ ರೀತಿಯ ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್?
0: ಈಗ ಗ್ಲುಕೋಮಾ ಅಂದ್ರೆ ಬರೇ ಡ್ರಾಪ್ಸ್ ಆಯ್ತು ಅಥವಾ ದೊಡ್ಡ ಸರ್ಜರಿ ಆಗಿ ಆಮೇಲೆ ದೃಷ್ಟಿ ಹೋಗೋದಾಯ್ತು, ಈ ತರ ಹೆದರಿಕೆ ಬೇಡ. ಎಲ್ಲಾ ಸ್ಪೆಕ್ಟ್ರಮ್ ಆಫ್ ಡಿಸೀಸ್, ಅಂದ್ರೆ ಮೈಲ್ಡ್, ಮಾಡರೇಟ್, ಸಿವಿಯರ್ ಅಥವಾ ಅಡ್ವಾನ್ಸ್ಡ್ ಗ್ಲುಕೋಮಾ ಇದ್ರೂ ಕೂಡ ಎಲ್ಲಾ ತರದ ಗ್ಲುಕೋಮಾಗೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಸೊ ಹೆದರೂ ಅವಶ್ಯಕತೆ ಇಲ್ಲ, ನೀವು ಹಾಸ್ಪಿಟಲ್ಗೆ ಬಂದು ಚೆಕ್ ಮಾಡಿಸ್ಕೊಂಡ್ರೆ ಸಾಕು. ಐ ಡ್ರಾಪ್ಸ್ ಇಂದ ಹಿಡ್ಕೊಂಡು ಟ್ರಬೆಕ್ಲೆಕ್ಟಮಿ ಅಥವಾ ಡ್ರೈನೇಜ್ ಡಿವೈಸಸ್ ಹಿಡ್ಕೊಂಡು ಅದ್ರ ಬ್ರಿಡ್ಜ್ ಆಗುವಂತ ಮಿಕ್ಸ್ ಹಿಡ್ಕೊಂಡು ಎಲ್ಲಾ ತರದ ಟ್ರೀಟ್ಮೆಂಟ್ ಅವೈಲೇಬಲ್ ಇದಾವ. ನೀವು ಒಂದೇ ಮಾಡಬೇಕಾಗಿದ್ದ ಕೆಲಸ ಅಂದ್ರೆ ಫಾಲೋ ಅಪ್, ಅಂದ್ರೆ ಫಸ್ಟ್ ನೀವು ಎವ್ರಿ ಇಯರ್ ಸ್ಕ್ರೀನಿಂಗ್ ಮಾಡಿಸ್ರಿ, ಸೆಕೆಂಡ್ ನೀವು ಗ್ಲುಕೋಮಾ ನಿಮಗೆ ಇದೆ ಅಂತ ಆಯ್ತು ಅಂತಂದ್ರೆ ಯಾವಾಗ ಡಾಕ್ಟರ್ ಕರೀತಾರೆ ಅವಾಗ ಒಂದ್ಸತಿ ಫಾಲೋ ಅಪ್ ಮಾಡ್ಬೇಕು. ನಿಮ್ ಪ್ರೆಷರ್ ಹೆಂಗಿದೆ, ನಿಮ್ ಸುತ್ತ ದೃಷ್ಟಿ ಹೆಂಗಿದೆ, ನಿಮ್ದು ನರ ಹೆಂಗಿದೆ, ಇದನ್ನ ಫ್ರೀಕ್ವೆಂಟ್ ಆಗಿ ತೋರಿಸ್ತಾ ಹೋಗ್ಬೇಕು. ಒಂದ್ಸತಿ ನಾನು ಸರ್ಜರಿ ಮಾಡಿಸ್ಕೊಂಡೆ ಸರಿ ಆಯ್ತು ಮತ್ತೆ ಹಾಸ್ಪಿಟಲ್ ಹೋಗೋದೇ ಇಲ್ಲ, ಆ ತರ ಇದು ಬೇಡ, ಮಿಸ್ಕನ್ಸೆಪ್ಷನ್ ಬೇಡ. ಸೊ ಇದನ್ನ ನಾವು ಫಾಲೋ ಅಪ್ ಎಷ್ಟು ಚೆನ್ನಾಗಿ ಫಾಲೋ ಅಪ್ ಮಾಡ್ತಾರೆ ಪೇಷಂಟ್ಸ್ ಅಷ್ಟು ನಾವು ದೃಷ್ಟಿ ಉಳಿಸಿಕೊಡ್ಬಹುದು.
1: ಬಹಳ ಒಳ್ಳೆಯದು. ನಮ್ಮ ಉತ್ತರ ಕರ್ನಾಟಕದೊಳಗ ಈ ರೀತಿಯ ಒಂದು ವ್ಯವಸ್ಥೆ, ಅದ ಸ್ವಲ್ಪವಾದರೂ ದೃಷ್ಟಿ ಇತ್ತು ಅಂತಂದ್ರ ಅದನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಲಿಕ್ಕೆ ಉತ್ತರ ಕರ್ನಾಟಕದ ಧಾರವಾಡದೊಳಗ ಈ ಚಿಕಿತ್ಸೆ ಲಭ್ಯ ಅದ ಅನ್ನೋ ಹೆಮ್ಮೆಯ ವಿಷಯವನ್ನ ತಿಳಿಸಿದ್ರಿ ಡಾಕ್ಟರ್. ಡಾಕ್ಟರ್ ಪ್ರಿಯಾಂಕಾ ಗುಮಾಸ್ತೆ ಅವರೇ, ನಮ್ಮ ಎಲ್ಲಾ ಶ್ರೋತೃಗಳ ಪರವಾಗಿ ತಮಗ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.
2: ಗ್ಲುಕೋಮಾ ತಡೆಗಟ್ಟಲು ಇರುವ MIGS ಅಂದರೆ ಶಸ್ತ್ರಚಿಕಿತ್ಸೆಗಳ ಸಮೂಹ, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ಪ್ರಿಯಾಂಕಾ ಗುಮಾಸ್ತೆ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ನಯನ ದೀಪ
3: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ನೆರವು ನವೀನ್ ಮಹಾಲೆ.
2: ನಯನ ದೀಪ ಈ ಕಾರ್ಯಕ್ರಮದ ಪ್ರಾಯೋಜಕರು
4: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ,
2: ಒಂದೇ ಸೂರಿನಡಿ ಅನುಭವಿ ನೇತ್ರ ತಜ್ಞರಿಂದ
4: ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ತೊಂದರೆಗಳಿಗೆ ಪರಿಹಾರ ಒದಗಿಸುವ,
2: ಅತ್ಯಾಧುನಿಕ ಪರಿಕರಗಳ ಬಳಕೆಯಿಂದ ಯಶಸ್ವಿ ಚಿಕಿತ್ಸೆ ಒದಗಿಸುವ
4: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
2: ಸೋಮೇಶ್ವರ ಹೈಟ್ಸ್, ಹಳೆ ಡಿಎಸ್ಪಿ ಸರ್ಕಲ್,
4: ಹಳಿಯಾಳ ರಸ್ತೆ, ಧಾರವಾಡ.
2: 0836279111 2792222. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನಯನ ದೀಪ. ನಯನ ದೀಪ. ನಯನ ದೀಪ.
5: ಆಕಾಶವಾಣಿ ಧಾರವಾಡ.
2: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
2: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
4: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
2: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
4: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
2: ಹಿರೇಮಲ್ಲೂರು ಈಶ್ವರ ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
4: ಸಂಪರ್ಕಿಸಿ
2: 8277583580.

0: 8277583612.
1: ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ.
2: ಬಾರಪ್ಪ,
1: ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ?
2: ನೋಡಪ್ಪ, RPL ಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರದು ಅಂತ.
3: RPL ಯ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ.
4: ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ.
5: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
6: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
7: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
8: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
9: ಎಸ್ಡಿಎಂ ಆರೋಗ್ಯ ಸಂವಾದ, ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
10: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
11: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
10: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
12: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಸಮಯ 7:34 ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೊಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ ಕಳೆದ ಜಯ. 2026 ಅಥ್ಲೆಟಿಕ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಇಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೊಬಿಯೋ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ

0: ಸಂಬಂಧಿಸಿದ ವಿಷಯಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ವಿಷಯಗಳ ಕುರಿತು ಅವರು ಚರ್ಚಿಸಲಿದ್ದಾರೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ರೊಬಿಯೋ ಅವರು 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಅವರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ರಕ್ಷಣೆ, ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ಚರ್ಚಿಸಿದರು. ಭಾರತ ಮತ್ತು ಅಮೆರಿಕ ಜಾಗತಿಕ ಒಳಿತಿಗಾಗಿ ನಿಕಟವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲ ಮತ್ತು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕಾಗಿ ಅವರು ಕರೆಯನ್ನು ಪುನರುಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಕಾರ್ಯದರ್ಶಿ ರೂಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಭಾರತವನ್ನು ಅಮೆರಿಕಕ್ಕೆ ಪ್ರಮುಖ ಪಾಲುದಾರ ಎಂದು ಕೂಡ ಅವರು ಕರೆದಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ ಭಾರತೀಯ ವ್ಯಾಪಾರ ನಾಯಕರ ನಿಯೋಗದೊಂದಿಗೆ ಕೆನಡಾಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ ಮತ್ತು ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮಾತುಕತೆಗಳನ್ನು ಮುನ್ನಡೆಸಲು ಗೋಯಲ್ ಒಟ್ಟಾವಾ ಮತ್ತು ಟೊರಾಂಟೋದಲ್ಲಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಭಾರತದ ಭೇಟಿಯ ಸಮಯದಲ್ಲಿ ಉಲ್ಲೇಖದ ನಿಯಮಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಸುತ್ತಿನ ಮಾತುಕತೆಗಳು ಮಾರ್ಚ್ನಲ್ಲಿ ವರ್ಚುವಲ್ ಆಗಿ ನಡೆದಿದ್ದವು ಮತ್ತು 2ನೇ ಸುತ್ತಿನ ಮಾತುಕತೆಗಳು ಮೇ 8ರಂದು ಮುಕ್ತಾಯಗೊಂಡಿದ್ದವು. ಪ್ರಸ್ತುತ ಭೇಟಿಯ ಸಮಯದಲ್ಲಿ ಒಟ್ಟಾವದಲ್ಲಿ ಮತ್ತಷ್ಟು ಸುತ್ತಿನ ಮಾತುಕತೆಗಳನ್ನು ನಡೆಸಲಾಗುವುದು. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಕೆನಡಿಯನ್ ಡಾಲರ್ಗಳಿಗೆ ವಿಸ್ತರಿಸುವ ಹಂಚಿಕೆಯ ಮಹತ್ವಾಕಾಂಕ್ಷೆಯೊಂದಿಗೆ ಈ ವರ್ಷದ ಅಂತ್ಯದ ವೇಳೆಗೆ ಸಮತೋಲಿತ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಿಇಪಿಎ ಆರಂಭಿಕ ತೀರ್ಮಾನಕ್ಕೆ ಎರಡೂ ಕಡೆಯವರು ಕಾರ್ಯನಿರ್ವಹಿಸಲಿದ್ದಾರೆ. ಆರೋಗ್ಯ ರಕ್ಷಣಾ ಮೂಲಸೌಕರ್ಯದ ಜೊತೆಗೆ ಆರೋಗ್ಯ ತಜ್ಞರು ಮತ್ತು ವೈದ್ಯಕೀಯ ವೃತ್ತಿಪರರ ತರಬೇತಿಯೂ ಅಷ್ಟೇ ಮುಖ್ಯ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ವೈದ್ಯಕೀಯ ವಿಜ್ಞಾನ ಪರೀಕ್ಷಾ ಮಂಡಳಿಯ 23ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ವೈದ್ಯರು ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ಸಾಫ್ಟ್ವೇರ್ ಆಗಿ ಸೇವೆ ಸಲ್ಲಿಸುತ್ತಾರೆ, ಆದರೆ ಮೂಲಸೌಕರ್ಯ ಮತ್ತು ಇತರ ಸೌಲಭ್ಯಗಳು ರಾಷ್ಟದ ಹಾರ್ಡ್ವೇರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶದ ಉದಯೋನ್ಮುಖ ತಜ್ಞರನ್ನು ಗೌರವಿಸುವ ಮೂಲಕ ಭಾರತ ತನ್ನ ಆರೋಗ್ಯ ರಕ್ಷಣಾ ಪರಿಸರ ವ್ಯವಸ್ಥೆಯ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಆರೋಗ್ಯ ರಕ್ಷಣಾ ಸವಾಲುಗಳನ್ನು ಎದುರಿಸುವಲ್ಲಿ ಮತ್ತು ದೇಶಾದ್ಯಂತ ಆರೋಗ್ಯ ರಕ್ಷಣಾ ವಿತರಣಾ ವ್ಯವಸ್ಥೆಗಳನ್ನು ಬಲಪಡಿಸುವಲ್ಲಿ ಈ ಯುವ ವೈದ್ಯರ ಪರಿಣಿತಿ, ನಾವೀನ್ಯತೆ ಮತ್ತು ಬದ್ದತೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ವಿಕಸಿತ ಭಾರತ ಮಿಷನ್ ಸಾಧಿಸುವಲ್ಲಿ ಆರೋಗ್ಯ ರಕ್ಷಣಾ ವಲಯ ಮತ್ತು ಆರೋಗ್ಯಕರ ಭಾರತದ ದೃಷ್ಟಿಕೋನವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ವೈದ್ಯಕೀಯ ವೃತ್ತಿಪರರ ಕೊಡುಗೆ ರಾಷ್ಟಕ್ಕೆ ಬಹಳ ಮುಖ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ. ರೋಗಿಗಳ ಆರೈಕೆಯನ್ನು ಬಲಪಡಿಸಲು 11 ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಮಾರಂಭದಲ್ಲಿ 26,396 ಅರ್ಹ ಅಭ್ಯರ್ಥಿಗಳಿಗೆ ಅವರ ಶೈಕ್ಷಣಿಕ ಶ್ರೇಷ್ಠತೆ, ವೈದ್ಯಕೀಯ ಪ್ರಾವೀಣ್ಯತೆ ಮತ್ತು ವೃತ್ತಿಪರ ಸಾಮರ್ಥ್ಯವನ್ನು ಗುರುತಿಸಿ ರಾಷ್ಟೀಯ ಮಂಡಳಿಯ ಡಿಪ್ಲೊಮೇಟ್, ರಾಷ್ಟೀಯ ಮಂಡಳಿಯ ಡಾಕ್ಟರೇಟ್, ಡಿಪ್ಲೊಮಾ ಮತ್ತು ರಾಷ್ಟೀಯ ಮಂಡಳಿಯ ಫೆಲೋಶಿಪ್ ಅರ್ಹತೆಗಳನ್ನು ನೀಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಬಿ ಜೀರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರ ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ

0: ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ದ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1 ಅನುಷ್ಠಾನಗೊಳ್ಳಲು ವಿಬಿ ಜಿ ರಾಮ್ಜಿ ಕಾಯ್ದೆ 2025 ಈ ತಿಂಗಳ 11 ಅಧಿಸೂಚನೆ ಹೊರಡಿಸಲಾಗಿದೆ. ಮಹಾರಾಷ್ಟದಲ್ಲಿ ಟಿಸಿಎಸ್ ಸಂಸ್ಥೆಗೆ ಸಂಬಂಧಿಸಿದ ಲೈಂಗಿಕ ದೌರ್ಜನ್ಯ ಮತ್ತು ಧಾರ್ಮಿಕ ಮತಾಂತರಕ್ಕೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಸಿಕ್ ನ್ಯಾಯಾಲಯದ ಮುಂದೆ 1,500 ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಲಖನೌದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಲಖನೌ ಸೂಪರ್ ಜೈಂಟ್ಸ್ ತಂಡದ ವಿರುದ್ದ 7 ವಿಕೆಟ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಲಖನೌ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 196 ರನ್ ಗಳಿಸಿತು. ಲಖನೌ ಪರ ಜೋಶ್ ಇಂಗ್ಲಿಷ್ 72 ಹಾಗೂ ಆಯುಷ್ ಬದೋನಿ 43 ರನ್ ಗಳಿಸಿದರು. ಪಂಜಾಬ್ ಪರ ಯಜುವೇಂದ್ರ ಚಹಲ್ ಹಾಗೂ ಮಾರ್ಕೋ ಯಾನ್ಸನ್ ತಲಾ 2 ವಿಕೆಟ್ ಪಡೆದರು. ಗುರಿ ಬೆನ್ನತ್ತಿದ ಪಂಜಾಬ್ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 18 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 800 ರನ್ ಗಳಿಸುವುದರೊಂದಿಗೆ 7 ವಿಕೆಟ್ಗಳ ಜಯ ಸಾಧಿಸಿತು. ಪಂಜಾಬ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೇಯಸ್ ಅಯ್ಯರ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುವ 2 ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ನಲ್ಲಿ ಗುರಿಂದರ್ ವೀರ್ ಸಿಂಗ್ ಪುರುಷರ 100 ಮೀಟರ್ ಓಟದಲ್ಲಿ 10.09 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಪುರುಷರ 400 ಮೀಟರ್ ಓಟದಲ್ಲಿ ವಿಶಾಲ್ ಟಿಕೆ 44.98 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದರು. ಈ ಸ್ಪರ್ಧೆಯಲ್ಲಿ 45 ಸೆಕೆಂಡುಗಳ ತಡೆಗೋಡೆಯನ್ನು ಮುರಿದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ನಡುವೆ ರಾಜೇಶ್ ರಮೇಶ್ 45.31 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಜಯಕುಮಾರ್ 45.47 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕಂಚಿನ ಪದಕ ಗೆದ್ದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಧಾರವಾಡ. ಇದೀಗ ಚಿತ್ರಗೀತೆಗಳು.
2: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯ?
3: ಹೌದವ್ವ, ಸಿದ್ದರಾಮಯ್ಯನವರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
4: ನುಡಿದಂತೆ ನಡೆದ 3 ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್

0: ಇನ್ಶೂರೆನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಾ ಸರಾಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
1: ಈ ಅಧಿಕ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರಾಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
2: ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ
3: 2026-27 ಶೈಕ್ಷಣಿಕ ಸಾಲಿಗೆ
2: ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ.
4: ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ.
2: ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ.
4: ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್.
2: ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ.
4: ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ.
2: ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು.
4: ದೂರವಾಣಿ ಸಂಖ್ಯೆ
3: 9481679092.
4: ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ
2: ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ ಪಡೆಯಬಹುದು.

0: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಅರುಣೋದಯ ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರ. ಹಾಡಿರುವ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
4: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
5: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸಿನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
6: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ಕಾರ್ಯಕ್ರಮದ ಕೊನೆಯಲ್ಲಿದೆ ಎಚ್ ಟು ಓ ಚಿತ್ರದ ಗೀತೆ ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ.

0: In the men's 400-meter event, Vishal TK won the gold medal with a new national record of 44.98 seconds, becoming the first Indian athlete to break the 45-second barrier in the event. And in IPL cricket, riding an unbeaten 101 runs by skipper Shreyas Iyer, Punjab Kings defeated Lucknow Super Giants by 7 wickets in Lucknow last night. Chasing a target of 197 runs set by Lucknow Super Giants, Punjab Kings scored 200 for 3 in 18 overs. And now for a look at today's newspapers, it's over to Saira Mujtaba.
1: Thank you, Anuja. The visit of U.S. Secretary of State Marco Rubio and his meeting with Prime Minister Narendra Modi has been prominently covered by most of the newspapers. PM backs peace push with renewed push to repair ties in meeting with Rubio is a front page headline in Hindustan Times, while the Tribune writes, India flags energy crisis. State Secretary tows U.S. oil, extends Trump's invite to Modi to visit White House. Another headline in Hindustan Times says, headway in Iran-U.S. talks raises truce hopes. Quoting Defense Minister Rajnath Singh, a Sunday Pioneer headline says, India to be biggest weapon exporter in 25-30 years, adding the government wants private sector share in defense production to rise to 50%. The Hindu reports on new law Viksit Bharat Jiramji replacing the 20-year-old MG Narega, set to come into effect from 1st of July, with draft rules open for feedback till 3rd week of June. Under the headline, big poor states to get higher funds under government's new rural job scheme. Hindustan Times editorial writes how Sikkim showcases a thoughtful vision of development while respecting tradition and an exemplary social harmony to its education sector, opening the doors to the future. More red, white and blues for green card applicants, states the Economic Times, as new policy for U.S. immigration may force permanent residency seekers to return home for paperwork. And finally, the Sunday Times reports that only 6 states now have fertility rate above replacement level. The paper refers to latest sample registration report of 2024. And with that, it's back to Ganucha.
0: Thank you, Saira. And now before we end the bulletin, the headlines once again. External Affairs Minister Dr. H. Jayashankar to hold bilateral talks with U.S. Secretary of State Marco Rubio in New Delhi today. Ayushman Bharat scheme to be rolled out in West Bengal from July. Swasthya Sathi beneficiaries to be included. Maharashtra SIT files charge sheet against 4 accused in Nashik DCS sexual assault and religious conversion case. U.S. President Donald Trump says Iran deal including reopening of Strait of Hormuz largely negotiated. IMD forecasts severe heat wave conditions in some parts of northern, central and eastern India, including Delhi today. And in athletics, Gurinderweep Singh wins men's 100-meter gold with new national record at Federation Cup in Ranchi. And with that, we end the morning news. Have a nice day.
2: Akashavani, Dharavada, Idiga Shastriya Sangeeta Karyakrama.
3: ಹಾರ್ಟ್ಫಿಶರ್ ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309 0309. ಟೇಕ್ ಕೇರ್.
4: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
5: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡೆಲಿವರಿ ಮಾಡ್ಬಿಡೋಣ.
6: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
7: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
8: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
9: ಹಾ ಮಕ್ಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
8: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
10: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ

0: ಮಾಡಬೇಕು.
1: ನಾನು ಬರ್ಬೇಕಾ?
0: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
1: ಓ ಹೌದು ಹೌದು ಹೌದು. ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ, ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
2: ತಪ್ಪದೇ ಆಲಿಸಿ ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವ.
3: ಈಗ ಶಾಸ್ತ್ರೀಯ ಸಂಗೀತ ಉಸ್ತಾದ್ ಮೊಹಮ್ಮದ್ ದಿಲ್ಶಾದ್ ಖಾನ್ ಅವರ ಗಾಯನದಲ್ಲಿ ಕೇಳಿ ರಾಗ್ ಮಿಯಾ ಕಿ ತೋಡಿ. ವಿಲಂಬಿತ್ ಝುಮ್ರಿತಾಲ್, ಧೃತ್ ತೀನ್ ತಾಲ್. ತಬಲಾ ಸಾಥ್ ಹೇಳಿದ್ದಾರೆ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ್ ಕನಕಾಪುರ್. ಕೇಳಿ ರಾಗ್ ಮಿಯಾ ಕಿ ತೋಡಿ.

0: ಇನ್ ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
2: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
1: ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ ಜೊತೆಗೆ
2: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ.
1: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
2: ಸಂಪರ್ಕಿಸಿ 9884525226 9845356442.
3: They say the view from the top changes everything, but for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
4: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
5: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000-6,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
6: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
8: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
7: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
8: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
7: ಲಿಡ್ಕರ್, ನಂಬಿಕೆ ನಿರಂತರ.
9: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಾ ಸರಾಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
10: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರಾಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
1: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
11: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
1: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾ.

ಕೆಳಗುರಿ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ಬಾಳಬುದ್ದಿ ಕಾರ್ಯಕ್ರಮದಲ್ಲಿ ನಿವೃತ್ತ ಬ್ಯಾಂಕ್ ಉದ್ಯೋಗಿ ಸಾಹಸಿ ಚಾರಣಿಗ ವಿವೇಕ್ ಏರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 10:15 ಕಿರುನಾಟಕ ಕಲಾಕಾರ ಅಪಾರ್ಟ್ಮೆಂಟ್ಸ್ ರಚನೆ ಹಾಗೂ ನಿರ್ಮಾಣ ವೆಂಕಟೇಶ್ ಗೋಡ್ಖಿಂಡಿ. 10:30 ಗಿಳಿವಿಂಡು ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆ ಹುಬ್ಬಳ್ಳಿಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಸಂಜೆ 6:51 ಕೃಷಿರಂಗದಲ್ಲಿ ಕಿತ್ತೂರು ತಾಲೂಕು ಶೀಗಿಹಳ್ಳಿ ಕೆಎ ಗ್ರಾಮದ ನೈಸರ್ಗಿಕ ಕೃಷಿಕರಾದ ಬಸವರಾಜ್ ಹಾರುಗೊಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ ಅಗಡಿ. 8:00 ಯುವರಂಜಿನಿ ಪ್ರಸ್ತುತಿ ಮಾಯಾರಾಮನ್.

0: ಆಕಾಶವಾಣಿ ಧಾರವಾಡ ಇದೀಗ ಸುಗಮ ಸಂಗೀತ.
1: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
2: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೇ ಈ ಆಟೋ ತಗೊಂಡಿದ್ದು.
3: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್.

0: ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಕಾಲ್ 1800309 0309. ಟೇಕ್ ಕೇರ್.
1: ಈಗ ಇಂದಿರಾ ಜಗದೀಶ್ ಅವರಿಂದ ಸುಗಮ ಸಂಗೀತ. ಆರಂಭದಲ್ಲಿ ಕೇಳಿ ಕೆಎಸ್ ನಿಸಾರ್ ಅಹಮದ್ ಅವರ ಈ ರಚನೆಯನ್ನು.

0: ಇದುವರೆಗೆ ಇಂದಿರಾ ಜಗದೀಶ್ ಅವರಿಂದ ಸುಗಮ ಸಂಗೀತ ಕೇಳಿದಿರಿ.
1: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
2: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
3: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
0: ಆಕಾಶವಾಣಿ ಧಾರವಾಡ, ಇದೀಗ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ.
4: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
5: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
6: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
7: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ. ಆರಂಭದಲ್ಲಿ ಕೇಳಿ ಶಿವಾನಂದ ಪಾಟೀಲ್ ಅವರು ಹಾಡಿರುವ ಅಕ್ಕ ಮಹಾದೇವಿ ಅವರ ವಚನ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ 5ವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ.
1: ಕಿರಾಣಿ ಅಂಗಡಿಗೆ ಫ್ರಿಡ್ಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ.
1: ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಇವತ್ತು ಪಾರ್ಟಿ ಬೇಕೇ ಬೇಕು,
5: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
4: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ,
5: ಪಿಜ್ಜಾ ಪಾರ್ಟಿ.
4: ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
6: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
5: ಬೈ ಗರ್ಲ್ಸ್.
4: ಎಲ್ಲಿ ಹೋಗ್ತಿದ್ಯಾ?
5: ಕೇಳಿಸಲ್ವಾ?
4: ನೋ ಶೇರಿಂಗ್.
6: RBI ಹೇಳ್ತಾ ಇದೆ, ಜಾಗರೂಕರಾಗಿರಿ, ಜಾಗರೂಕರಾಗಿರಿ.
7: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-300-309. ಟೇಕ್ ಕೇರ್.
8: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
9: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
8: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ.

0: ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕರಗುದುಗೀತೆ ನೇರ ಫೋನಿನ ಕಾರ್ಯಕ್ರಮ. ನಮ್ಮ ಮೊದಲಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ಕಾರ, ಯಾರು ಮಾತಾಡೋದು? ವಿಜಯ್ ಕುಮಾರ್ ಭಸ್ಮೆ. ನೀವು ರೆಗ್ಯುಲರ್ ಆಗಿ ಕಾಲ್ ಮಾಡಿರ್ತೀರಿ, ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ರಿ ಸರ. ಓಕೆ ಓಕೆ, ಥ್ಯಾಂಕ್ ಯು. ಹಲೋ
2: ಹಲೋ,
1: ನಮಸ್ಕಾರ, ಯಾರು ಮಾತಾಡೋದ್ರಿ?
2: ಶಂಕರ್ ಅಂತ
1: ಹೇಳ್ರಿ. ಏನ್ ಮಾಡ್ತೀರಿ ತಾವು?
2: ಬಟ್ಟೆ ಅಂಗಡಿ ಹೋಗ್ತೀವ್ರಿ.
1: ಬಟ್ಟೆ ಅಂಗಡಿ ಹೋಗ್ತೀರಿ? ರೇಡಿಯೋ ಕೇಳ್ತಿರ್ತೀರಿ? ಬೆಳಿಗ್ಗೆ ಸಾಯಂಕಾಲ ಆದ್ರೆ ವರ್ಕ್ ಟೈಮ್ನಾಗ ಬಿಟ್ಟು ಉಳಿದ ಟೈಮ್ನಾಗ ಕೇಳ್ತೀರಿ? ಹೌದ್ರಿ, ಇವತ್ತು ಲಕ್ಕಿ ಇಡಿಯ ನೋಡ್ರಿ ಹಂಗಾರ ಇವತ್ತ. ಸರಿ ಸರಿ, ಯಾವ ಚಿತ್ರದ ಗೀತೆ ಕೇಳಕ ಅಂತ ಮಾಡಿರಿ? ಕೊಡ್ರಿ
2: ಸರ್. ಅವ್ರಿಗೆ ಮುಸ್ಸಂಜೆ ಮಾತು ಸರ್.
1: ಮುಸ್ಸಂಜೆ ಮಾತು
2: ಮುಂದೆ ಸಾಗಲಿ ಸರ್.
1: ಓಕೆ ಓಕೆ, ಹಾ ಮಾತಾಡ್ತಾರನ್ರಿ? ಹೆಂಗ ಅವರು?
2: ಹಾ ಸರ್ ಮಾತಾಡ್ತಾರಂತ್ರಿ.
1: ಹಾ ಹಾ ಹಾ,
3: ಹಲೋ ಸರ್.
1: ಹಾ ಹೇಳ್ರಿ. ಹಾಕ್ತೇವ್ ಹಾಕ್ತೇವ್ ರೀ, ಮಾತಾಡ್ರಿ ನೀವು.
3: ನಮಸ್ಕಾರ
1: ನಮಸ್ಕಾರ ನಮಸ್ಕಾರ, ನಿಮ್ಮ ಇಷ್ಟದ ಗೀತೆ ಹಾಕ್ತೇವೆ ಕೇಳ್ರಿ. ನಮಸ್ಕಾರ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ.
5: ಹಲೋ ಸರ್,
4: ನಮಸ್ಕಾರ. ಯಾರು ಮಾತಾಡೋದ್ರಿ?
5: ಬಾಳೇಶ್ ಲೆಟ್ಟಿ ಮಾತಾಡೋದು ಸರ್.
4: ಹೆಸರ್ರಿ?
5: ಬಾಳೇಶ್ ಲೆಟ್ಟಿ ರೀ.
4: ಬಾಳೇಶ್ ಲೆಟ್ಟಿ, ಎಲ್ಲಿಂದ ರೀ ಮಾತಾಡೋದು?
5: ನಾವು ಜಮಖಂಡಿ ತಾಲೂಕು ಕಾಲ್ತಿಕ್ಕಿಂದ ರೀ.
4: ಯಾವ ಚಿತ್ರದ ಗೀತೆ ಕೇಳ್ಬೇಕು ಸರ್ ಅಂತ ಮಾಡಿರಿ ಈಗ?
5: ನಮಗೆ ಯಜಮಾನ ಹಾಕಲ್ಲ ಮೇಡಮ್.
4: ಯಜಮಾನ
5: ಶ್ರೀಗಂಧದ ಗೊಂಬೆ ಐತಲ್ಲ ಮೇಡಮ್.
4: ಶ್ರೀಗಂಧದ ಗೊಂಬೆ, ಹಾಂ, ಇಷ್ಟ ಭಾಳ ಭಾಳ ಇಷ್ಟ ಅನ್ರಿ ನಿಮಗೆ ಹಾಡಿದ?
5: ಸರ್
4: ಸರಿ ಸರ್,
5: ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತೀರಿ ಸರ್.
4: ಹೌದ್ರಿ, ಧನ್ಯವಾದಗಳು.
5: ಸರಿ
4: ಸರಿ, ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀವಿ ಕೇಳ್ರಿ. ನಮಸ್ಕಾರ.
5: ಆಯ್ತು.

0: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಹಲೋ
5: ಹಲೋ ಸರ್, ನಮಸ್ತೆ.
4: ನಮಸ್ತೆ, ಯಾರು ಮಾತಾಡೋದ್ರಿ?
5: ನಾವು ಕಿತ್ತೂರಿಂದ ರಾಜೇಶ್ವರಿ ಬುಲ್ಬುಲ್ ಅಂತ ಮಾತಾಡ್ತಿರೋದ್ರಿ ಸರ್.
4: ಏನ್ ಮಾಡ್ತೀರಿ ತಾವು?
5: ನಾವು ರೀ ಹೌಸ್ ವೈಫ್ ಸರ್, ಮನೆಯಾಗಿನ ಕೆಲಸ ಮಾಡ್ತೀವಿ.
4: ಮನೆ ಕೆಲಸ ಮಾಡ್ತೀರಿ ಅಂದ್ರೆ ನಮ್ಮ ರೇಡಿಯೋ ಕೇಳ್ತಿರ್ತೀರ ಅನ್ನಂಗಾಯ್ತು.
5: ಹಾ ಸರ್, ದಿನಾ ಬೆಳಗ್ಗೆ ಅದು ನಾಷ್ಟ ಮಾಡ್ಕೊಂತ ನಿಮ್ಮ ಹಾಡು ಕೇಳ್ಕೊಂತಿರ್ತೀವಿ ಸರ್.
4: ಹೌದ್ರಿ, ಈಗ ಯಾವ ಚಿತ್ರದ ಗೀತೆ ಬೇಕು ನಿಮಗೆ?
5: ಏನು ಸರ್,
4: ಯಾವ ಸಿನಿಮಾ ಹಾಡು ಕೇಳ್ಬೇಕಂತ ಮಾಡಿರಿ?
5: ನಮಗೆ ರೀ ಮಾರ್ಟಿನ್ ಪಿಕ್ಚರ್ ಜೀವನೇನೆ ಸರ್.
4: ಸಿನಿಮಾ ಯಾವ್ದು ಹೇಳ್ರಿ?
5: ಮಾರ್ಟಿನ್ ಪಿಕ್ಚರ್ ಜೀವನೀನೆ ಜೀವನೀನೆ ಅಂತ ಐತಲ್ ಸರ್ ಹೊಸ ಸಾಂಗ್.
4: ಜೀವನೀನೆ
5: ಹಾಡಿಲ್ಲ ಅಂದ್ರೆ ಬೇಕಾದ್ರೆ ಸರ್ಕಸ್ ಪಿಕ್ಚರ್ ಹಾಕಿ ಸರ್.
4: ಸರ್ಕಸ್ ರೀ?
5: ಹಾ, ಸರ್ಕಸ್ ಪಿಕ್ಚರ್ ಗಣೇಶ್ ಗೋಲ್ಡನ್ ಸರ್. ಗಣೇಶ್ ಅವ್ರದ್ರಿ ಪಿಸುಗೂಡಲ್ಲಿ ಅಂತ ಹಾಡೈತಾ
4: ಪಿಸುಗೂಡಲ್ಲಿ. ಹಾ, ಹಾಕ್ತೀನಿ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡ್ತೀವಿ, ಕೇಳ್ರಿ. ನಮಸ್ಕಾರ.
5: ನಮಸ್ಕಾರ.

0: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೇ,
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ

0: ಗ್ಯಾರಂಟಿ ಹಬ್ಬದ ಅರ್ಷ.
1: ಹಲೋ
2: ಹಲೋ, ನಮಸ್ಕಾರ.
1: ನಮಸ್ಕಾರ, ಯಾರು ಮಾತಾಡೋದು ಸರ್?
2: ವಿಜಯ ಕುಮಾರ್ ಸ್ವಾಮಿಗಳು ಅಂತ ಮಾತಾಡೋದ್ರಿ, ಮಹಾರಾಷ್ಟ್ರದಿಂದ.
1: ಮಹಾರಾಷ್ಟ್ರದಿಂದ ಮಾಡತ್ತೀರಿ? ನಮ್ಮ ರೇಡಿಯೋ ಕೇಳ್ತಿರ್ತೀರಿ ನೀವು?
2: ರೇಡಿಯೋ ನಾವು ಕೇಳ್ತೇವ್ರಿ. ನಾವು ಇಲ್ಲಿ ಮಹಾರಾಷ್ಟ್ರಾಗ ಇದ್ರೆ ನಮ್ ಕನ್ನಡ ಬಹಳ, ಕನ್ನಡ ಬಗ್ಗೆ ಬಹಳ ಅಭಿಮಾನ ರೀ ನಮ್ಗೆ.
1: ಅಲ್ಲ, ಅದಕ್ಕೆ ಕೇಳಿದ್ರಿ, ಮಹಾರಾಷ್ಟ್ರದಾಗ ಅಂದ್ಕೊಳ್ಳಿ. ಮತ್ತ ನಿಮ್ಗೆ ಎದ್ರ ಫೋನ್ ರೇಡಿಯೋದಾಗ ಕೇಳ್ತಿರೋ? ಏನ
2: ನಾವು ರೇಡಿಯೋ ಇದಾರ ನಮ್ಗೆ, ಯಾರು ರೇಡಿಯೋ ಇದಾರ ನಮ್ಮ? ಸಾಂಗ್ಲಿ, ಧಾರವಾಡ, ಪುಣೆ, ರಾಜ್ಕೋಟ್, ಕೇಮ್ಚೂ ಮಿತ್ರರು, ನಾವು ಗುಜರಾತ್ ಮಾತಾಡ್ತೇವೆ. ನಾವು ರೇಡಿಯೋ ಕೇಳಿ ನಮ್ಗೆಲ್ಲ ವಿಧ ಬರ್ತೀವಿ. ಹಲೋ ಫರ್ಮಸ್ತಿ, ನನ್ನ ಕಾಲ್ ಇರ್ತಾವ್ರಿ.
1: ಹೌದ್ರಿ?
2: ಹೌದ್ರಿ, ನಾವು ಎಲ್ಲ ಕಾರ್ಯಕ್ರಮ ಕೇಳ್ಕೊತ ಬಂದಿರ. ಮೊದಲಿಂದ ಈಗ 58 ವರ್ಷ, ನಾ 6 ವರ್ಷದಾಗಿದ್ದೆ, 7-8 ವರ್ಷದ ಅವಾಗಿದ್ದ ರೇಡಿಯೋ ನಂದು 62 ವಯಸ್ಸಿತ್ರಿ.
1: ಈಗ ನಮ್ಮ ಇದ್ರೊಳಗೆ ಯಾವ ಕಾರ್ಯಕ್ರಮ ಲೇಖಾಕ್ತಾರ ನಿಮ್ಗೆ?
2: ನಮ್ಗೆಲ್ಲ ಈ ನಾಟಕಗಳ ಪಾರ್ಜತ್ ಕೊಡ್ರಿ, ಚೆನ್ನಾಗಿ ಮೂಡಿ ಬರ್ತಾವ್ರಿ. ಅಂತ ಭಾರಿ ಕಾರ್ಯಕ್ರಮ ನಿನ್ನೆ, ಅದ ಟೆಲಿಕಾಸ್ಟ್ ಅದ ಕಾರ್ಯಕ್ರಮ ಭಾರಿ ಇತ್ತು ನೋಡ್ರಿ. ನಿನ್ನೆ ಸುರೇಖಾ ಸುರೇಶ್
1: ಹೌದೌದು 9 ಮಾಡಿದ್ರಲ್ರಿ.
2: ಮತ್ತೆ ಬುಧವಾರ ನಾಟಕ ಒಂದು ಭಾರಿ ಇತ್ತು, ಒಂದ್ ತಾಸಿನ ನಾಟಕ ಅದ
1: ನಿನ್ನೆ ಹೊಸದಾಗಿ ಚಲೋ ಮಾಡಿದ್ರಿ. ಅದ್ ಹಲೋ ನಂದನ ಅಂತ ಹೇಳಿ ಚಲೋ ಮಂತ್ರಿ, ಬಹಳ ಚಲೋ ಮಂತ್ರಿ ಎಲ್ಲರದು.
2: ಮತ್ತೆ ಶಂಕರಾಯಿ ವಿಟ್ ನೆರಲೇಜ್ ಇದಾವ್ರಿ, ಎಷ್ಟು ಹೇಳ್ರೂ ಎಷ್ಟು ಸಲ ಪದೇ ಪದೇ ಬೇರೆದವ್ರಿಗೆ ಅವಕಾಶ ಮಾಡ್ಕೊಂಡಾಗ ನಾವು 5 ತಿಂಗಳೇ
1: ಇರ್ಲಿ ಇರ್ಲಿ ಇರ್ಲಿ, ನಾವ್ ಅದನ್ನ ಹೇಳ್ತೀವಿ ಅವ್ರಿಗೆ, ಹೇಳ್ತೇವೆ, ಅವ್ರು ಬಿಟ್ಟು ಕೊಟ್ಟಲ್ಲ ಅವನಕ್ಕ. ಆಯ್ತು, ನೀವು ನೀವು ಯಾವ ಚಿತ್ರದ ಗೀತೆ ಕೇಳ್ಕೊಂಡ್ ಮಾಡೀರಿ ಈಗ?
2: ಹೇಳ್ತಾರೆ ಅವ್ರಿಗೆ ಎಲ್ಲ ಕಟ್ಟೆ ಮಾಡ್ತಾರೆ.
1: ಇರ್ಲಿ ಇರ್ಲಿ ಇರ್ಲಿ, ಯಾವ ಚಿತ್ರದ ಗೀತೆ ಬೇಕು ನಿಮಗೀಗ?
2: ಕಾಳಿದಾಸ್ತಾಗಿದ್ರಿ,
1: ಕವಿರತ ಕಾಳಿದಾಸ.
2: ನಲಿ ಪ್ರಣಯದ ಕವಿತೆ ಹಾಡುವೆ, ಹಾಡನ್ನು ಕೇಳಿದಿರಿ.
1: ಓಕೆ, ನಿಮ್ಮನ್ನ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳ್ರಿ.
2: ಓಕೆ,
1: ನಮಸ್ಕಾರ ನಮಸ್ಕಾರ.

0: ಶಾಂತಮ್ಮನವ್ರೆ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5,000-6,000 ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಮುಂದಿನ ಕರೆ ಯಾರು ಅಂತ ನೋಡೋಣ. ಹಲೋ
4: ಹಲೋ ಸರ್.
3: ಹಲೋ, ಯಾರು ಮಾತಾಡೋದ್ರಿ?
4: ಹಿರೇಕೇರೂರು ತಾಲೂಕಿನಿಂದ ಈಶ್ವರಪ್ಪ ಅಂತ ಮಾತಾಡ್ತೀನಿ.
3: ಈಶ್ವರಪ್ಪ, ಯಾವ ಚಿತ್ರದ ಗೀತಕ್ಕೆ ಕೇಳ್ಬೇಕಂತ ಮಾಡಿರಿ ಇವತ್ತು?
4: ನಮಗೆ ವಸಂತ ಗೀತದಲ್ಲಿ ನೀನಾಡೋ ಮಾತೆಲ್ಲ ಚಂದ ಅಂತ.
3: ವಸಂತ ಗೀತದಿಂದ ನೀನಾಡೋ ಮಾತೆಲ್ಲ ಚಂದ. ನೀವು ಏನ್ ಮಾಡ್ತೀರಿ ಸರ್ ಕೆಲಸನ?
4: ಸರ್ ನಾವು ಅಗ್ರಿಕಲ್ಚರ್ ಮಾಡ್ತೀವಿ.
3: ಅಗ್ರಿಕಲ್ಚರ್ ಮಾಡ್ತೀರಿ ಅಂದ್ರೆ ಮನೆಯೊಳಗಿದ್ದಾಗ ರೇಡಿಯೋ ಕೇಳ್ತಿರೋ ಏನು ಹೊಲದಾಗಿದ್ದಾಗ ಮೊಬೈಲ್ನ ಕೇಳ್ತಿರೋ?
4: ಹೊಲದಾಗೇನು ಕೇಳಿದ್ರು ಸರ, ಮನೆಯಲ್ಲಿ ನಮ್ಮ ಕೃಷಿ ಕೆಲಸದ ಬಿಡುವಿನಲ್ಲಿ ನಾವು ರೇಡಿಯೋ ಕೇಳದ ನಮ್ಮ ಮುಖ್ಯ ಹವ್ಯಾಸ.
3: ಅದು ನಿಮ್ಗೆ ಖುಷಿ ಕೊಡ್ತದೆ ನಿಮ್ಗೆ.
4: ಹೌದು ಸರ್, ಹೌದು
3: ಸರಿ. ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀವಿ ಕೇಳ್ರಿ. ನಮಸ್ಕಾರ.
4: ಆಯ್ತು.

0: ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
1: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಹಲೋ,
4: ನಮಸ್ಕಾರ ಸರ್.
3: ನಮಸ್ಕಾರ, ಯಾರು ಮಾತಾಡೋದ್ರಿ?
4: ನಾನು ಹಳೆ ನಾಗೇಶ್ ನಾವ್ರಿ, ಹಳೆ ಹುಳಿಯಿಂದ.
3: ಹಳೆ ಹುಳಿಯಿಂದ
4: ಹೌದ್ರಿ.
3: ಯಾವ ಗೀತೆ ಕೇಳ್ಬೇಕು ಮಾಡಿರಿ ಸರ್ ಇವತ್ತು?
4: ನಮಗ ಸಿಪಾಯಿ ಒಳಗಿಂದ ರೀ, ಸ್ನೇಹಕ್ಕೆ ಸೇನೆಯ ಪ್ರೀತಿಗೆ ಪ್ರೀತಿ.
3: ಸಿಪಾಯಿ ಒಳಗಿಂದ? ಹೌದ್ರಿ.
4: ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಎಲ್ಲ ಕೇಳಿರೋಸ್ಕರ ಕೇಳಕತ್ತಿ ಸರ್.
3: ಹೌದ್ರಿ. ಹಾ,
4: ನಾವು 74 ಇಂದ ಕೇಳ್ತೀವಿ.
3: ಹಾ ಹಾ ಹಾ, ಯಾವ ಕಾರ್ಯಕ್ರಮ ಇಷ್ಟ ಆಗ್ತಾವ್ರಿ ನಮ್ಮ
4: ಎಲ್ಲಾರಿಗೆ? ಲಿಸ್ಟ್ ಹಚ್ಚಿಬಿಡ್ರಿ, ಏನ್ ಹೇಳಿದ ಒಂದ 15 ನಿಮಿಷ ಬೇಕ.
3: ಹಾ ಹಾ ಹಾ,
4: 74
3: ಸಮಯ ಮುಗಿತಾ ಬಂತು, ಹಿಂಗಾಗಿ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೀವಿ ಕೇಳ್ರಿ. ನಮಸ್ಕಾರ.
4: ನಮಸ್ಕಾರ. ಓಕೆ, ನಮಸ್ಕಾರ.

0: ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ಅವ್ರದೊಂದು ಕಲ್ಪನೆ ಆಯ್ತು. 92 ವರ್ಷಕ್ಕೆ ತೀರ್ಕೊಂಡ್ರು. ಅವ್ರು ನನಗೆ ಮಾದರಿ. ಆಮೇಲೆ ನಮ್ಮವ್ವ ಏನಂದ್ರೆ ಎಲ್ಲದಕ್ಕೂ ನನಗೆ ಮುಂದಿಡ್ತಿದ್ಲು, ಅದನ್ನ ಮರಿಲಾರೆ.
1: ಈಗ ವಿವೇಕ್ ಕೇರಿ ಅವ್ರ, ತಾವು ಮಾತಾಡ್ತಾ ಹೇಳಿದ್ರಿ 92 ವಯಸ್ಸಿನವರೆಗೆ ನಿಮ್ಮ ಅಜ್ಜ ಅವರು ಸದೃಢ ಕಾಯರಾಗಿದ್ರು, ಒಂದು ತರ ಉತ್ತಮ ದೇಹ ದಾರ್ಢ್ಯವನ್ನ ಹೊಂದಿದ್ರು ಅಂತ. ಏನ್ ಅವ್ರ ಆರೋಗ್ಯದ ಗುಟ್ಟು ಏನಾಗಿತ್ತು ನೀವು ನೋಡಿದಂಗ?
0: ನಮ್ಮನೆ ಇತ್ತಲ್ಲ ಬಾವಿ ಇತ್ತು, ಒಬ್ಬೊಬ್ರು 50 ಕೊಡ ನೀರು ಜಗ್ತಿದ್ವಿ. ನಾವ್ ಎಲ್ಲಾರು ಅದನ್ನ ನೀರ್ ಜಗೋದ್ರಿಂದ ಸ್ವಲ್ಪ ಸದೃಢರಾಗಿದ್ವಿ ಎಲ್ಲಾರು ಮನೆಗೆ. ಅವಾಗ
1: ಅದ್ರ ಜೊತೆಗೆ ಆವಾಗಿನ ಕಾಲ ಅಂತಂದ್ರೆ ಅದು ಒಳ್ಳೆ ಪೋಷಕಾಂಶ ಭರಿತ ಆಹಾರನೂ ಸಿಗ್ತಿತ್ತು. ಅಂದ್ರೆ ಈಗಿನ ಹಂಗ ಕಲುಷಿತ ಆಹಾರ ಇರ್ಲಿಲ್ಲ.
0: ಇಲ್ಲ, ಸಾಧ್ಯನೇ ಇಲ್ಲ. ಅವಾಗ ಬಹಳ ಚಲೋ ರೀ, ಹಾಲು ಮೊಸರು. ಆಮೇಲೆ ನಾವು ತಿನ್ನೋ ಆಹಾರ ಮೇಲೆ ಒಂದು ಅವಲಂಬನೆ ಇರುತ್ತೆ. ಏನಂದ್ರೆ ನಾವು ಮನೆ ಊಟನ ಮಾಡ್ಬೇಕು, ಅವರು ಬಕ್ರಿನ ತಿನ್ಬೇಕು, ಮನೆಗಿಂದ ತಿನ್ಬೇಕು ಎಂಬುದೊಂದು ಆಲೋಚನೆಯನ್ನು ನಮ್ಮ ಹಿರಿಯರು ನಮ್ಮ ತಲೆಗೆ ಹಾಕಿದ್ರು. ಅದನ್ನ ಇವತ್ತಿಗೂ ನಾವು ಪಾಲಿಸ್ಕೊಂಡು ಬಂದೇನೆ.
1: ಈಗ ಏರಿಯವರು ತಾವು ಸಾಕಷ್ಟು ಕ್ರೀಡೆಗಳಲ್ಲಿ ಆಸಕ್ತಿಯನ್ನ ಹೊಂದಿದ್ದೀರಿ. ಬಾಸ್ಕೆಟ್ ಬಾಲ್ ಅಂತ ಆಡ್ತಿದ್ರಿ, ಕ್ರಿಕೆಟ್ ಅಂತ ಆಡ್ತೀರಿ, ಅದರ ಜೊತೆಗೆ ಈ ಕ್ರೀಡಾ ಮನೋಭಾವ ಅದು ಯಾವಾಗ ಬೆಳಿಲಿಕ್ಕೆ ಶುರು ಆಯ್ತು ತಮಗೆ?
0: ಎರಡನೇ ತಮ್ಮ ಮೂರನೇ ತಾ ಇದ್ದೆ ಜಮಖಂಡಿಗೆ ನಮ್ಮ ತಂದೆಯವರಿಗೆ ಟ್ರೆಜರಿ ಆಫೀಸರ್ ಅಂತೇಳಿ ಟ್ರಾನ್ಸ್ಫರ್ ಆಯ್ತು. ಅವಾಗ ಹಿಂಗೆ ನಾವು ವ್ಯಾಯಾಮ ಶಾಲೆಗೆ ಹೋಗ್ತಿದ್ವಿ. ವ್ಯಾಯಾಮ ಶಾಲೆ ಹುಡುಗರು ವ್ಯಾಯಾಮ ಮಾಡೋದು ನಾವು ಸ್ವಲ್ಪ ಜಾಸ್ತಿ ಮಾಡಿ ಅವ್ರ ಜೋಡಿನ ಮಾಡ್ಲಿಕ್ಕೆತ್ವಿ. ಅವಾಗ ನಮ್ಮ ಮಾಸ್ತರ್ ಅಂದ್ರೆ ಯಾಕೆ ಚಲೋ ಮಾಡ್ತೀನಿ ನೀನು, ಒಂದು ಸ್ವಲ್ಪ ಕುಸ್ತಿ ಆಡಲ್ಲ ಅಂತ ಮಾಡಿದ್ವಿ. ಅಲ್ಲೊಂದು ಸ್ವಲ್ಪ ಏನೋ ಬೆಳೆದ್ವಿ, ಅದ್ರಾಗ ಒಂದು ಸ್ವಲ್ಪ ಮಂದಿನ ಸೋಲಿಸಿದ್ವಿ. ಅಲ್ಲಿಂದ ನಮ್ಗೆ ಬೆಂಗಳೂರು ತನಕ ಕರ್ಕೊಂಡು ಹೋದ್ರು ಆಡ್ಲಿಕ್ಕೆ. ನಮ್ಮ ಶಕ್ತಿಯಾನುಸಾರ ನಾವು ತೋರಿಸಿ ಬಂದ್ವಿ. ಮಂಡ್ಯಕ್ಕೆ ಹೋದಾಗ ನನಗೆ ಒಂದು ಬಾಕ್ಸಿಂಗ್ ಮುಂದೆ ಒಂದು ಹುಚ್ಚು, ಹುಚ್ಚಿನಿಂದ ಅದನ್ನು ಕಲ್ತದ್ದು ಇಷ್ಟ, ಮತ್ತೆ ಕಲೀಲಿಲ್ಲ. ಯಾಕಂದ್ರೆ ನಾವು ಕಲ್ತದ್ದಿಲ್ಲ ಸರ್,
1: ಅದೇ ಕರೆಕ್ಟ್
0: ಕರಗತ ಅಲ್ಲ ಅದು. ಹಿಂಗಾಗಿ ಆದ್ರೆ ಏನೋ ಒಂದು ಸ್ಪರ್ಧೆ ಒಳಗೆ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂಬುದು ಒಂದು ಇಂಟ್ರೆಸ್ಟ್ ಇಂದ ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದು. ಅಲ್ಲಿ ಹೋದಾಗ ನಮ್ದು ಕೈ ಮುರಿತು, ಎಡಗೈ ಫ್ರಾಕ್ಚರ್ ಆಗಿ ಬಹಳ ಡ್ಯಾಮೇಜ್ ಆಗಿತ್ತು. ಅವು ಬಾಕಿ ಏನು ಬರ್ತಿದ್ದಿಲ್ಲ ಅಂತೇಳಿ ಒಂದ ಕೈಲಿ ಕ್ರಿಕೆಟ್ ಆಡ್ಲಿಕ್ಕೆ ಶುರು ಮಾಡಿದೆ. ಎಲ್ಲಿದಂಗೆ ಅಂದ್ರೆ ಸ್ಕೂಲ್ ರಿಪ್ರೆಸೆಂಟ್ ಮಾಡಿದೆ, ಕಾಲೇಜ್ ರಿಪ್ರೆಸೆಂಟ್ ಮಾಡಿದೆ. ಅದ್ರಾಗ ಹಾಳಿ ಬಿಡ್ತದೆ. 71 ಇಸ್ವಿಯಿಂದ ನಾ ಕ್ರಿಕೆಟ್ ಆಡ್ಲಿಕ್ಕೆ ಎಲ್ಲಾರ ಜೋಡಿ ಚಲೋ ಚಲೋ ಕ್ರಿಕೆಟರ್ ಜೋಡಿ ಆಡೀನಿ. 2015 ತನಕ ಅಂದ್ರೆ ಸಾಧಾರಣ ಒಂದು 45 ವರ್ಷ ನಾನು ಕ್ರಿಕೆಟ್ ಆಡೀನಿ.
1: ತಾವು ವೃತ್ತಿಯಲ್ಲಿ ಬ್ಯಾಂಕ್ ಉದ್ಯೋಗಿ ಆಗಿದ್ದೀರಿ,
0: ಹೌದು,
1: ಅಲ್ಲಿ ಕೂಡ ನೀವು ಈ ಕ್ರೀಡೆಯನ್ನು ಮುಂದುವರಿಸಿಕೊಂಡು ಹೋಗಿದ್ರ, ಅಂದ್ರೆ ಬ್ಯಾಂಕ್ ನಲ್ಲಿ ಕೂಡ ಇದಕ್ಕೆ ಉತ್ತೇಜನ ಸಿಕ್ತಿತ್ತ?
0: ಹೌದು, ಬ್ಯಾಂಕ್ ಒಳಗೆ ಉತ್ತೇಜನ ಸಿಕ್ತಿದ್ರೆ ನಮ್ಮ ಇಂಟ್ರೆಸ್ಟ್ ನೋಡಿ ನಾವು ಆಡ್ತಿದ್ವಿ. ನಮ್ಮ ಟೈಮ್ ತಗೊಂಡು ಮುಂಜಾನೆ 10 ಬ್ಯಾಂಕ್ ಶುರು, 8 ತನಕ ಆಟ ಆಡೋದು, ಸಂಜೆ ಮುಂದೆ 5 ವರೆಗೆ ಬ್ಯಾಂಕ್ ಮುಗಿತಿತ್ತು. ಮತ್ತೆ ಯಾರು ಸರಿ ಹುಡುಗರನ್ನ ಜೋಡಿ ಅವ್ರ ಜೋಡಿ ಕೂಡ ಆಡೋದು. ವಯಸ್ಸಾದ ನಾವು ನೌಕರಿ ಮಾಡ್ಲಿಕ್ಕೆ ನಮ್ಮ ಯಾರು ಕರೆಯುದಿಲ್ಲರಿ, ನಾವು ಹೋಗಿ ನಾವು ಆಡ್ತೇವೆ ಅಂತ ಹೇಳಿ ಸೇರ್ಕೋಬೇಕ್ರಿ ಅವ್ರ ಜೋಡಿ. ನಮ್ಮ ಯಾರು ಬಾರಪ್ಪ ನಮ್ಮ ಜೋಡಿ ಆಡು, ನೀ ಚಲೋ ಇದ್ದಿ ನಾನು ಅಂತ ಚಲೋ ಕ್ರಿಕೆಟರ್ ಅಲ್ಲ ಅಂತ ಚಲೋ ಆಟಗಾರ ಅಲ್ಲ ಅಂತ ಹೆಸರೇನು ಇದ್ದಿದ್ದಿಲ್ಲ. ಆದ್ರೆ ದೈಹಿಕವಾಗಿ ಏನು ಒಂದು ಕ್ಷಮತೆ ಇಟ್ಕೋಬೇಕಂತ ನಾವು ಮಾಡಿದ್ವಿ. ಅದರಿಂದ ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅದ್ರೊಳಗೆ ಅವ್ರ ಜೋಡಿ ಆಟ ಆಡಿ ಮೇಲೆ ಬರ್ತಿದ್ವಿ ಅಷ್ಟೇ. ಆಮೇಲೆ ಬ್ಯಾಂಕ್ ಟೇಬಲ್ ಟೆನಿಸ್ ಪ್ರೆಸೆಂಟ್ ಮಾಡಿದೆ. ಆಮೇಲೆ ಬಾಸ್ಕೆಟ್ಬಾಲ್ 2004 ಅಲ್ಲಿ ಆಡ್ಲಿಕ್ಕೆ ದಸರಾ ಸ್ಪೋರ್ಟ್ಸ್ ಆಡಿದೆ.
1: ಈ ಆಟದಿಂದ ಯಾವ್ಯಾವ ಊರುಗಳಿಗೆಲ್ಲ ಹೋಗಿ ಬಂದಿರಿ?
0: ಇಡೀ ದೇಶದಾಗ ಓಡಾಡಿನ್ರಿ. ಹಿಮಾಲಯಕ್ಕೆ ಒಂದು 34 ಸರಿ ಹೋಗಿನ್ರಿ, ಹಿಮಾಲಯನ ಚಾರಣ ಮಾಡ್ಲಿಕ್ಕೆ ಹೋದಾಗ. ನಾನು ಮೊದಲು ಅನ್ಕೋತಿದ್ವಿ ಅಂತಂದ್ರೆ ಚಾರಣ ಹಿಮಾಲಯ ನೋಡೋದು ಅಂದ್ರೆ ಬರೀ ಶ್ರೀಮಂತರಿಗೆ ಇಷ್ಟ ಅನ್ಕೊಂಡಿದ್ವಿ. ನಮ್ಮಂತ ಸಾಮಾನ್ಯರು ಹೋಗ್ತಾರೆ ಅಂಬೋದು ನಮ್ಮ ಕಲ್ಪನೆ ಇದ್ದಿದ್ದಿಲ್ಲ. ಅಂತದ್ದು ನಮ್ಗೊಂದು ಆಪರ್ಚುನಿಟಿ ಸಿಕ್ತು. ನಮ್ಮ ತಂದೆಯವರು 79 ಇಸ್ವಿಯಾಗ LTC ಫಸ್ಟ್ ಇಂಟ್ರೊಡ್ಯೂಸ್ ಆಗಿತ್ತು 79 ಇಸ್ವಿದು. ಅವಾಗ ನಾವು ಕಾಶ್ಮೀರಿಗೆ ಹೋದ್ವಿ. ಕಾಶ್ಮೀರಿಗೆ ಹೋಗಿ ಶ್ರೀನಗರ್ಗೆ ಹೋಗ್ಬಂತ ಹೋದಾಗ ನಮ್ಮ ಶ್ರೀನಗರ್ ತಲುಪಲಿಕ್ಕೆ ಆಗಲಿಲ್ಲ, ಲ್ಯಾಂಡ್ ಸ್ಲೈಡ್ ಆಯ್ತು. ಲ್ಯಾಂಡ್ ಸ್ಲೈಡ್ ಆಗಿ ನಾವು ಹಳ್ಳಿ ಬಂದ್ವಿ ಜಮ್ಮುಕ್ಕೆ. ಬಟ್ ಅಲ್ಲೇನು ನಾ ಅದು ಪರ್ವತಗಳನ್ನು ನೋಡಿದೆ, ಆ ಪರ್ವತ ನನ್ನ ಕರಿಲಿಕ್ಕೆ ರಾತ್ರಿ ಕನಸಿನಾಗೆಲ್ಲ ಬರೋದು ನನಗೆ. ಗುಡ್ಡಗಳು ಗಿಡಗಳು ಬಿಳೆ ಬಿಳೆ ಗುಡ್ಡ ಐಸು ಎಲ್ಲ ನಮ್ಗೆ ಕನಸಿನ ಎಲ್ಲ ಬರ್ಲಿಕ್ಕೆ. ನಾನು ನಮ್ಮ ಅಪ್ಪನ ರೊಕ್ಕದಾಗ ಯಾಕೆ ಹೋಗ್ಬೇಕು ಅಂತೇಳಿ ವಿಚಾರ ಮಾಡಿ 81 ಇಸ್ವಿಯಾಗ ನಾ ಬ್ಯಾಂಕ್ ಸೇರ್ಕೊಂಡೆ. 87 ನಾ ಧಾರವಾಡಕ್ಕೆ ಟ್ರಾನ್ಸ್ಫರ್ ಆಗಿ ಬಂದೆ. ಅವಾಗ ನಾನೊಂದು ಒಂದು ತಂಡ ಸಿಕ್ತು ನನಗೆ, ಯೂತ್ ಹಾಸ್ಟೆಲ್ದವರು ಮರಳಿಯವರು ಬಂದು ನನ್ನ ಕರ್ಕೊಂಡು ಹೋದ್ರು. 87 ಇಸ್ವಿಯಿಂದ ನಾನು ನನ್ನ ದುಡಿಮೆಯಿಂದ ನಾ ಖರ್ಚು ಮಾಡಿ ಹೋಗಿತ್ತು ಹಿಮಾಲಯನ್ ಟ್ರೆಕ್ ಮೊದಲಿದ್ದು 87 ಕೌಳಿ ಪಾಸ್ ಅಂತೇಳಿ. ಅದು ಏನದು ಒಂದು ಆನಂದ ಸಂತೋಷ ಅಥವಾ ದೈಹಿಕ, ಅಲ್ಲಿ ಹೋಗ್ಬೇಕಾದ್ರೆ ದೈಹಿಕ ಕ್ಷಮತೆ ಏನು ತಯಾರಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅವ್ರು ಹೇಳಿದ್ರು. ಅದು ಆಲ್ರೆಡಿ ನಮ್ಗಿತ್ತು, ಆದರೂ ಮಾಡಿಸಿದ್ರು ಹೋಗಿದ್ವಿ. ಆದ್ರೆ ನಾವು ಮಾಡಿದ್ದು ಬರೋಬ್ಬರಿ ಅನಿಸ್ತು ನನಗೆ. ಅಲ್ಲಿ ಗುಡ್ಡ ಹತ್ತೋದನ್ರಿ, ಐಸ್ ಮೇಲೆ ಹೋಗೋದನ್ರಿ, ಅದೊಂದು ಕಲ್ಪನೆಗಿಂತ ಮೀರಿದ ಅನುಭವಗಳೆಲ್ಲ ಅದು ಇವತ್ತಿಗೂ ನನ್ನ ಕಣ್ಮುಂದವ. 87 ಹೋಗಿದ್ದು.
1: ಅವಾಗ ಎಷ್ಟು ವಯಸ್ಸಿನವ್ರು ಇದ್ರಿ?
0: ನನಗೆ 27
1: ಮೊದಲನೇ ಸಲ ಚಾರಣಕ್ಕೆ ಹೋದಾಗ
0: 27 ಚಾರಣ ಅಂತ ಹೆಸರಿಟ್ಟು ಹೋಗಿದ್ದು. ಅಲ್ಲಿಗಿಂತ ಮೊದಲು ರಗಡ್ ಗುಡ್ಡ ಹತ್ತಿದ್ದು ಅದಕ್ಕೆ ಚಾರಣ ಅಂತಾರೆ, ಟ್ರೆಕ್ಕಿಂಗ್ ಅಂತಾರೆ, ನಮ್ಗೆ ಗೊತ್ತಿದ್ದಿಲ್ಲ.
1: ಅದು ಆದ್ಮೇಲೆ ಈ ತನಕ 34 ಸಲ ಹೋಗಿ
0: 34 ಸಲ ಹಿಮಾಲಯನ್ ಟ್ರೆಕ್ ಮಾಡಿದ್ರಿ.
1: ಏನು ಬದಲಾವಣೆ ಅಂತ ಅನಿಸ್ತಿತ್ತು ತಮ್ಮ?
0: ಅವಾಗ ಇಷ್ಟು ಸುವಿಧಾ ಇದ್ದಿದ್ದಿಲ್ರಿ. ನಾ ಮೊದಲೇ ಸರ ಹಿಮಾಲಯಕ್ಕೆ ಹೋದಾಗ ಒಂದೇ ಸ್ವೆಟರ್ ಮೇಲೆ ಹೋದವ, ಸಾದಾ ಹಂಟರ್ ಶೂಸ್ ಹಾಕೊಂಡು ಹೋದವ, ಸಾದಾ ಒಂದು ಟೊಪಿ ಇತ್ತು. ನಮ್ಮ ಮಾಮ ರೈಲ್ವೆ ಡ್ರೈವರ್ ಇದ್ದ, ಅವನೊಂದು ಕೋಟ್ ಕೊಟ್ಟಿದ್ದ ನನಗೆ, ಆ ಕೋಟ್ ಮೇಲೆ ನಾ ಹೋಗಿದ್ದೆ ಅಷ್ಟೇ. ಈಗಿನ ಸುವಿಧಾಗಳು ನೋಡಿದ್ರೆ ಬಹಳ.
1: ಅಂದ್ರೆ ನಿಜವಾಗ್ಲೂ ಚಾರಣ ಅಂದ್ರೆ ಕಷ್ಟ ಪಟ್ಕೊಂಡು ಹೋಗಿದ್ದು 87
0: 88 89 90
1: ವರ್ಷ ಹೋಗಿರಿ?
0: ವರ್ಷ ಹೋಗಿನ್ರಿ, ವರ್ಷ ಒಂದ್ ವರ್ಷ ಅಂತೂ 3 ಸರಿ ಹೋಗಿನಿ.
1: ಓಹೋ,
0: 2004
1: ಅಂದ್ರೆ ಹೇಗೆ ಹೋಗ್ತೀರಿ ಇದಕ್ಕೆ?
0: ಒಂದು ತಂಡ ಕಟ್ತೀವ್ರಿ ನಾವು, ನಮ್ಮ ಜೋಡಿ ಅವ್ರು ಒಂದನೆ ಮಾಡ್ಬೇಕ್ರಿ, ಅಡ್ಡದಾರಿ ಗೆಳಿಬಾರ್ದು. ನಾವಂತೂ ಯಾವ್ದು ಅಡ್ಡದಾರಿ ಮಾಡುದಿಲ್ಲ, ಅಡ್ಡದಾರಿ ಯಾರಿಗೂ ಹೋಗ್ಲಿಕ್ಕೂ ಬಿಡುದಿಲ್ಲ. ಹಂಗ ನಮ್ಮ ಮಾತು ಕೇಳೋರು ಇದ್ರೆ ಸಾಕು, ಏನೋ ತಿನ್ಲಿಕ್ಕೆ ಹೋಗ್ತೀನಿ ಕುಡಿಲಿಕ್ಕೆ ಹೋಗ್ತೀನಿ ನಾವು.

ಎಲ್ಲರಿಗೂ ಸೇರ್ಲಿಕ್ಕೆ ಹೋಗ್ತೀನಿ, ಅದೆಲ್ಲ ನಮ್ಮ ಜೋಡಿ ನಡೆಯುವುದಿಲ್ಲ. ಯಾಕಂದ್ರೆ ದೈಹಿಕ ಕ್ಷಮತೆ ಭಯಂಕರ ಮುಖ್ಯ ಹಿಮಾಲಯದಾಗ. ಒಂದು ಸರಿ ನೀವು ತಪ್ಪಿದ್ರು ಏನು ಅನಾಹುತಗಳಾಗಬಹುದು. ಅದ್ರ ಸಲಹೆ ನಾವು ದೈಹಿಕ ಕ್ಷಮತೆ ಇಲ್ಲಿ ಮೊದಲಿಂದ ತಯಾರು ಮಾಡ್ತೇವೆ. ಒಂದು ತಂಡ ಕಟ್ತೇವೆ, ಮೊದಲಕ್ಕೆ 20 ಮಂದಿ 30 ಮಂದಿನ ಕರಿತೇವೆ, ಅದ್ರ ಮತ್ತೆ ಜರಡಿ ಇಡ್ತೇವೆ, ಅದ್ರ ಒಂದು 8 ಮಂದಿ ಹೊಂಡ್ತಾರೆ, ಅದ ಹೊಂಡವ್ರು ಅದನ್ನ ಅವ್ರಿಗೆ ತಯಾರು ಮಾಡ್ತೇವೆ 2-3 ತಿಂಗಳಲ್ಲಿ ನಮ್ಮ

0: ಇದಕ್ಕೆ
1: ಒಂದು ತಂಡ ಕಟ್ತೀವ್ರಿ ನಾವು, ನಮ್ಮ ಜೋಡಿ ಅವ್ರು ಬಂದನೆ ಮಾಡ್ಬೇಕ್ರಿ, ಅಡ್ಡದಾರಿ ಗೆಳಿಬಾರ್ದು. ನಾವಂತೂ ಯಾವ್ದು ಅಡ್ಡದಾರಿ ಮಾಡುದಿಲ್ಲ, ಅಡ್ಡದಾರಿ ಯಾರಿಗೂ ಹೋಗ್ಲಿಕ್ಕೆ ಬಿಡುದಿಲ್ಲ. ಹಂಗ ನಮ್ ಮಾತು ಕೇಳೋರು ಇದ್ರೆ ಸಾಕು, ಏನೋ ತಿನ್ಲಿಕ್ಕೆ ಹೋಗ್ತೀನಿ ಕುಡಿಲಿಕ್ಕೆ ಹೋಗ್ತೀನಿ ನಾವು ಬಿಡುದಿಲ್ಲ, ಯಾರಿಗೂ ಸೇರ್ಲಿಕ್ಕೆ ಹೋಗ್ತೀನಿ ಅದೆಲ್ಲ ನಮ್ ಜೋಡಿ ನೋಡಿದಿಲ್ಲ. ಯಾಕಂದ್ರೆ ದೈಹಿಕ ಕ್ಷಮತೆ ಭಯಂಕರ ಮುಖ್ಯ ಹಿಮಾಲಯದಾಗ. ಒಂದ್ ಸರಿ ನೀವು ತಪ್ಪಿದ್ರು ಏನೋ ಅನಾಹುತಗಳಾಗಬಹುದು.
0: ಹೌದು,
1: ಅದ್ರ ಸಲಹೆ ನಾವು ದೈಹಿಕ ಕ್ಷಮತೆ ಇಲ್ಲಿ ಮೊದಲಿಂದ ತಯಾರು ಮಾಡ್ತೀವಿ. ಒಂದು ತಂಡ ಕಟ್ತೀವಿ, ಮೊದಲಕ್ಕೆ 20 ಮಂದಿ 30 ಮಂದಿನ ಕರಿತೀವಿ, ಅದ್ರ ಮತ್ತೆ ಜರಡಿ ಇಡ್ತೀವಿ, ಅದ್ರ ಒಂದು 8 ಮಂದಿ ಹೊಂಡ್ತಾರೆ, ಅದ ಹೊಂಡವ್ರು ಅದನ್ನ ಅವ್ರಿಗೆ ತಯಾರು ಮಾಡ್ತೀವಿ 2-3 ತಿಂಗಳಲ್ಲಿ. ನಮ್ ಜೋಡಿ ಟ್ರೆಕಿಂಗ್ ಮಾಡ್ಲಿಕ್ಕೆ ಅಂದ್ರೆ ಇಲ್ಲಿ ಲೋಕಲ್ ಟ್ರೆಕಿಂಗ್ಸ್ ಕರ್ಕೊಂಡು ಹೋಗ್ತೀವಿ, ಸುತ್ತಮುತ್ತಲ 7 ಗುಡ್ಡ ಇಲ್ಲ ಹಾಡು ಸುತ್ತಮುತ್ತಲ, ಅಲ್ಲೆಲ್ಲ ಓಡಾಡಿಸ್ತೀವಿ, ಅವ್ರಿಗೆ ತಯಾರಿ ಮಾಡ್ತೀವಿ, ಪ್ರಾಣಾಯಾಮ ಮಾಡಿಸ್ತೀವಿ, ವ್ಯಾಯಾಮ ಮಾಡಿಸ್ತೀವಿ, ಯೋಗ ಮಾಡಿಸ್ತೀವಿ. ತಯಾರು ಮಾಡಿ ಅವ್ರ ತಂಡ ಕಟ್ಟಿ ಅವ್ರಿಗೆ ದೈಹಿಕ ಕ್ಷಮತೆ ಆದ್ಮೇಲೆ ಅವ್ರಿಗೆ ಕರ್ಕೊಂಡು ಹೋಗ್ತೇವೆ. ಅಲ್ಲಿ ಬಂದ ಆಮೇಲೆ ನಾವು ಅವ್ರಿಗೆ ಬರ್ಡನ್ ಆಗಬಾರ್ದು, ಅವ್ರು ನಮ್ಗೆ ಬರ್ಡನ್ ಆಗ್ಬಾರ್ದು. ಏನಪ್ಪಾ ನನ್ ಬಿಟ್ಟು ಹೋದ್ರು ಇವ್ರು ಅಂತ ಅವರು ಅನ್ಬಾರ್ದು. ಅದಕ್ಕೆ ಅವ್ರು ಹೆಂಗ್ ತಯಾರು ಮಾಡಿ ಕರ್ಕೊಂಡು ಹೋಗೋದು ನಮ್ದೊಂದು ಪದ್ಧತಿ.
2: ಚಾರಣ ಅಂದ್ರೆ ಅದು ಎತ್ತರ ಪ್ರದೇಶಗಳಿಗೆ ನೀವು ಕಾಲ್ನಡಿಗೆಯಲ್ಲಿ ಹೋಗ್ಬೇಕು. ಎಷ್ಟೋ ಸಂದರ್ಭದಲ್ಲಿ ಮೇಲೆ ಮೇಲೆ ಹೋಗ್ತಾ ನಮಗೆ ಆಕ್ಸಿಜನ್ನಿನ ಕೊರತೆ ಕಂಡು ಬರ್ತದೆ. ಅವಾಗ ಹೇಗೆ ನೀವು ಸಿದ್ಧ ಮಾಡ್ಕೊಂಡು ಹೋಗಿರ್ತೀರಿ?
1: ಇಲ್ಲ ನಾ ಹೇಳಿದ್ರೆ ಮೊದಲ ಯೋಗ ಮಾಡ್ಬೇಕು, ಪ್ರಾಣಾಯಾಮ ಮಾಡ್ಬೇಕು ಅಂತೇಳಿ. ಪ್ರಾಣಾಯಾಮಗಳನ್ನ ನಾವು ಸಾಕಷ್ಟು ಮಟ್ಟಿಗೆ ನಾವು ಬೆಳೆಸೋಬಲ್ವಿ. ನಿತ್ಯ ಪ್ರಾಣಾಯಾಮ ನಿತ್ಯ ಯೋಗ ಮಾಡಿಬಿಟ್ರೆ ಅಂತಂದ್ರೆ ಅವ್ರ ಕ್ಷಮತೆ ಬಹಳಷ್ಟು ಬೆಳೀತದೆ. ಅಲ್ಲಿ ತೊಂದರೆ ಆಗುದಿಲ್ಲ ನಮ್ಗೆ. ಇಲ್ಲಿವರೆಗೆ ಯಾರಿಗೂ ತೊಂದರೆ ಆಗಿಲ್ಲ ನಮ್ಮ ಗ್ರೂಪ್ನವ್ರಿಗೆ, ಯಾರ್ಯಾರಿಗೂ ತೊಂದರೆ ಆಗಿಲ್ಲ. ಎಷ್ಟು ಸರಿ ಎಷ್ಟು ಮಂದಿನ ಕರ್ಕೊಂಡು ಹೋಗಿನಿ, ಯಾರು ಉಸಿರಾಟದಿಂದ ತೊಂದರೆ ಪಟ್ಟಿಲ್ಲ.
2: ಇದರಲ್ಲಿ ಮಹಿಳೆಯರು ಇರ್ತಾರೆ,
1: ಈ ಸರಿ 4 ಮಂದಿ ಇದ್ರು.
2: ಅವ್ರಿಗೂ ಕೂಡ ಮುಂಚೆ ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೊಂಡೇ ಬರ್ಬೇಕು.
1: ಸಿದ್ಧತೆ ಮಾಡಿದ್ರೆ ಬರ್ಬೇಕು ನಮ್ ಜೋಡಿ.
2: ಈಗ ಏರಿಯವ್ರ ಈ ಚಾರಣದ ಒಂದು ಅನುಭವ ಅಂದ್ರೆ ಅದೊಂದು ರೋಚಕವಾದಂತ ಅನುಭವ. ಇಲ್ಲಿ ಒಂದು ಮರೆಯಲಾರದಂತ ಒಂದು ಘಟನೆ ಅಥವಾ ಕೇಳಿರಬಹುದು, ಅನುಭವಿಸಿರಬಹುದು ಅಂತದೇನು ತುಂಬಾ ನಿಮಗೆ ರೋಮಾಂಚನ ಆಗಿರುವಂತ?
1: 88ನೇ ಇಸವಿ ಒಳಗೆ ನಾವು ಅನ್ನಪೂರ್ಣ ಬೇಸ್ ಕ್ಯಾಂಪ್ ಮಾಡ್ಲಿಕ್ಕೆ ಹೋಗ್ತೇವೆ. ಅನ್ನಪೂರ್ಣ ಬೇಸ್ ಕ್ಯಾಂಪ್ ನೇಪಾಳದಾಗ, ಪೋಖ್ರಾದಿಂದ ಹೋಗ್ಬೇಕು. ಅದಕ್ಕೆ ತಿರ್ಕೋ ತೊಂಟ್ವಿ, ಹೊಂಟಿ ಅದೊಂದು ಕ್ಲಿಷ್ಟಕರವಾದ ಒಂದು ಜಗದಾಗ ಒಂದು ಒಬ್ಬರು ನಡಿಬಹುದು ಅಂತ ಜಗದಾಗ ಅನ್ನಪೂರ್ಣ ಬೇಸ್ ಕ್ಯಾಂಪ್ ಹೋಗ್ಬೇಕು. ಅಲ್ಲಿಂದ ಮ್ಯಾಲೆ ಎರ್ಕೋತ ಹೋಗೋದು. ಹೋಗ್ಬೇಕಾರ 2 ಹೆಣ ನಮ್ ಕಾಲ್ ಕೆಳಗಿದ್ದು,
2: ಹೆಣ
1: ಇಬ್ರು ಫಾರಿನರ್ಸ್. ಅದ್ರ ಮೇಲೆ ನೋಡ್ಕೋತು ಬೇರೆ ದಾರಿನೇ ಇಲ್ಲ, ಆದ್ರೆ ಅವ್ರ ಮ್ಯಾಲಿಂದ ಅವ್ರು ಬಿದ್ದಾರಲ್ಲಿ, ನಾವು ಅದನ್ನ ದಾಟ್ಕೊಂಡು ಹೋಗ್ಬೇಕು. ಅವ್ರನ್ನ ತುಳಿದಾರ್ದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬಾಡಿ ಎಲ್ಲ ಆಲ್ರೆಡಿ ಒಂದ್ ವಾರ ಆಗಿತ್ತು ಕಾಣಿಸ್ತಾವ್ ಬಿದ್ದು. ಸೊ ಅವ್ರ ಮೇಲೆ ದಾಟ್ಕೊಂಡು ಅದು ಗದಿ ಒಂದು ಅವ್ರಿಗೆ ಗೊತ್ತಿದ್ದಿಲ್ಲ, ಮ್ಯಾಲ ಅವ್ರು ಹುಡುಕ್ಲಿಕ್ಕೆತ್ತಿದ್ರು ಇಲ್ಲಿ ಕೆಳಗೆ ಬಿದ್ದಾರ ಅಂತೇಳಿ. ಅನ್ನಪೂರ್ಣ ಬೇಸ್ ಕ್ಯಾಂಪ್ ಒಳಗೆ ನಾವು ಥಂಡಿ ಅನುಭವ ಮಾಡೀವಿ. ಇಲ್ಲಿವರೆಗೂ ಯಾವ ಏರಿಯಾದಾಗ ಅಂತ ಥಂಡಿ ನಮ್ಗೆ ಅನುಭವ ಆಗಿಲ್ಲ.
2: ಈಗ ಇದ್ರ ಜೊತೆಗೆ ವಿವೇಕ್ ಅವರ ತಮಗೆ ಈ ಫೋಟೋಗ್ರಫಿ ಹವ್ಯಾಸದ, ವಿಡಿಯೋ ಶೂಟಿಂಗ್ ಮಾಡುವ ಹವ್ಯಾಸದ, ಇವುಗಳನ್ನೆಲ್ಲ ಹೆಂಗೆ ಅದನ್ನ ಕಲ್ತ್ಕೊಂಡಿರಾ ಅಥವಾ ಹೆಂಗ?
1: ಅದು ಪ್ರಾಕ್ಟೀಸ್ ಮೇಲೆ ಬಂದದ್ರಿ. ಮೊದ್ಲಕ್ಕೆ ಫಸ್ಟ್ ಹಿಮಾಲಯಕ್ಕೆ ಹೋದಾಗ ನಮ್ಮ ಸರ್ ಕಡೆಯಿಂದ ಒಂದು ಸಣ್ಣ ಕ್ಯಾಮ್ರಾ ಇಸ್ಕೊಂಡು ಹೋಗಿದ್ದೆ. ಆಮೇಲೆ ನಮಗೂ ಒಂದು ತೋಬಕ್ಕಂತ ಅದಾರ ನಷ್ಟು ನಮ್ಮ ಕಡೆ ರೊಕ್ಕಿದ್ದಿಲ್ಲ. ಟ್ರೆಕ್ಕಿಂಗ್ ಅಡ್ಜಸ್ಟ್ ಮಾಡೋದು ರಗಡ ಆಗಿಬಿಡ್ತಿತ್ತು ನಮಗೆ. 89ನೇ ಇಸವಿ ನಮ್ದೊಂದು ಕ್ಯಾಮ್ರಾ ತಗೊಂಡ್ವಿ.
2: ಇದ್ರ ಜೊತೆಗೆ ಈ ಅಂಚೆ ಚೀಟಿಗಳ ಸಂಗ್ರಹಣ ಅದು ಕೂಡ ತಮಗೊಂದು ಹವ್ಯಾಸ.
1: ಅದು ಅದ್ರಿ, ಬೇರೆ ಬೇರೆ ವಿಷಯಗಳ ಮೇಲೆ ಮಾಡೇನಿ. ನನ್ಗೆ ಅಗದಿ ಸೇರೋದಂದ್ರೆ ಜಲಪಾತಗಳು. ಕರ್ನಾಟಕದಾಗ 179 ಜಲಪಾತ ನಾ 50 ವರೆಗೂ ಕವರ್ ಮಾಡೇನ್ರಿ, ವಿತ್ ರೆಕಾರ್ಡ್ ಎಲ್ಲಾ ಫೋಟೋಸ್ ಎಲ್ಲಾ ತೆಗೆದು ಅದ್ರ ಬಗ್ಗೆ ಎಲ್ಲ ಬರೆದಿಟ್ಟು. ಆದ್ರೆ ಎಲ್ಲೇ ಪಬ್ಲಿಷ್ ಮಾಡಿಲ್ಲ, ಯಾಕಂದ್ರೆ ಅದನ್ನ ಮಂದಿ ಹಾಳು ಮಾಡ್ತಾರೆ. ಅಲ್ಲಿ ಸ್ವಚ್ಛತಾ ಇಡುದಿಲ್ಲ, ಪ್ಲಾಸ್ಟಿಕ್ ಹೋಗ್ತಾವ, ಬಾಟ್ಲಿ ಹೋಗ್ತಾವ, ಆ ಸಂಸ್ಕೃತಿ ನಮ್ಗೆ ಹೋಗೋದು ಬೇಡಾಗಿದೆ. ಅದ್ರ ಸಲ ನಾವ್ ಎಲ್ಲೂ ಅದನ್ನ ಪ್ರಚಾರ ಅಂಬೋದು ಮಾಡಿಲ್ಲ. ಎರಡನೇದಂದ್ರೆ ಜಲಪಾತಗಳನ್ನ ಬಿಟ್ರೆ ನಾ ಮೌಂಟೇನ್ಸ್ ಮೇಲೆ ಮಾಡೇನ್ರಿ, ಕಲೆಕ್ಷನ್ ಆಫ್ ಸ್ಟ್ಯಾಂಪ್ಸ್. ಅದನ್ನ ಬಿಟ್ರೆ ನಾ ಆಡೋದು ಕ್ರಿಕೆಟ್ ಮೇಲೆ ಮಾಡೀನಿ, ಬಾಸ್ಕೆಟ್ ಬಾಲ್ ಮಾಡೀನಿ, ಆಮೇಲೆ ಸೈಕ್ಲಿಂಗ್ ರೀ. ನಂದು ಇನ್ನೊಂದು ಅಗದಿ ಪ್ರಿಯವಾದ ಒಂದು ಹವ್ಯಾಸ ಅಂದ್ರೆ ಸೈಕ್ಲಿಂಗ್ ರೀ. ಅದನ್ನ ಇವತ್ತಿಗೂ ಮಾಡ್ತೇನೆ, ದಿನ ಒಂದ್ 20 ಕಿಲೋಮೀಟರ್ ಹೊಡೆದ ಹೊಡಿತೇನೆ ಸೈಕಲ್.
2: ಅಂದ್ರೆ ಈ ತರದ ಸ್ಟ್ಯಾಂಪ್ ಕಲೆಕ್ಷನ್ ತಾವು ಮಾಡ್ಕೊಂಡು ಬಂದಿದ್ದೀರಲ್ಲ, ಇದ್ರ ಬಗ್ಗೆ ಏನಾದ್ರೂ ಎಕ್ಸಿಬಿಷನ್ ಆತರ ಮಾಡಿದಿರಿ? ಎಲ್ಲೆಲ್ಲಿ ಮಾಡಿ?
1: ವಾಟರ್ಫಾಲ್ಸ್ ಮೇಲೆ ಎಕ್ಸಿಬಿಷನ್ ಮಾಡಿ ಮೊನ್ನೆ ಜನವರಿ ಒಳಗೆ ನನಗೆ ಬೆಳ್ಳಿ ಪದಕ ಬಂದದ್ರಿ. ಕರ್ನಾಟಕ ರಾಜ್ಯದ ಪೋಸ್ಟಲ್ ಡಿಪಾರ್ಟ್ಮೆಂಟ್.
2: ಈಗ ಏರಿಯವ್ರ ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಇಷ್ಟೆಲ್ಲ ಕಾರ್ಯಚಟುವಟಿಕೆಗಳನ್ನ ನೀವು ಮೈಗೂಡಿಸಿಕೊಂಡಿದ್ದೀರಿ, ಇದೆಲ್ಲ ಮಾಡಬೇಕು ಅಂದಾಗ ನಮ್ಮ ಆರೋಗ್ಯ ಬಹಳ ಉತ್ತಮವಾಗಿರ್ಬೇಕು. ಏನು ನಿಮ್ಮ ಆರೋಗ್ಯದ ಗುಟ್ಟು?
1: ಮುಂಜಾನೆ 4 ವರೆಗೆ ಹೇಳ್ತೇವ್ರಿ, ವ್ಯಾಯಾಮ ಮಾಡ್ತೀವಿ, ಯೋಗ ಮಾಡ್ತೀವಿ, ಸ್ವಲ್ಪ ಧ್ಯಾನ ಮಾಡ್ತೀವಿ, ಆಮೇಲೆ RSS ಹೋಗ್ತೀವಿ, ಒಂದ್ ತಾಸು RSS ನ ಕಳಿತೀವಿ. ಅಲ್ಲಿ ನಮ್ಗೆ ಸಾಕಷ್ಟು ಚಟುವಟಿಕೆಗಳು, ಸೂರ್ಯ ನಮಸ್ಕಾರ ಮಾಡಿಸ್ತಾರೆ, ಅಲ್ಲಿ ವ್ಯಾಯಾಮ ಮಾಡಿಸ್ತಾರೆ, ಅಲ್ಲಿ ಯೋಗ ಮಾಡಿಸ್ತಾರೆ, ದೇಶದ ಬಗ್ಗೆ ಒಂದು ಒಳ್ಳೇದು ಹೇಳ್ಕೊಡ್ತಾರೆ. ಈಗ ಇಲ್ಲಿ ರಿಟೈರ್ ಆದ್ಮೇಲೆ ನಾವು ಹೊಲ ಮಾಡ್ಲಿಕ್ಕತ್ತೀನಿ, ಆಕಳ ಸಾಕಿನಿ, ಅದು ಒಂದು ಹವ್ಯಾಸ ಬೆಳೆಸ್ಕೊಂಡೇನಿ. ಈಗ ರೀಸೆಂಟ್ 4 ವರ್ಷದ ಅದು ಇದು ಹೊಸದಾಗಿ ಆಕಳ ಜೋಡಿ ಸ್ವಲ್ಪ ಹೊತ್ತು ಇರ್ತೇನೆ. ಆಕಳ ಕರುಗಳು ಭಯಂಕರ ಚಂದ, ಅದ್ರ ಜೋಡಿ ನಾವು ಕಳೆದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗುದಿಲ್ಲ. ಒಂದ್ 2 ತಾಸು ಅಲ್ಲಿ ಇದ್ದು ಬರ್ತೇನೆ.
2: ಊಟ ಉಪಚಾರ ಹೆಂಗದ?
1: ಊಟ ಉಪಚಾರ ಮನೆಯಿಂದ ರೀ, ಊಟ ಮನೆ ಹೊರಗಿಂದ ಏನು ತಿನ್ನೋದಿಲ್ಲ.
2: ಏನ್ ಊಟ ಮಾಡ್ತೀರಿ ವಿಶೇಷವಾಗಿ? ಗಟ್ಟಿಯಾಗಿರ್ಬೇಕು ಅನ್ನೋದಕ್ಕೆ
1: ಬಕ್ರಿ ಕಾಳು ಪಲ್ಯ ರೀ. ಅದರಂತ ಶ್ರೇಷ್ಠವಾದ ಊಟ ಯಾವ್ದೂ ಇಲ್ಲ. ಜೋಳದ ರೊಟ್ಟಿ, ಕಾಳು, ತೊಪ್ಪಲ್ ಪಲ್ಯ, ಇದು ಶ್ರೇಷ್ಠ ಅಡಿಗೆ ರೀ. ನಮ್ಮ ದೇಹಕ್ಕೆ ಅಗದಿ ಒಗ್ಗುವಂತ ಒಂದು ಆಹಾರ
2: ಇದಷ್ಟೇ ನೀವು ಸೇವನೆ ಮಾಡ್ತೀರಿ? ಆಮೇಲೆ ಈಗ ಒಂದು ನಮ್ಮ

0: ಇತ್ತೀಚಿನ ಹಿರಿಯ ನಾಗರಿಕರನ್ನು ನಾವು ನೋಡಿದಾಗ ನಿವೃತ್ತಿ ಆದ್ವಿ ಅಂದ ತಕ್ಷಣ ಏನೋ ಕಳ್ಕೊಂಡ್ಬಿಟ್ವಿ, ನಾವು ನಿವೃತ್ತರಾದ್ವಿ, ವಯಸ್ಸಾತು ನಮಗೆ ಅಂತ ದೈಹಿಕವಾಗಿ ವಯಸ್ಸು ಆಗದೇ ಇದ್ರೂ ಮಾನಸಿಕವಾಗಿ ಕುಗ್ಗುತ್ತಿರ್ತಾರೆ ಅಂತ ಸಮಾನ ವಯಸ್ಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ?
1: ಇಲ್ಲ, ಒಂದು ನಿವೃತ್ತಿ ಆದಮೇಲೆ ಜಾಸ್ತಿ ಟೈಮ್ ಸಿಗ್ತದ್ರಿ ನಮ್ಗೆ ಆಟ ಆಡ್ಲಿಕ್ಕೆ, ಗೆಳೆಯರ ಜೋಡಿ ಮಾತಾಡ್ಲಿಕ್ಕೆ. ಹೆಂಗೆಂಗೆ ನೀವು ಗೆಳೆಯರ ಜೋಡಿ ಬರೀತೀರಿ, ವಿಚಾರಗಳನ್ನು ನೀವು ಹಂಚ್ಕೋತೀರಿ, ನಿಮ್ ಕೆಲವೊಂದು ನಿಮ್ ಚಲೋ ವಿಚಾರ ಮಂದಿ ಕೊಡ್ತೀರಿ, ಮಂದಿ ಚಲೋ ವಿಚಾರ ನೀವು ತಗೋತೀರಿ. ನಿವೃತ್ತಿ ಆದ್ರೆ ನಿಮ್ ನಿಮ್ ಸಲುವಾಗಿ ನಿಮ್ ಟೈಮ್, ನಾವು ನಮ್ ಸಲುವಾಗಿ ಜೀವನ ಮಾಡೋದು ಕಲಿಬೇಕು.
0: ಇದನ್ನ ನೀವು ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡಿದ್ರಿ?
1: ನಾನು ಮೊದಲಿಂದ ಇದನ್ನ ಮಾಡ್ಲಿಕ್ಕೆ, ಮೊದಲಿಂದ ಹಿಂಗೆ ಇದ್ದೇನೆ ನಾನು.
0: ಈಗ ಇಲ್ಲಿ ಇನ್ನೊಂದು ಮುಖ್ಯ ಪ್ರಶ್ನೆ ಕೇಳಬೇಕು ಕೇಳಬಾರದು, ಆದರೂ ಕೇಳ್ತೀನಿ. ಈಗ ನೀವು ಇಷ್ಟೆಲ್ಲ ಹವ್ಯಾಸಗಳನ್ನು ಆಕ್ಟಿವಿಟೀಸು ಮೈಗೂಡಿಸಿಕೊಂಡಿರಿ, ನನ್ನ ಸ್ವಂತಕ್ಕಾಗಿ ನಾನು ಬದುಕಬೇಕು, ನಾನು ಎಂಜಾಯ್ ಮಾಡಬೇಕು, ಪ್ರಕೃತಿಯನ್ನು ನೋಡಬೇಕು, ಸೈಕ್ಲಿಂಗ್ ಮಾಡಬೇಕು, ಚಾರಣ ಹೋಗಬೇಕು, ಇದೆಲ್ಲ ಅಂದರೆ ನನ್ನದು ನನ್ನದು ನನ್ನದು ಅನ್ನೋ ಒಂದು ಸ್ವಾರ್ಥ ಭಾವನೆ ಇದು. ಹಾಂ, ಇದಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರು ಮಕ್ಕಳು ಅವರ ಒಂದು ಸಹಾಯ ಸಹಕಾರ ಹೆಂಗದ?
1: ಸಂಪೂರ್ಣ ಸಹಕಾರ ಅದರಿ. ನಮ್ಮ ಮನೆಯವರು, ನನ್ನ ಮಕ್ಕಳು ಅಗದಿ ಹೋಲ್ ಹಾರ್ಟೆಡ್ಲಿ ನನ್ನ ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಒಂದು ಟ್ರೆಕ್ಕಿಂಗ್ ಹೋಗ್ತೀನಿ, ಈಗ ಮೊನ್ನೆ ಆಯ್ತು ಅವ್ರನ್ನ ಎರಡು ದಿವಸ ಶನಿವಾರ ಆಯ್ತು ಹೋಗಿ 9 ಜಲಪಾತನ ನೋಡ್ಕೊಂಡು ಬಂದೆ. ಬಂದ ಕೂಡಲೇ ಕೇಳ್ತಾರೆ ಏನು ಮಾಡಿದ್ರಿ, ಎಷ್ಟಿತ್ತು, ಎಷ್ಟು ನಡೆದ್ರಿ, ಏನಾಯ್ತು ಎಲ್ಲ. ಅವ್ರಿಗೆ ಕನ್ಸರ್ನ್ ಭಯಂಕರ ಇರ್ತದೆ, ತರಂದಕ್ಕೆ ಫೋನ್ ಮಾಡ್ತಿರ್ತಾರೆ ಏನು ಮಾಡ್ಲಿಕ್ಕೆತ್ತೀರಿ, ಎಲ್ಲಿ ಹೋಗಿರಿ. ಅವ್ರಿಗೆ ಕನ್ಸರ್ನ್ ಇರ್ತದೆ, ಕಂಟಿನ್ಯೂಸ್ ನನ್ನ ಹಿಂದೆ ಇರ್ತಾರೆ, ನನ್ನ ಬೆಂಬಲಕ್ಕೆ ಇದ್ದೇ ಇರ್ತಾರೆ ಅವ್ರು ಯಾವಾಗಲೂ. ನಮ್ಮ ಮನೆಯವರಾಗಲಿ, ನನ್ನ ಮಕ್ಕಳಾಗಲಿ, ನನ್ನ ಮೊಮ್ಮಗಳ ಸುದೆ.
0: ಅಂದ್ರೆ ಈ ನೀವೆಲ್ಲೆಲ್ಲಿ ಹೋಗಿ ಪ್ರಕೃತಿ ಸೌಂದರ್ಯವನ್ನ ನೋಡಿರ್ತೀರಿ, ಅದನ್ನ ಅವ್ರ ಜೊತೆಗೆ ಹಂಚಿಕೊಳ್ಳೋದು.
1: ಬಂದ್ಮೇಲೆ ತೋರಿಸ್ತೇನೆ ಅವ್ರಿಗೆ, ಫೋಟೋ ವಿಡಿಯೋ ಎಲ್ಲ ಅವ್ರಿಗೆ ತೋರಿಸ್ತೇನೆ.
0: ಈಗ ಏರಿಯವರ ತಾವು ಒಳ್ಳೆ ಗಾಯಕರು ಕೂಡ ಹೌದು, ಅಂದ್ರೆ ರೇಡಿಯೋದ ಮೂಲಕ ನೀವು ಕಾರ್ಯಕ್ರಮಗಳನ್ನ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಅದ್ರ ಜೊತೆಗೆ ಗುಣಗುಣಿಸುವ ಸ್ವಭಾವ ಕೂಡ ತಮ್ಮದದ. ಯಾರ ಹಾಡುಗಳು ತಮಗೆ ಬಹಳ ಇಷ್ಟ?
1: ಕಿಶೋರ್ ಕುಮಾರ್ ನನಗೆ ಫೇವರೇಟ್.
0: ಅಂದ್ರೆ ಇದನ್ನ ಸುಮ್ಮನೆ ಹವ್ಯಾಸವಾಗಿ ನಿಮ್ಮ ಮನಸ್ಸಿನ ಖುಷಿಗೆ ಹಾಡ್ತೀರಾ ಅಥವಾ ಕಾರ್ಯಕ್ರಮದಲ್ಲಿ?
1: ಏನ್ ಕೊಟ್ಟಿಲ್ಲ, ನನ್ನ ಖುಷಿ ಸಲುವಾಗಿ ಹಾಡ್ತೀನಿ.
0: ಒಂದು ಹೇಳಿ ತೋರಿಸ್ರಲ್ಲ.
1: ಮನ ಜನಾಬನೆ ಪುಕಾರ ನಹಿ ಕ್ಯಾಮೆರಾ ಸಾಥ್.

0: देते हैं हसीनों को सलामी। गुस्सा न कीजिए, जाने भी दीजिए, बंदगी तो लीजिए साहब, माना जनाब ने पुकारा नहीं।
1: निवृत्त बैंक उद्योगी हागू ಸಾಹಸಿ ಚಾರಣಿಗ ವಿವೇಕ್ ಏರಿ ಅವರೊಂದಿಗೆ ನಡೆಸಿದ ಮಾತುಕತೆ ಇದುವರೆಗೂ ಕೇಳಿದಿರಿ. ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಸಂಕಲನ ಉಷಾ ಕುಲಕರ್ಣಿ.
2: ಆಕಾಶವಾಣಿ ಧಾರವಾಡ. ಕಿರುನಾಟಕ ಕಲಾಕಾರ್ ಅಪಾರ್ಟ್ಮೆಂಟ್ಸ್, ರಚನೆ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ಕೇಳಿ ಕಿರುನಾಟಕ ಕಲಾಕಾರ್ ಅಪಾರ್ಟ್ಮೆಂಟ್ಸ್.

0: ಯಾವಾಗ ಅಂದ್ರೆ ಅವಾಗ ದರ್ಬಾರಿ ಶುರು ಆಯ್ತು ಮಹಾರಾಯಂದು. ಮಠ ಮಠ ಮಧ್ಯಾಹ್ನ ಮೂರು ಹೊಡೆದ ದರ್ಬಾರಿ ಹಾಡ್ತಾನೆ ಇವ ತಾನಸೇನ ದರ್ಬಾರಿ.
1: ಅಪ್ಪ ಏನಪ್ಪ ಬಾಜು ಮನಿ ಬೈಜು ಬಾವ್ರ ಏನಂದ ಗೊತ್ತದೆ ನಿನ್ಗ?
2: ಅವನೇನ್ ಅಂತಿರ್ತಾನ ಬಿಡ, ನನ್ನ ದರ್ಬಾರಿ ಒಳಿ ಮೂಡ್ನಾಗ ಬಂದೀನಿ ಈಗ ಪ್ರಾಕ್ಟೀಸ್ ಒಂದ್ ಹದಕ್ ಬಂತಂತಂದ್ರೆ
1: ಮಧ್ಯಾಹ್ನ ಮಠ ಮಠ ಮೂರ್ ಹೊಡೆದ ದರ್ಬಾರಿ ಹಾಡ್ತಾನ ಇವತ್ತ ಅನ್ಸೇನ ಹಿಂಗ ಅಂದಪ್ಪ.
2: ಹಂಗನ್ನ
1: ಮತ್ತ
2: ಅದಕ್ಕ ಈ ಕಿಡಕಿಗಳನ್ನ ಒಂದಿಷ್ಟು ದೂರ ದೂರ ಇಡ್ರಿಪ್ಪ ಅಂತ ತಿಳ್ಕೊಂಡು ಬಡ್ಕೊಂಡ್ವಿ, ಕೇಳಲಿಲ್ಲ ನೋಡು ಕಾಂಟ್ರಾಕ್ಟರ್ ಅಲ್ಲ ಮೂರರ ಆಗ್ಲಿ ನಾಲ್ಕರ ಆಗ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಯಾವ

0: ಅವತ್ತೇನು ಯಾವ ರಾಗೇನು
1: ಖರೇಪ
0: ಅವೆಲ್ಲೋ ಅಕ್ಬರ ಕಾಲಕ್ಕ ಹುಟ್ಟಬೇಕಾಗಿತ್ತು. ಏನ್ ಮಾಡ್ತಿ ಬಿಡ ಅವನ್ ಮಾತು.
2: ಇವನು ಬಡವಾರದ ಮಾತು ನನಗೆ ಕೇಳಿಸಿಲ್ಲ ಅಂತ ತಿಳ್ಕೊಂಡಾನೇನ? ಇಂಥ ವೇಳ್ಯಾಕ್ ಇಂಥ ರಾಗ ಅಂತ ಮಾಡಿದವ್ರೇನು ಹುಚ್ಚ್ರೇನ? ಶಾಸ್ತ್ರನ ಗೊತ್ತಿಲ್ಲದ ಮೇಲೆ ಇಂಥವ್ರು ರಾತ್ರಿ ಭೈರವ ಮುಂಜಾನೆ ಮಾಲ್ಕಂಸ ಹಾಡಿದ್ರು ಹಾಡಿದ್ರೆ ಅಂದಂಗ ನನ್ ಮುಲ್ತಾನಿ ಪ್ರಾಕ್ಟೀಸ್ ಮುಂದುವರಿಸ್ತೇನಿ.
1: ಅಪ್ಪ ಅಪ್ಪ ಅಪ್ಪ ಏನಂತ ಗೊತ್ತೇನ? ಇಂಥ ವ್ಯಾಳ್ಯಕ್ ಇಂಥ ರಾಗ ಹಡುದು ಅಂತ.
0: ಭಾಗ್ಯಶ್ರೀ ಆ ಕಿಡಕಿ ಹತ್ರ ನಿಂತು ಅವ ನನಗೇನಂತ ಬೈತಾನ ಅದನ್ನೆಲ್ಲ ವರದಿ ಮಾಡ್ಲಿಕ್ಕೆ ನಿಂತಿಯನ. ಹೋಗ್ ಹೋಗ್ ಒಳಗ.

0: ಕಿವಿ ಮೇಲೆ ಬೀಳದಂಗೆ ಏನಾರ ಮಾಡ್ಲಿ. ನಾನ ಒಂದ್ ಸ್ವಲ್ಪ ವಾಲ್ಯೂಮ್ ಹೆಚ್ಚು ಮಾಡಿದ್ರಾತು.
1: ಕಿಂಚಿತ್ ಗಂಧರ್ವರೇ, ಏನ್ರಿ ಇಷ್ಟ ಪರಿ ದೊಡ್ಡ ಧ್ವನಿಯಾಗ ಹಾಡಿದ್ರೆ ಹ್ಯಾಂಗ್ರಿ? ನಂದು ಪ್ರಾಕ್ಟೀಸ್ ನಡೆದದ ಮುಲ್ತಾನ್ ಇದು. ಸ್ವಲ್ಪ ಸಣ್ಣ ಧ್ವನಿಯಾಗ ಹಾಡ್ರಲ್ಲ ಏನಾಗ್ತದ?
0: ಕಳ್ಳ ಧ್ವನಿಯಾಗ ಹಾಡುದು ಅವ್ರ ಘರಾಣೆದಾಗ ಇರಬಹುದು. ನಾವು ಪೂರಾ ಕಸು ಹಾಕಿ ಖುಲ್ಲ ಆವಾಜ್ನಾಗ ಹಾಡ್ತೀವಿ ಅಂತ ಹೇಳುವ ಭಾಗ್ಯಶ್ರೀ.
2: ಹೇಳ್ತೀನಿ, ಕಳ್ಳ ಧ್ವನಿಯಾಗ ಹಾಡುದು
1: ಕೇಳಿಸ್ತಿ ಬಿಡು. ಹಾಡುದು ನಟ್ಟು ಕಡಿಯುದು ಒಂದ ಅಂತ ತಿಳಿದವ್ರಿಗೆ ಏನ್ ಹೇಳಿ ಏನ್ ಉಪಯೋಗದ?

0: ಬಾರಸ್ಲಿಕ್ ಡಿಸ್ಟರ್ಬ್ ಆಗ್ತದ್ರಿ.
1: ಯಾಕ ನೆನಪಿಲ್ಲೇನು? ದಾದಿರ್ ದಾರ ದಿರ್ ದಿರ್ ದಿರ್ ದಿರ್
0: ದಾರ್. ಅಲ್ಲಿ ಪಂಡಿತ್ ಜೋಗೇಶ್ವರಿ ಬುವ, ಇಲ್ಲಿ ವಿದ್ವಾನ್ ಮಾಣಿಕ್ ರಾವ್ ಇಬ್ಬರದು ರಿಯಾಸ್ ಇರ್ತದ್ರಿ.
1: ಐಸಾ ಕ್ಯಾ ಕಿತ್ನಿ ಬುಹಾರ್ ಬೋಲ್ನೆ ಪರ್ ಬಿ ಯೇ ಲೋಗ್ ಅಪ್ನಿ ಆದತ್ ನಹಿ ಛೋಡ್ತೆ. ಉಸ್ತಾದ್ ಬೆಹರೇಖಾ ಹೂ ಮೈ. ಅರೆ ಭೈ, ಬಬ್ರ ಕಿ ಭಿ ಕುಚ್ ಹದ್ ಹೋತಿ ಹೈ. ಓ ಜೋಗೇಶ್ವರಿ ಬುವಾ, ಓ ಜೋಗೇಶ್ವರಿ ಬುವಾ.
2: ಓ ಏನು ಉಸ್ತಾದ್ರು ಕರೆದ್ರೇನು? ಏನು ಏನಂದ್ರಿ
1: ಅಜ್ಜಿ? ದೋಪರ್ 3 to 4:30 ತಕ್ ನಮ್ ಸಿತಾರ್ ಕ್ಲಾಸ್ ನಡೀತೈತಿ, ಕರ್ಕೋ ಮೈ ಉಸ್ ದಿನ ಮೀಟಿಂಗ್ ಮೇ ಬೋಲ್ಯಾತ, ನೀವೆಲ್ಲರೂ ಒಪ್ಪದಿತಿ.
2: ಹೌದ್ರಪ್ಪ.
1: ಆಜ್ ಕ್ಯಾವ್ರಾಯ್ ತುಮ್ ದರ್ಬಾರಿ ಮುಲ್ತಾನಿ ಏ ಲೋಕ್ ಗಾನೆ ಲಗ್ ಗೈ. ಕ್ಯಾ ಮೈ ಧಂದಾ ಕರು? ಏನು ಹಿಂಗ ಬಿಟ್ಟು ಹೋಗ್ಲಿ?
2: ಅಲ್ರಿ, ಬಾಗ್ಲ ಕಿಡಕಿ ಹಾಕೊಂಡು ತಮ್ ತಮ್ ಕ್ಲಾಸ್ ನಡೆಸ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಅವತ್ತನು ಠರಾವ್ ಆಗ್ಯದಲ್ಲ. ಯಾಕೆ
1: ಹಾಕಿದ್ರು ಇಷ್ಟ ಅವಾಜ್ ಕರ್ತೈ ತುಮೇ ಲೋಗ? ಹಮಾರಿ ಕ್ಲಾಸ್ ಕಾ ಕ್ಯಾ ಹಾಲಜ್ಜಿ?
2: ಮತ್ ಏನ್ ಮಾಡಂತೀರಿ ನೀವು? ಹೇಳ್ರಿ ಹೇಳ್ರಿ ನೋಡೋಣ.
1: ದೇಖೋ, 4:30 ಮಟ ಗಾನಾನೆ, ಉಸ್ಕೆ ಬಾದ್ ತುಮಕೋ ಜೋ ಟೈಮ್ ಹೈ ಉಸ್ಕಾ ತುಮ್ ಉಪಯೋಗ ಕರು.
2: ಅಲ್ರಿ, ನೀವು ನಿಮ್ ಕ್ಲಾಸ್ ಬಂದ್ ಮಾಡ್ರಿ, ನಮ್ ಮನ್ಯಾಗ ನಾವು ಹಾಡವ್ರ ನೋಡ್ರಪ್ಪ. ಇದೇನ್ ಹಚ್ಚಿರಿ ನೀವು?
1: ಏ ಕ್ಯಾ ಕಹರೇಜಿ ಆಪ್,
2: ಮತ್ತೆ
1: ಇಸ್ಕಾ ನತೀಜ ಜಾನ್ತಿ ಹೇ ಕ್ಯಾ?
3: ಹಂಗಲ್ರಿ, ಓನರ್ಶಿಪ್ ಫ್ಲಾಟ್ಸ್ ಅವರಿಪ್ಪ ಇವು.
2: ಮತ್ತೆ
3: ಬಾಡಿಗೆದಾರ ಅಂತ ತಿಳಿದಿರಿ ನೀವು? ಬೇಕಾದ್ರೆ ನಿಮ್ ಮನಿ ಸೌಂಡ್ ಪ್ರೂಫ್ ಬೇಕಾದ್ರೆ ನೀವು ಮಾಡಿಸ್ಕೊಡ್ರಿ.
4: ನಮಸ್ಕಾರ ಮಂಡಳಿ. ಯಾನ ಎಲ್ಲಾರ್ದು ರಿಯಾಜು ಒಮ್ಮೆಗೆ ನಡೆದು ಗೊಂದಲ ಹದಂಗೆ ಕಾಣ್ತದ, ಅದಕ್ಕೆ ನಿರ್ವಹಣೆ ಇಲ್ಲ ಬಿಡ್ರಿ. ಆದ್ರೆ ಕಲಾಕಾರೆಲ್ಲ ಕೂಡಿ ಅಪಾರ್ಟ್ಮೆಂಟ್ ಮಾಡ್ಕೊಂಡ್ರಿ ಅಂದಮೇಲೆ ತಾಳ ತಪ್ಪಬಾರ್ದ್ರಿ, ಅಪಸ್ವರ ಆಗ್ಬಾರ್ದು.
2: ಬ್ಯಾರೇದ್ರ ಸಂಗೀತ ಕೇಳಬಾರ್ದು ಅಂತ ಕಿಮ್ಯಾಗ ಹತ್ತಿ ಹಾಕೊಂಡೇವು ಅಂದ್ರೆ ನಮ್ಮ ಹಾಡು ನಮಗೆ ಕೇಳುದಿಲ್ರಿಪ್ಪ. ಅದಕ್ಕೆ ಪಂಚಾಯತಿ ಬಂದದ. ಏನ್ರಿ ತಿರ್ಕಿಟ್ಕಾರ, ನಿಮ್ಮ ತಬಲಾ ಕ್ಲಾಸು ಚಾಲು ಏನೀಗ?
4: ಹೌದ್ರಿ, ಪಾರ್ಗಳು ಬಂದವ, ಹೋಗ್ತೇನೆ. ಏ ಹುಡುಗ, ತಗೋ ತಬಲಾ ಬಾರ್ಸ.
5: ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ

0: ಸಂಗೀತದ ಸೌಂಡ್ ಕೇಳಕ್ ಹಕ್ಕೈತಿ ಅಂದ ಮೇಲೆ ಇದೇ ಇರಬೇಕು ಕಲಾಕಾರ ಅಪಾರ್ಟ್ಮೆಂಟ್. ರೀ ಇಲ್ಲಿ ಉಸ್ತಾದ ಬೇರೆ ಕಾಣ್ರಿ ಸಾಹೇಬ್ರ ಮನೆ ಯಾವ್ದ್ರಿ?
1: ಏನು ಕಾರ್ಯಕ್ರಮ ಫಿಕ್ಸ್ ಮಾಡೋದಿತ್ತೇನು? ಬರ್ರಿ ಒಳಗ್ ಬರ್ರಿ, ಒಳಗ್ ಬರಲ್ಲ
0: ಉಸ್ತಾದ್ರನ್ನ ಭೇಟಿ
1: ಆಗಿರಿ ಅಂತ ಬರ್ರಿ, ಬಂದರು ಬರ್ರಿಲ್ಲ ಕೂಡ್ರಿ. ನಮ್ಮ ಹೆಸರು ಕೇಳಿರ್ಬೇಕಲ್ಲ ನೀವು. ಏ ಭಾಗ್ಯಶ್ರೀ, ಚಹಾ ಮಾಡ್ಲಿಕ್ಕೆ ಹೇಳಿ ಒಂದಿಷ್ಟು.
0: ಬ್ಯಾಡ್ರಿ,
1: ನಿಮ್ಮನ್ನ ಯಾವುದೋ ಪ್ರೋಗ್ರಾಮ್ನಾಗ ನೋಡ್ದಂಗೆ ಅನಿಸ್ತದ್ರಿ ನನಗೆ.
0: ನಾವೇನು ಸಂಗೀತ ಪಂಗೀತ ಅವ್ರು ಅಲ್ಲಿ ಬಿಡ್ರಿ.
1: ಓಹೋ, ಅಂದರೆ ಮ್ಯೂಸಿಕ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋರ್ದು ಅದು ನಿಮ್ಮ ಕೆಲಸ ಅಂದಂಗೆ ಆಯ್ತು. ಅದೇನು ಸಾಮಾನ್ಯ ಕೆಲಸ ರೀ?
0: ಛೇ ಛೇ, ಹಂಗೇನಿಲ್ಲರಿ,
1: ದೊಡ್ಡ ಜವಾಬ್ದಾರಿ ಅದು.
2: ಓಹೋ, ನೀಲಂಗೇಕರ್ ಬಂದಾರೇನಾ? ಅಡ್ಡಿ ಇಲ್ಲ. ಅಲ್ಲ, ನಿಮ್ಮನ್ನು ಪ್ರೊಫೆಸರ್ ಜೋಶಿ ಅವರ ಕಳಿಸಿರ್ಬೇಕಲ್ಲ. ಬರ್ರಿ, ನಮ್ಮ ಮನೆ ನೆಡ್ರಲ್ಲ, ಅಲ್ಲದ ಮನೆ. ಅಲ್ಲ, ಮುಂದಿನ ತಿಂಗಳ ಮೂರು ದಿವಸ ಏನೋ ಅದೇನೋ ದೊಡ್ಡ ಕಾರ್ಯಕ್ರಮ ಹಾಕ್ಕೊಳ್ಳೋದು ಅದು ಇದು ಅಂತ ಹೇಳಿದ್ರಲ್ರಿ ನೀಲಂಗೇಕರ್.
0: ನನ್ನ ಹೆಸರು ನೀಲಂಗೇಕರ್ ಅಲ್ರಿ, ನನ್ನ ನೀಲಿ ಅಂಗಿ ನೋಡಿ ಅನ್ನೋ ಏನು. ಪ್ರೊಫೆಸರ್ ಜೋಶಿ ಗೀಸಿ ಯಾರು ನನ್ಗೆ ಗೊತ್ತಿಲ್ರಿ. ಯಾವ ಸಂಗೀತದ ಕಾರ್ಯಕ್ರಮ?
1: ನನ್ನ ಕಾರ್ಯಕ್ರಮ ಫಿಕ್ಸ್ ಮಾಡ್ಲಿಕ್ಕೆ ಬಂದಾರ್ರಿ ಅವರು. ನಮ್ಮ ಮನೆ ತನಕ ಬಂದು ಅವ್ರನ್ನ ಎಳ್ಕೊಂಡು ಹೋಗಿ ನಿಮ್ದು ಫಿಕ್ಸ್ ಮಾಡಿಸ್ಕೊಳ್ಳೋರೇನು?
2: ಅಲ್ರಿ,
1: ನಿಮಗೆ ಕಾರ್ಯಕ್ರಮ ಸಿಗಲಿಲ್ಲ ಅಂದ್ರೆ ಹಿಂಗ್ ಮಾಡುದ?
2: ಅಲ್ರಪ್ಪ, ನನ್ನ ಕೇಳ್ಕೊಂಡು ಬಂದಾರ್ರಿ ಅವರು ಪ್ರೊಫೆಸರ್ ಜೋಶಿ.
0: ರೀ ಅಪ್ಪ, ನನಗೊಟ್ಟು ಮಾತಾಡಕ್ ಕೊಡ್ತೀರೇನ್ರಿ? ನಾ ಬಂದಿದ್ದು
1: ನಮ್ಮ ಮನೆಗೆ.
2: ನಮ್ಮ ಮನೆಗ್ರಪ್ಪ
0: ಅಲ್ರಿ, ಇಬ್ಬರು ಮನೆಗೂ ಅಲ್ರಿ, ಉಸ್ತಾದ್ರ ಮನೆಗೆ.
1: ಉಸ್ತಾದ್ರ ಊರಾಗಿಲ್ರಿ,
2: ಇನ್ನೂ 8 ದಿವಸ ಊರಿಂದ ಬರ್ಬೋದ ಇಲ್ಲ ಅಂತ ಅವರು.
3: ಓ ಉಸ್ತಾದ್, ನಿಮ್ಮ ಮನೆಗೆ ಯಾರೋ ಪವಣೆ ಯಾರು ಬಂದಂಗ ಅದಾರಿ, ಹೊರಗೆ ಬರ್ರಿ ಜರಾ.
4: ಕೌನು ಪ್ರೋಗ್ರಾಮ್ ಫಿಕ್ಸ್ ಮಾಡ್ಲಿಕ್ಕೇನು? ಓಹೋ, ಮ್ಯಾಲ ಹೋಗೋಣ ಬರ್ರಿ.
0: ಉಸ್ತಾದ್ರೆ ಯಾವ ಪ್ರೋಗ್ರಾಮ್?
4: ಮುಜೆ ಮಾಲೂಮ್ ಹೈ, ಮುಜೆ ಮಾಲೂಮ್ ಹೈ, 5,000 ಕೊಟ್ಟು ಬಿಡ್ರಿ. ಅದ್ರೊಳಗೆ ಹೋಗು ಬರೋ ಖರ್ಚು, ತಬಲಾದ ಅವ್ರಿಗೆ ತಂಬೂರಿ ಅವ್ರಿಗೆ ಎಲ್ಲಾನು ಸೇರ್ಕೊಂಡ್ಬಿಡ್ತ್ರಿ.
0: ಯಾವ ಕಾರ್ಯಕ್ರಮ?
4: ಅಡ್ವಾನ್ಸ್ ಕುಚ್ಚು ಬಿ ನಕು.
0: ನನ್ನ ಮಾತ್ರ ಕೇಳ್ರಿ ಉಸ್ತಾದ್ರ, ಆ ನಿಮ್ಮ ಮಗ ತಂಬೂರಿ ಬಾರಿಸ್ತಾನಲ್ರಿ.
4: ತಂಬೂರಿ ನೈಮಿಯ ಸಿತಾರೇವು
0: ಎಲ್ಲ ಒಂದ ತೋಳ್ರಿ. ಅವನ ಚಹಾದಾಗ ಬಾಜು ಮನೆಯಾಗ ಆರ್ಕೆಸ್ಟ್ರಾ ಪಾರ್ಟಿ ಹುಡುಗರು ಅದಾರಲ್ರಿ, ಅವ್ರು ಕೂಡ ಜಂಗಿ ಮಾರಾ ಮಾರಿ ಕುಸ್ತಿ ಆತ್ರಿ. ಅವರು ಇವನು ತಂಬೂರಿ ಒಡ್ಯಾಕ್ ನಿಂತಾರ್ರಿ. ನಿಮ್ ಮಗ ಅವ್ರ ಡ್ರಮ್ ಶರ್ಟ್ ಹರಿದ್ ಹಾಕ್ಯಾನಂತ್ರಿ, ಪೊಲೀಸರಿಗೆ ಕರ್ಸವ್ರಿದ್ರಿ, ಅದಕ್ಕಂತ ಆಟೋ ಮಾಡಿಕೊಂಡು ಹೇಳಿ ಬಾ ಅಂತ ಕಳಿಸ್ಯಾರ್ರಿ ನನ್ನ.
4: ಅಲ್ಲ, ಏಕೆ ಹೋಗಯಾಜಿ, ನೀವು ಹೋಗ್ರಿ, ಮೈಸೊಬ್ಬಿ ದೇಖ್ಲೇತ.
1: ಏನ್ ನೀಲಂಗೇಕರ್, ಉಸ್ತಾದ್ರ ಕಾರ್ಯಕ್ರಮ ಫಿಕ್ಸ್ ಆಗಿದ್ದಿಲ್ಲ ಅಂತಂದ್ರೆ ನಾವು ರೆಡಿ ಇದ್ದೇವೆ. ಅಲ್ಲ, ಸ್ವಲ್ಪ ಬಂದ್ರೆ ಬರ್ರಲ್ಲ.
0: ಹೋಗ್ರಿ, ನಿಮ್ಮ ಕೈ ಬಿಡ್ರಿ, ಕೈ ಹಿಡಿದು ಜಗಾಕತ್ತಿರಲ್ಲ.
2: ನಮ್ಮನ್ನ ಮರಿಬೇಡ್ರಪ್ಪ, ಪ್ರೊಫೆಸರ್ ಜೋಶಿಗೆ
3: ಪ್ರೋಗ್ರಾಮ್ ಯಾರ್ದಾರ ಇಡ್ರಿ, ಅಂದ್ರ ತಬಲಾ ಸಾಥಿಗೆ ನಾವ ಇದ್ದೇವೆ. ತಿರ್ಕಿಟ್ಕರ್ ಅಂತ ನಮ್ಮ ಹೆಸರು.
0: ಯಾವ ಕರ್ ಆದ್ರೆ ನನಗೇನ್ರಿ ಯಪ್ಪ, ಇನ್ನಮ್ ತಪ್ಪಿ ಕೂಡ ಹೈದು ಈ ಕಡೆ ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ಕೊಂತಾನೆ. ಏ ಆಟೋ, ಏ ಆಟೋ, ಏ ಆಟೋ.
2: ಆತ, ಇದು ಯಾವಾಗಲೂ ಹಿಂಗ ಆಗುದ? ಇದು
1: ಬರ್ಬೇಕ್ ಬರ್ಬೇಕು ದೇಶಪಾಂಡೆ ಅವರು.
5: ನನ್ನ ಹೆಸರು
1: ಸಾರಿ ಕುಲಕರ್ಣಿ ಅಲ್ಲ.
5: ಅದು ಅಲ್ಲ, ಮತ್ತ ಜೋಶಿ ಏನ್ ಮತ್ತ ಅಂತ ಕೇಳ್ತೀರಿ ನೀವು? ಅದು ಅಲ್ಲ, ಹೆಸರೇನಂತ ಹೇಳ್ತೇನೆ ಬಿಡ್ರಿ, ಅದೇನ್ ದೊಡ್ಡ ಮಾತು. ಒಂದ್ ಹೋಳು ಅಡಿಕೆ ಅದ ಏನು?
1: ಓಹೋ, ಅಡಿಕೆ ಎಷ್ಟ ಯಾಕ ಬರಿಲ್ಲ? ಎಲಿ ಅಡಿಕೆ ಸುಣ್ಣ ತಂಬಕ್ಕೆ ಎಲ್ಲ ಹಾಕೊಳ್ಳಿ. ತಾವು ಬಂದು ವಿಚಾರ ಒಂದ್ ಸ್ವಲ್ಪ ಪ್ರೋಗ್ರಾಮ್ ಅದ್ ಹೇಳಿದ್ರೆ.
5: ಹೇಳ್ತೀನಿ ಹೇಳ್ತೀನಿ, ನಮ್ ಮಿನಿಸ್ಟರ್ ಬರೋರಿದ್ದಾರೆ, ಸಭಾ ಮಾಡವ್ರ ಇದ್ದೀವಿ, ಆಗ ಸ್ವಲ್ಪ ಸಂಗೀತ ಪಂಗೀತ ಬೇಕಾಗಿತ್ತು.
1: ಚಲೋ ಈಗ ಹಾಕೊಂಡು ಎಲಿ ಅಡಿಕೆ ಸುಣ್ಣ ತಂಬಾಕ ಅಲ್ಲೇ ಲವಂಗ ನನ್ನ ಹೆಸರು ಬರ್ಕೊಂಡ್ಬಿಡ್ರಿ. ಎಷ್ಟು ಅಷ್ಟಿನ ಕಾರ್ಯಕ್ರಮ?
5: ಅದು
1: ಸಾಥಿದಾರ ನಾನೇ ತರ್ತೀನಿ, ಆಟೋ ರಿಕ್ಷಾ ಚಾರ್ಜು ಒಟ್ಟು ಎಲ್ಲ ಹಿಡಿದು
5: ಅದೆಲ್ಲ ಆಮೇಲೆ. ಮೊದಲು ಏನು ಪ್ರೋಗ್ರಾಮ್ ಅನ್ನೋದನ್ನ ಠರಾವ್ ಮಾಡ್ಬೇಕಲ್ಲ.
1: ಅಲ್ಲ ಮಿನಿಸ್ಟರ್ ಅಂತಂದ್ರೆ ಅಲ್ಲ, ಅಂದ್ಮೇಲೆ ಶಾಸ್ತ್ರೀಯ ಸಂಗೀತ ಬೇಕಾ ಬೇಕಲ್ರಿ.
5: ಜಾನಪದ ಏನಾದ್ರು?
1: ಜಾನಪದ ಆಡೋರು ನಮ್ಮ ಕಾಲೋನಿ ಒಳಗೆ ಯಾರು ಇಲ್ರಿ.
5: ನೀವು ಶಾಸ್ತ್ರೀಯ ಸಂಗೀತ ಶುರು ಮಾಡಿದ್ರಿ ಅಂದ್ರೆ 3 ತಾಸು ಎಳಿತೀರಪ್ಪ, ಅದಕ್ಕೆ ಕಡಿ ಕಡಿ ಹಾಡ್ತಿರಲ್ಲ, ಅದನ್ನ ಮೊದ್ಲ ಹಾಡ್ಲಿಕ್ಕೆ ಬರುದಿಲ್ಲ ನೀವು, ಯಾಕಂದ್ರೆ ಗರಂ ಆಗ್ಲಿಕ್ಕೆ ಬಹಳ ಟೈಮ್ ತಗೋತೀರಿ ನೀವು.
1: ಕಡಿ ಹಾಡೋದು ಅಂದ್ರೆ ಅದು ಖ್ಯಾಲ್ ವಿಲಂಬಿತ್ನ್ಯಾಗ ಹಾಡೋದ್ರಿ, ಬ್ಯಾಡ್ ಬಿಡ್ರಿ. ಅದು ಭಕ್ತಿ ಗೀತ ಭಾವಗೀತನು ನಾವು ಹಾಡ್ತೀವ್ರಿ. ನನ್ನ ಹೆಸರು
5: ಇಂಥವ್ ನಡೀತಾವ, ಆದ್ರೆ ಲೇಡೀಸ್ ಹಾಡಿದ್ರೆ ಮಜಾ ಬರ್ತದ್ರಿ.
1: ನಮ್ಮ ಮಗಳಿದ್ದಾಳಲ್ಲ ಭಾಗ್ಯಶ್ರೀ,
6: ಬಾಯ್
1: ಪ್ರೋಗ್ರಾಮ್ ಕರೀಲಿಕ್ ಬಂದಾರ್ಯ ಇವ್ರು. ನಮಸ್ಕಾರ ಮಾಡ ನೋಡ್ರಿ, ಭಕ್ತಿ ಗೀತೆ ಭಾವಗೀತೆ ಅತಿ ಉತ್ತಮ ಹಾಡ್ತಾಳ್ರಿ. ಮೊನ್ನೆ ರೇಡಿಯೋ ಟೆಸ್ಟ್ ಕೊಟ್ಟು ಬಂದಾಳ.
6: ವೈಕುಂಠಪತಿ.

0: ನಿಮಗ 10 ಮಿನಿಟ್ ಕೊಡೋಣಂತ, ಇನ್ನೊಬ್ರು ಇದ್ರು ನಡೀತದ.
1: ನಮ್ ಮಗ ಇದ್ದಾನ್ರಪ್ಪ, ಅಲ್ಲ ಪಾಪ್ ಮ್ಯೂಸಿಕ್ ಹೈ ಕ್ಲಾಸ್ ಹಾಡ್ತಾನ್ರಪ್ಪ ಅವ. ಬೇಕಾದ್ರೆ ಅವನ್ ಕ್ಯಾಸೆಟ್ ಅದನ್ರಪ್ಪ ಕೇಳ್ಯಾರ ನೋಡ್ತಿರೇನು? ಅಕ್ಕ ಅಕ್ಕ ಅಕ್ಕ ಅವನ ಅವನ ಬಂದ್ ನೋಡ್ರಿ. ಏ ಆಧುನಿಕ, ನಿನ್ನ ಪಾಪು
0: ಅದೇನದು? ಪಾಪದ ಮ್ಯೂಸಿಕ್ ಅಂದ್ರ? ಓಹೋ, ಭಕ್ತಿ ಸಂಗೀತ ಅಂದ್ರ ಪುಣ್ಯದ ಮ್ಯೂಸಿಕ್ ಹಿಂಗೇನಾರ ಏನು?
2: ಪಾಪದಲ್ರಿ.
0: ಮತ್ತ
2: ಪಾಪ್ ಅಂದ್ರ ಶಾರ್ಟ್ ಫಾರ್ಮ್ ಫಾರ್ ಪಾಪ್ಯುಲರ್ ಮ್ಯೂಸಿಕ್. ಇವತ್ತಿನ ಪೇಪರ್ ನಾನ್ ನನ್ನ ಫೋಟೋ ಬಂದದ್ ಓದಿರಿಲ್ಲ
0: ಅಂದಂಗ? ಹೌದು, 5,000 ಜನ ಕೂಡಿದ್ರು, ಅದ್ರಾಗ ಕಾಲೇಜಿನ ಹುಡುಗ ಹುಡುಗಿಯರ ಜಾಸ್ತಿ ಇದ್ರು ಅಂತೆಲ್ಲ ಓದಿನಿ.
2: ಅಂದ್ಮೇಲೆ ನನ್ನ ಆರ್ಟ್ ಎಂಥದ್ದು ತಿಳಿತಿಲ್ಲ, ಇಡ್ರಿ ನನ್ನ ಕಾರ್ಯಕ್ರಮ ರ್ಯಾಪ್ ಮ್ಯೂಸಿಕ್ ಕೊಡೋಣಂತ.
0: ಅಲ್ರಿ, ಆಗಳೇ ಪಾಪ್ ಅಂದ್ರಿ, ಈಗ ರ್ಯಾಪ್ ಅಂತೀರಿ?
2: ಏ ಹೌದ್ರಿ, ರ್ಯಾಪ್ ಕೇಳ್ತಿರೇನು? ಇಲ್ಲೇ ಕ್ಯಾಸೆಟ್ ಅದ. ಕ್ಯಾಸೆಟ್ ಅಕ್ಕ, ಲೈವ್ ಹಾಡ್ತಾನೆ ಕೇಳ್ರಿ.
0: ಲೈವ್
2: ಕನ್ನಡದಾಗ ರ್ಯಾಪ್ ಹಾಡೋ ಮೊದ್ಲೇ ಆರ್ಟಿಸ್ಟ್ ನಾನು, ಕೇಳ್ರಿಲ್ಲ. ನೀನು ನನ್ಗೆ ಹಾಕಿ ಮಾಡಿ, ನಾನು ನಿನ್ಗೆ ಮಸ್ತ ಜೋಡಿ, ಮಮ್ಮಿ ಡ್ಯಾಡಿ ಕಾಡಿ ಬೇಡಿ, ರೊಕ್ಕ ತಂದ ಕೈಯಾಗಿಡಿ.
3: ಅಲ್ರಿ, ಇದೇನು ಸಂಗೀತನೋ ಕರಡಿ ಕುಣತಾ ಇದೆ.
2: ಬುವಾ ಬುವಾ, ಯಾರಿಗ್ ಬೇಕ್ರಿ ನಿಮ್ ರಾಗ ಆಲಾಪ? ಜನಕ್ಕ ಎಂಥ ಸಂಗೀತ ಸೇರ್ತದ ಗೊತ್ತದೇನು?
3: ಮುಗದ ಹೋದ್ ಬಿಡ್ರಿ, ಪಂಡಿತ್ರಿ ಕಾಲ್ ಇಲ್ಲ. ಹುಚ್ಚು ಸರ ಒದರಿಕೊಳ್ಳೋದು ಸಂಗೀತ, ಯತ್ತ ಬೇಕಾದತ್ ಕೈಕಾಲ್ ಝಾಡಿಸೋದು ನೃತ್ಯ. ಆಹಾ,
2: ನಿಮ್ಮ ಕಾಲ ಮುಗಿದು ಬಾಳ ದಿನ ಆದವ್ರಿ.
0: ಇರ್ಲಿ ಬಿಡ್ರಿ ರಾಯ್ರ, ಏನೋ ಹುಡುಗರು ಮಾಡ್ತಾವ.
3: ಪ್ರಜ್ಞಾವಂತರು ಇಂಥದಕ್ಕೆಲ್ಲ ಆಸ್ಪದ ಕೊಡಬಾರ್ದ್ರಿಪ್ಪ. ನಮ್ಮ ಸಂಸ್ಕೃತಿ ಏನು, ಪರಂಪರೆ, ಇವನು ಮರಿಬಾರ್ದು.
2: ಅವ್ರು ಏನ್ ಅಂತಿರ್ತಾರ ಬಿಡ್ರಿ.
0: ಹೌದಾ?
2: ಎಷ್ಟಕ್ಕೆ ಫಿಕ್ಸ್ ಮಾಡೋರು?
3: ಏಯ್, ಇಂಥ ಕಾರ್ಯಕ್ರಮ ಮಾಡಿಕೊಡೋದಿಲ್ಲ ನಾವು ಅಂತಂದೆ. ಮೋರ್ಚಾ ತರ್ತೇವೆ, ಏನಂತ ತಿಳ್ಕೊಂಡಿರಿ?
0: ಚೀನಿಮ ಬ್ಯಾಡ ಬಿಡ್ರಿ, ಸಂಗೀತ ಕಾರ್ಯಕ್ರಮನ ಬ್ಯಾಡ. ಹಿಂಗ ಬಡದಾಡ್ಕೋತ ಇರಿ ನೀವು, ನಾನು ಬರ್ತೀನಿ. ಫಿಲ್ಮ್ ಸ್ಟಾರ್ ಕರ್ಸಿದ್ರ ಅಕ್ಕ, ಒಂದ್ಚೂರು ತಂಬಕ್ ತರಿ. ಇಲ್ಲಿ
2: ಅಲ್ಲ
3: ಅಲ್ಲ, ನನ್ ಮಾತಾರ ಕೇಳ್ರಿ.
2: ಅಲ್ಲ ಅಲ್ಲ, 10,000 ಕೊಡ್ತೀರೇನು? ಎಲ್ಲಾನು ಬಂತ ಅದ್ರಾಗ.
1: ಇಷ್ಟು ಕಡಿಮೆ ಒಳಗ ಯಾರು ಬರುವುದಿಲ್ರಪ್ಪ.
4: ನಾನು ತಯಾರೇ ಇದ್ದೀನಪ್ಪ, ಭಕ್ತಿಗೀತೆ ಭಾವಗೀತೆ ಹಾಡ್ಲಿ ಒಂಚೂರು. ಇದು ಭಾಗ್ಯ ವೈಯಾ ವೈಯಾ.
5: ರೀ, ನಿಮ್ ತಲೆ ಕೆಡಬಾರ್ದಂತಿದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡ್ರಿ. ಕಿತ್ರಿ ಇಲ್ಲಿಂದ ಆತಿಲೋ ಎಲೆ ಅಡಿಕೆ ಹಾಕೊಳ್ಳೋದು. ಚಲೋ ಸಬ್ ಸಬ್ ಚಲೋ ರಿಯಾಜ್ ಕರ್ನಿ ಅಪ್ನೆ ಅಪ್ನೆ ಕ್ಲಾಸ್ ನಡ್ರಿ ಮನೆಗೆ. ಚಲೋ ಚಲೋ.
6: ಕಲಾಕಾರ್ ಅಪಾರ್ಟ್ಮೆಂಟ್ಸ್ ಕಿರುನಾಟಕವನ್ನ ಕೇಳಿದ್ರಿ. ವೆಂಕಟೇಶ್ ಕೋಡ್ಕಿಂಡಿ ಅವರು ರಚಿಸಿದ ಈ ನಾಟಕದಲ್ಲಿ ಅವರೊಂದಿಗೆ ಪಾತ್ರವಹಿಸಿದವರು ಎಂಎ ಹುಂಡೇಕರ್, ಎಸ್ಕೆ ನರೇಂದ್ರ, ಎಸ್ಎಸ್ ಚೋಳಿನ್, ಪ್ರಭುಸ್ವಾಮಿ ಮಳಿಮಠ್, ಬಿಎಂ ಜಡಿ, ಮಾಯಾ ಆರ್ ಚಿಕ್ಕೇರೂರ್, ಜ್ಯೋತ್ಸ್ನಾ ಕುಲಕರ್ಣಿ ಹಾಗೂ ಮನೋಹರ್ ಕುಲಕರ್ಣಿ.
7: ಆಕಾಶವಾಣಿ ಧಾರವಾಡ.
8: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
9: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.

0: ಕಾರ್ಯಕ್ರಮ ಗಿಳಿವಿಂಡು.
1: ಇಂದು ಸರ್ಕಾರಿ ಪ್ರೌಢಶಾಲೆ ಪೆಂಡಾರಗಳಲ್ಲಿ ಹುಬ್ಬಳ್ಳಿ ಇಲ್ಲಿಯ ಮಕ್ಕಳಿಂದ ವೈವಿಧ್ಯಮಯ ಕಾರ್ಯಕ್ರಮ. ರೇಡಿಯೋ ಮುಂದೆ ಕುಳಿತು ಕೇಳುವ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ದಿವ್ಯಾ, ಮೇಘನಾ ಹಾಗೂ ಸಂಗಡಿಗರು,

0: ಇವರಿಗೆ ಧನ್ಯವಾದಗಳು. ಈಗ ಒಂದು ನಾಟಕ, ಅಪ್ಪನ ಶಾಲೆಗೆ ಹೋಗ್ತೀನಿ, ನಡೆಸಿಕೊಡಲಿದ್ದಾರೆ ವರ್ಷಾ, ಸುಪ್ರೀತಾ ಹಾಗೂ ಸಂಗಡಿಗರು.
1: ನೋಡುವ, ಇಲ್ಲಿ ತನಕ ಏಳನೇತ ಕಲ್ತಿ, ಇನ್ ಎಂಟನೇತ ಹೊಕ್ಕಿನಿ ಅಂತಿ. ನಾ ಬೇಡ ಅಂತೀನಿ, ನೀ ಇದಕ್ಕೇನಂತಿ?
2: ಯಪ್ಪ, ನಾ ಅದು ತಪ್ಪು ಅಂತೀನಿ. ಯಾಕಂದ್ರೆ ಏಳನೇ ಕ್ಲಾಸಿಗೆ ಶಾಲೆ ಕಲಿಯೋದ ಮುಗಿಲಿಲ್ಲ, ಇನ್ನು ಬಹಳಷ್ಟ ಕಲಿಯೋ ಆಸೆ ಐತಿ. ತಂದೆ ತಾಯಿ ಆದವ್ರ ಮಕ್ಕಳ ಆಸೆ ನೆರವೇರಿಸೋದ ಕರ್ತವ್ಯ ಅಲ್ಲೇನಪ್ಪ?
1: ನನಗ ಬುದ್ಧಿ ಹೇಳುವಷ್ಟು ದೊಡ್ಡ ಕಾದೇನವ ನೀ? ಏ ಬಾರೆ, ನಿನ್ ಮಗಳ್ ನೋಡಿಲೆ ಏನನ್ನಾತಾಳ?
3: ನಾನು ಕೇಳ್ದೆ. ನೀ ಅಂತೂ ಶಾಲಿ ಹಿಂದೂ ಹಾದಿಲ್ಲ, ಶಾಲಿ ಮುಂದೂ ಹಾದಿಲ್ಲ, ಶಾಲಿ ನಿನಗ ಬೆಟ್ಟಿನ ಆಗಿಲ್ಲ. ಏನೋ ಮಗಳ್ ನಾಕ್ ಅಕ್ಷರ್ ಕಲಿತೀನಿ ಅಂತಾಳ, ಆಕಿನ ಕಲ್ಯಾಕ್ ಬಿಡ.
1: ಸುಮ್ ಕುಂದಿರ್ತೀನ, ಬಂದ್ರಿಲೆ ತಾಯಿ ಮಗಳ ಜೋಡಾಗಿ.
3: ನನಗಾಗಿ ಯಾವ ಮೂಲೆ ಕುಂತಿತ್ತ ಇದ್ರ ಮಾರಿ?
2: ಒಣಗುವ ಮರಕ್ಕೆ ಬೆಳೆಯೋ ಹೂ ಬೆಳ್ಳಿಗೆ ನೀರೇ ಇಲ್ಲದಂತಾಯ್ತು, ನೀರೇ ಇಲ್ಲದಂತಾಯ್ತು.
4: ಏ ಕಮಲಾ,
5: ಹೇ ಕಮಲಾಕ್ಷಿ,
4: ಏನ್ ಮಾಡಾತಿ, ಯಾಕಳಾತಿ?
2: ಏ ಬಾರ ಮೀನಾಕ್ಷಿ, ನಮ್ಮಪ್ಪ ಶಾಲಿಗನ್ನ ಬ್ಯಾಡ್ ಅಂತಾನ, ಕಲಿಯೋದ ಸಾಕ್ ಅಂತಾನ.
4: ಯಾಕಂತ?
5: ಅಲ್ಲ, ನಮ್ ಜೊತೆ ಏಳನೇತ ತನ ಘಂಟಿಕೇರಿ ಶಾಲ್ಯಾಗ ಕಲ್ತಿ, ಈಗ ನಾವು ಎಂಟನೇತಕ್ಕ ಸರ್ಕಾರಿ ಪ್ರೌಢ ಶಾಲೆ ಪೆಂಡಾರ್ಗಲ್ಲಿ ಹಚ್ಚೇವಿ. ಎಷ್ಟ್ ಚಂದ ಶಾಲಿಗ್ ಬರ್ತಿದ್ದಿ, ಈಗ ನೀ ಯಾಕ ಹಚ್ಚಿಲ್ಲ ಅಂತ ನೋಡಾಕ್ ಬಂದೀವಿ.
2: ನಮ್ಮಪ್ಪ ನಮ್ಮಂತ ಬಡೂರಿಗ ಶಾಲಿಗೀಲಿ ಯಾಕಂತಾನ? ಯಾಕಂದ್ರ ನಾಳೆ ನೀ ಕೊಟ್ಟ ಮನೆಗ್ ಹೋಗಾಕಿ ಅಂತಾನ.
5: ಅಲ್ವಾ, ಈಗ ಮೊದ್ಲಿ ನಂಗ ಶಾಲಿ ಇಲ್ಲ, ಬೆಳಗ್ಗೆ ಹೋದ್ ಕೂಡ್ಲೆ ಬಿಸಿ ಬಿಸಿ ಹಾಲ್ ಕೊಡ್ತಾರ, ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರ, ಊಟಕ್ ರುಚಿ ಬರೋ ಹಂಗ ಉಪ್ಪಿನಕಾಯಿ ಸೈದ್ ಕೊಡ್ತಾರ. ಇನ್ ಬಡತನ ಅನ್ನೋದೆಲ್ ಬಂತ ಕಮಲಾಕ್ಷಿ?
2: ನಮ್ಮ ಅಪ್ಪಾಗ ಆ ದೇವ್ರ ಬುದ್ಧಿ ಕೊಡ್ಬೇಕ.
4: ಯಾಕವಾ, ಎಲ್ಲಾರು ಕೂಡಿರಲ್ಲ, ಮೀಟಿಂಗ್ ಮಾಡಕ್ ಬಂದಿರೇನ?
6: ಇಲ್ರಿ ಅಂಕಲ್, ಅಕ್ಕಿ ಶಾಲ್ಯಾಗ ಬಾಳ ಶಾನೆ ಅದಾಳ್ರಿ, ನಾವು ಅಕ್ಕಿನ ಕೂಡನ ಕಲ್ತೀವ್ರಿ, ಅಕ್ಕಿನ ಶಾಲಿ ಕಲ್ಯಾಕ ಬ್ಯಾಡ ಅನ್ಬ್ಯಾಡ್ರಿ ಅಂಕಲ್.
5: ನೋಡ್ರಿ ಅಂಕಲ್, ಈಗ ಮೊದ್ಲಿ ನಂಗ ಶಾಲಿ ಇಲ್ಲಾರಿ, ಬೆಳಗ್ಗೆ ಹೋದ್ ಕೂಡ್ಲೆ ಬಿಸಿ ಬಿಸಿ ಹಾಲ್ ಕೊಡ್ತಾರಿ, ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರಿ, ಊಟಕ್ ರುಚಿ ಬರೋ ಹಂಗ ಉಪ್ಪಿನಕಾಯಿ ಸೈದ್ ಕೊಡ್ತಾರಿ, ಅದ್ರ ಜೊತೆ ಬಾಳೆಹಣ್ಣು ಮೊಟ್ಟೆ ಚಿಕ್ಕಿ ಸೈದ್ ಕೊಡ್ತಾರಿ. ಅಷ್ಟೇ ಅಲ್ಲದ ಉಚಿತವಾಗಿ ಬಟ್ಟೆ ಪುಸ್ತಕ ಬೂಟ್ ಸಾಕ್ಸ್ನು ಕೊಡ್ತಾರಿ. ಇನ್ ಬಡತನ ಅನ್ನೋದೆಲ್ ಬಂತ್ರಿ ಅಂಕಲ್?
4: ಆಕ್ ಬಿಡವ, ನನ್ ಮಗಳದು ನಿಮ್ದು ಒಂದ ತೀರ್ಮಾನ ಕಾಣತೈತಿ. ಆತ, ನೀವ್ ಯಾವ ಶಾಲೆಗೆ ಹಚ್ಕೊಂಡಿರುವ?
6: ನಾವ್ರಿ ಸರ್ಕಾರಿ ಪ್ರೌಢ ಶಾಲೆ ಪೆಂಡಾರ್ಗಲ್ಲಿ ಹುಬ್ಬಳ್ಳಿ, ಆ ಶಾಲೆಗೆ ಹಚ್ಚಿವಿ ನೋಡ್ರಿ.
4: ಅಂದ್ರೆ ಎಲ್ ಬರ್ತೈತಿ ತಂಗ್ಯವ?
5: ಅದ 3000.

0: ಕಡೆಯಿಂದ ಬಂದ್ರೆ ಎಡಕೊಳ್ಬೇಕ್ರಿ,
1: ಕಾರ್ಪೊರೇಷನ್ ಇಂದ ಬಂದ್ರೆ ಬಲಕೊಳ್ಬೇಕ್ರಿ.
2: ಅಂದ್ರ ಮೈಸೂರು ಸ್ಟೋಲ್ ಸರ್ಕಲ್ ಕಡೆ ಏನವ?
0: ಹಾ ನೋಡ್ರಿ, ಅಲ್ಲೇ
1: ಅಲ್ಲೇ ದೀಪ ಹಿರೇಗೌಡ್ರ ಅಂತ ಹೆಡ್ ಮೇಡಮ್ ಅದಾರ್ರಿ, ಅವ್ರ ಬಂದ ಭೇಟಿ ಆಗ್ರಿ ಅಂಕಲ್.
2: ಹಾ ಅಷ್ಟ ಮಾಡ್ತೀನಿ ತಗೋವ, ಬರ್ತೀನಂತ.
3: ಏ ಶಿವಣ್ಣ ಬಾರೋ, ಏನ್ ಬಾಳ ದಿನಕ್ ಬಂದಿರ ಶಾಲಿ ಕಡೆ, ಏನ್ ಸಮಾಚಾರ? ಮಕ್ಳಿಗೆ ಹೆಂಗ್ ಶಾಲಿ ಬಿಡಿಸ್ಬಾರ್ದು?
2: ಅದಕ್ಕಂತೇಳಿ ನನ್ ಮಗಳನ್ನ ಶಾಲಿ ಕಳ್ಸಕ್ ಬಂದೀನಿ. ಒಂದಿಟ್ಟ ಹೆಡ್ ಮಾಸ್ಟರ್ಗೆ ಹೇಳ್ರಲ್ಲ.
3: ಹ್ಮ್ ತಡಿ, ಬಂದ್ರ ಹೆಡ್ ಮಾಸ್ಟರ್ ಬಂದ್ರ. ಮೇಡಮ್ ಇವ್ರ ನಮ್ ಮನೆ ಹತ್ರ ಇರ್ತಾರಿ, ಏನೋ ಸಮಸ್ಯೆ ಇದ್ದಿದ್ದಕ್ಕ ಅವ್ರ ಮಗಳನ್ನ ಶಾಲೆಗೆ ಹಚ್ಚಕ್ ಆಗಿಲ್ರಿ. ಈಗ ಬಂದಾರ, 8ನೇ ವರ್ಗಕ್ಕ ಅಡ್ಮಿಷನ್ ಮಾಡಿಸ್ಕೋರಿ ಮೇಡಮ್.
4: ಹ್ಮ್ ಬರ್ರಿ, ಹೆಸರು ಹಚ್ಕೊಳಕ ನಾವೇನ್ ಒಲ್ಲೆ ಅನ್ನೋದಿಲ್ಲ ರೀ. ಈ ಶಾಲಿ ಇರೋದೇ ಇಂತ ಮಕ್ಳಿಗ, ಕಲಿಯೋ ಮಕ್ಳಿಗ ಅರ್ಧಕ್ಕ ಶಾಲಿ ಬಿಡಿಸ್ಬಾರ್ದ್ರಿ. ಕಲಿತೀನಿ ಅನ್ನೋ ಮಕ್ಳಿಗ್ ಕಲಿಸ್ಬೇಕ. 16 ವರ್ಷದ ಒಳಗಿನ ಮಕ್ಳಿಗ ಶಾಲಿ ಬಿಡಿಸೋದಾಗ್ಲಿ ಕೆಲ್ಸಕ್ ಹಚ್ಚೋದ ಅಪರಾಧ ರೀ. ಹಂಗ ಇನ್ನೊಂದ್ ಮಾತ, 18 ವರ್ಷದ ಒಳಗಿನ ಮಕ್ಳಿಗ ಮದ್ವಿ ವಿಚಾರ ಮಾತಾಡೋದಾಗ್ಲಿ ಮಾಡಬಾರ್ದ. ಇದೆಲ್ಲ ಗೊತ್ತಿರ್ಬೇಕ್ರಿ, ಅದು ಬಾಲ್ಯ ವಿವಾಹ ಅಪರಾಧವಾಗ್ತದ. ನಮ್ ಶಾಲಿನೂ ಎದಕ್ಕೂ ಕಮ್ಮಿ ಇಲ್ಲ ರೀ. ಇಲ್ಲೇ ಪ್ರಯೋಗ ಶಾಲೆ, ಕಂಪ್ಯೂಟರ್ ಕ್ಲಾಸ್, ಗ್ರಂಥಾಲಯ, ಸಂಗೀತ ಸಹ.

0: ಆರನೇದಾಗಿ ಬೆಕ್ಕಿನ ಜಗಳ. ಏಳನೇದು ಕೋಳಿ. ಎಂಟನೇದು ಆಟೋ. ಹತ್ತನೇದಾಗಿ ಟ್ರೈನ್. ಹನ್ನೆರಡನೇದಾಗಿ ಆಂಬ್ಯುಲೆನ್ಸ್.
1: ಇವನಿಗೆ ಧನ್ಯವಾದಗಳು. ಈಗ ಒಂದು ದೇಶಭಕ್ತಿ ಗೀತೆ ಹಾಡಲು ಬರುತ್ತಿದ್ದಾರೆ ನಿಖಿತಾ, ವಿದ್ಯಾ ಹಾಗೂ ಸಂಗಡಿಗರು.

0: ಇವರಿಗೆ ಧನ್ಯವಾದಗಳು. ಇದುವರೆಗೆ ಮಕ್ಕಳ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ದೀರಿ. ನಡೆಸಿಕೊಟ್ಟವರು ಸರ್ಕಾರಿ ಪ್ರೌಢಶಾಲೆ ಪೆಂಡಾರಗಲ್ಲಿ ಹುಬ್ಬಳ್ಳಿ, ಇಲ್ಲಿಯ ಮಕ್ಕಳು. ಈ ಕಾರ್ಯಕ್ರಮದ ನಿರ್ದೇಶನ ಶ್ರೀ ರಾಮಸ್ವಾಮಿ ಡಿ ಗಾಡಿವಡ್ಡರ್. ಕಾರ್ಯಕ್ರಮದ ಮಾರ್ಗದರ್ಶಕರು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಮತಿ ದೀಪಾ ಹಿರೇಗೌಡ್ ಮತ್ತು ಶ್ರೀಮತಿ ಉಮಾ ಕುರಹಟ್ಟಿಮಠ್. ಈ ಕಾರ್ಯಕ್ರಮಕ್ಕೆ ಹಾರ್ಮೋನಿಯಂ ಸಾಥಿ ಶ್ರೀ ರಾಮಸ್ವಾಮಿ ಗಾಡಿವಡ್ಡರ್. ಈ ಕಾರ್ಯಕ್ರಮಕ್ಕೆ ತಬಲಾ ಸಾಥಿ ಶ್ರೀ ಮೋನೇಶ್ ಅರ್ಕಸಾಲಿ. ಈ ಕಾರ್ಯಕ್ರಮದ ನಿರೂಪಣೆ ಕುಮಾರಿ ವಿದ್ಯಾನುಲ್ವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳು ಕೃತಿಕಾ, ತೇಜಸ್ವಿನಿ, ಸುಪ್ರೀತಾ, ದಿವ್ಯಾ, ವಿದ್ಯಾ, ನಿಖಿತಾ, ರಂಜಿತಾ, ವರ್ಷಾ, ಕಾಜಲ್, ಮೇಘನಾ, ಶ್ರೇಯಾ, ಅಂಕಿತಾ, ನಿವೇದಿತಾ, ಮಲ್ಲಿಕಾರ್ಜುನ್, ಸಾಕ್ಷಿ, ಸಂಜನಾ, ಮಿನಾಜ್, ಅಕ್ಷತಾ, ಮನೀಷಾ, ಖುಷಿ, ಪಲ್ಲವಿ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರು ಶಾಲೆಯ ಎಲ್ಲ ಗುರು ಬಳಗ ಮತ್ತು ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು. ಎಲ್ಲರಿಗೂ ನಮಸ್ಕಾರಗಳು.
1: ಇದುವರೆಗೂ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಸಂಕಲನ ತ್ರಿವೇಣಿ ಬೆಟಗೇರಿ.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ

0: ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
2: ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

12:05ಕ್ಕೆ ವನಿತಾ ವಿಹಾರದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. 12:35ಕ್ಕೆ ಹೆಲ್ತ್ ಪ್ರೋಗ್ರಾಂ, ಆರೋಗ್ಯ ಸಂಚಿಕೆ, ಕ್ಯಾನ್ಸರ್ ಬಗ್ಗೆ ಮಾಹಿತಿ ಕುರಿತು ಡಾಕ್ಟರ್ ಪ್ರಶಾಂತ್ ಅವರಿಂದ ಮಾತು. ನಂತರ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಇದು ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣನ್ ಅವರೊಂದಿಗೆ ಲತೀಶ್ ಪಾಲ್ದಾನೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಎ ನ್ಯೂ ಐಕಾನ್ ಫಾರ್ ಎ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳಲ್ಲಿ ಇಂದು ಬೆಳಗ್ಗೆ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಗುಜರಾತಿನ ಸಬರ್ಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಬೆಳಗ್ಗೆ ಚಾಲನೆ ನೀಡಿದರು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ರೈಲ್ವೆ ರಕ್ಷಣಾ ದಳದ ಧಾರವಾಡ ಘಟಕದ ಉಪನಿರೀಕ್ಷಕ ಎಂ ರವಿಚಂದ್ರನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಸಾಯಿ ಅಥಾರಿಟಿ ಆಫ್ ಇಂಡಿಯಾ ಸೈಕ್ಲಿಂಗ್ ಧಾರವಾಡದಲ್ಲಿ ಆಚರಣೆ ಮಾಡಿದ್ರು. ಎವ್ರಿ ಸಂಡೇ ಮಾಡಿದಾರೆ. ನಮಗೆ ಇವರು ಕಡೆ ಬಂದು ನಾವು ಇದರಲ್ಲಿ ಪಾಲ್ಗೊಂಡಿದ್ವಿ. ಮೆಂಬರ್ಸ್ ಬಂದಿದ್ವಿ, ಆರ್ಪಿಎಫ್ ಸಿಬ್ಬಂದಿಗಳು. 2030 ಕಾಮನ್ವೆಲ್ತ್ ಗೇಮ್ಸ್ ಪ್ರಮೋಷನ್ ಸಲುವಾಗಿ ನಾವೊಂದು 70-80 ಮೆಂಬರ್ಸ್ ಅದರ್ ಅಸೋಸಿಯೇಷನ್ ಎಲ್ಲ ಬಂದಿದ್ರು, ಪಾಲ್ಗೊಂಡಿದ್ವಿ ಇದ್ರಾಗ. ಇದರಲ್ಲಿ ನಮಗೆ ಒಂದು ಎಲ್ಲ ಫಿಟ್ನೆಸ್ ಗೆ ಟೈಮ್ ಸಿಗಲ್ಲ, ಇಂಟ್ರೆಸ್ಟ್ ಬರ್ತಾ ಇದೆ. ನಮ್ಮ ಫ್ಯಾಮಿಲಿ, ನಮ್ಮ ಸ್ಟಾಫ್ ಎಲ್ಲರಿಗೂ ಇದೇ ತರ ನಾವು ಫಿಟ್ ತರಬೇಕಂತೇಳಿ ಎಲ್ಲರಿಗೂ ಇದೇ ತರ ನಮ್ಮ ಅಡ್ವೈಸ್ ಮಾಡ್ತೇವೆ. ಇನಿಷಿಯೇಟಿವ್ ನಮ್ಗೆ ತುಂಬಾ ಒಳ್ಳೇದನಿಸ್ತಾ ಇದೆ. ಮೇಲೆ ಅಧಿಕಾರಿಗೂ ತಿಳಿಸಿ ಇದನ್ನ ಎಲ್ಲರಿಗೂ ನಾವು ಪಾರ್ಟಿಸಿಪೇಟ್ ಮಾಡಕ್ಕೆ ಇದನ್ನ ಅಡ್ವೈಸ್ ಮಾಡ್ತೇವೆ. ಎಲ್ಲ ಯುವಕರು ಇದರಲ್ಲಿ ಪಾಲ್ಗೊಂಡು ಸಾಯಿ ಅವ್ರನ್ನ ಯುಟಿಲೈಸ್ ಮಾಡ್ಕೋಬೇಕು. ಜಾಸ್ತಿ ಜನ ಇದರಲ್ಲಿ ಸೇರಿ ಕಂಡೀಷನ್ ಅವ್ರ ಪರ್ಸನಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನ ಜಾಸ್ತಿಯಾಗಿ ಇದರಲ್ಲಿ ಯುಟಿಲೈಸ್ ಮಾಡಿಕೊಂಡು ಅವೇರ್ನೆಸ್ ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ.
0: ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಾಳೆ ಹಾಗೂ ನಾಡಿದ್ದು ಭಾರತೀಯ ಸ್ಟೇಟ್ ಬ್ಯಾಂಕ್ ಸಿಬ್ಬಂದಿ ಕರೆ ನೀಡಿದ್ದ ಮುಷ್ಕರವನ್ನು ಮುಂದೂಡಲಾಗಿದ್ದು ಎಂದಿನಂತೆ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಅಖಿಲ ಭಾರತ ಎಸ್ಬಿಐ ನೌಕರರ ಒಕ್ಕೂಟ ತಿಳಿಸಿದೆ. ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಾಮುಖ್ಯತೆ ವಹಿಸುತ್ತಿದೆ. ಶಿಕ್ಷಣ, ಬ್ಯಾಂಕಿಂಗ್, ರಕ್ಷಣೆ ಹಾಗೂ ಆರೋಗ್ಯ ಕ್ಷೇತ್ರಗಳ ಮೇಲೆ ಬೀರಲಿರುವ ಸಂಭವನೀಯ ಪರಿಣಾಮಗಳ ಬಗ್ಗೆ ಚರ್ಚಿಸಬೇಕಿದೆ ಎಂದು ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿ ಡಾ ಅಶೋಕ್ ಶೆಟ್ಟರ್ ಅಭಿಪ್ರಾಯಪಟ್ಟಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ಸಭಾಂಗಣದಲ್ಲಿ ಇ ಟೆಕ್ ಲೀಡರ್ಶಿಪ್ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆ ಬಾಲಭವನದಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ನಡೆಯುತ್ತಿದ್ದು 18 ದೇಶಗಳ ವಿಭಿನ್ನ ನಾಣ್ಯ ಹಾಗೂ ನೋಟುಗಳ ಅಪರೂಪದ ಸಂಗ್ರಹಗಳ ಪ್ರದರ್ಶನಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವೀರನ್ಗೌಡ ಪಾಟೀಲ್ ಚಾಲನೆ ನೀಡಿದರು. ಗದಗ ಜಿಲ್ಲೆಯಾದ್ಯಂತ ಪೂರ್ವ ಮುಂಗಾರು ಮಳೆ ಉತ್ತಮವಾಗಿದೆ. ರೈತರು ಮಣ್ಣಿನ ಪರೀಕ್ಷೆ ಕೈಗೊಂಡು ಫಲಿತಾಂಶ ಆಧರಿಸಿ ಪೋಷಕಾಂಶಗಳನ್ನು ನೀಡಿ ಬೆಳೆ ನಿರ್ಧರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಕೋರಿದ್ದಾರೆ. ರಾಜ್ಯ ಸರ್ಕಾರ ಆರಂಭಿಸಿದೆ.

0: ಸಲು ಉದ್ದೇಶಿಸಿರುವ 800 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಂದ ಸುತ್ತಮುತ್ತಲಿನ 8,000 ಅಧಿಕ ಸರ್ಕಾರಿ ಪ್ರಾಥಮಿಕ ಪ್ರೌಢ ಮತ್ತು ಅನುದಾನಿತ ಪ್ರೌಢಶಾಲೆಗಳು ಮುಚ್ಚಲಿವೆ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಮಾಧ್ಯಮಿಕ ಶಿಕ್ಷಕರ ಸಂಘದ ಹುಬ್ಬಳ್ಳಿ ಘಟಕ ಆಯೋಜಿಸಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ಅನೇಕ ಕಡೆ ಮುಂಗಾರು ಪೂರ್ವ ಮಳೆಯಾಗುತ್ತಿದ್ದು 17 ಜಿಲ್ಲೆಗಳಿಗೆ ಇಂದು ಯೆಲೋ ಅಲರ್ಟ್ ಘೋಷಿಸಲಾಗಿದೆ. ಗುಡುಗು ಮಿಂಚು ಹಾಗೂ ಗಾಳಿ ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ವಿಜಯಪುರದಲ್ಲಿ ನಿನ್ನೆ ಸಮಾರೋಪಗೊಂಡ 7 ದಿನಗಳ ರಾಜ್ಯ ಸಬ್ ಜೂನಿಯರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 15 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಂಗಳೂರಿನ ಗೌತಮ್ ಎಸ್ ನಾಯರ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬೆಂಗಳೂರಿನ ಮಹಿತಾ ನಾಯ್ಡು ಸುರಿ ಸೆಟ್ಟಿ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಈ ತಿಂಗಳ 29ರೊಳಗೆ mygov.in ಜಾಲತಾಣ ಅಥವಾ 1800 11 7800 ಸಂಖ್ಯೆಗೆ ಕರೆ ಮಾಡಿ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ, ಇವರೊಂದಿಗೆ ಆಶಾ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಬ್ಬ ಮಹಿಳೆಯೊಳಗಿನ ಶಕ್ತಿ ಹೊರಹೊಮ್ಮಿದಾಗ ಅದು ಕೇವಲ ಆಕೆಯ ಜೀವನವನ್ನು ಮಾತ್ರ ಅಲ್ಲ, ಅವಳ ಕುಟುಂಬ, ಸಮಾಜ ಮತ್ತು ದೇಶವನ್ನು ಮುನ್ನಡೆಸುತ್ತೆ. ಮೂಲತಃ ಬೆಂಗಳೂರು, ಮೈಸೂರಿನಲ್ಲಿ ಕಳೆದ ಬಾಲ್ಯ, ಸಿಂಗಾಪುರ್ ಮತ್ತು ಆಸ್ಟ್ರೇಲಿಯಾದ ಅನುಭವ, ಜಗತ್ತಿನ ವಿವಿಧ ಭಾಗಗಳಲ್ಲಿ ಬದುಕಿನ ಪಾಠಗಳನ್ನು ಅರಿತುಕೊಂಡ ಮಹಿಳಾ ಸಾಧಕಿ ಆಶಾ ಅವರು ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಹಿನ್ನೆಲೆ ಮತ್ತು ಸಿಂಗಾಪುರಿನ ನಾನ್ಯಾಂಗ್ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಪಡೆದ ಸ್ನಾತಕೋತ್ತರ ವಿದ್ಯಾಭ್ಯಾಸದೊಂದಿಗೆ ತಮ್ಮ ವೃತ್ತಿ ಜೀವನವನ್ನು ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ರೂಪಿಸಿಕೊಂಡಿದ್ದಾರೆ. ಉದ್ಯಮಿಯಾಗಿ, ಮಾರ್ಗದರ್ಶಕಿಯಾಗಿ ಹಾಗೂ ಸಮಾಜಮುಖಿ ಚಿಂತಕಿಯಾಗಿ ಆಶಾ ಅವರು ನಮ್ಮ ನಡುವಿನ ವ್ಯಕ್ತಿಗಳಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ಅವಕಾಶಗಳ ಮೂಲಕ ದಿಕ್ಕು ನೀಡ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರ ಸಬಲೀಕರಣವೇ ಅವರ ಕಾರ್ಯದ ಕೇಂದ್ರ ಬಿಂದು. ಇತ್ತೀಚೆಗೆ ವಿಶೇಷವಾಗಿ ಮಹಿಳಾ ಉದ್ಯಮಿಗಳ ಕೌಶಲ್ಯವನ್ನ ಜಾಗತಿಕ ವೇದಿಕೆಗೆ ತಲುಪಿಸುವಲ್ಲಿ ಆಶಾ ಅವರು ಮಹತ್ವದ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಜನರನ್ನ ಸಂಪರ್ಕಿಸೋದು, ಅವಕಾಶಗಳನ್ನು ಸೃಷ್ಟಿಸೋದು ಮತ್ತು ಬೆಳವಣಿಗೆಯನ್ನ ಸಾಧ್ಯವಾಗಿಸೋದು ಇವರ ಉದ್ದೇಶ. ಇವತ್ತು ನಮ್ಮೊಂದಿಗೆ ಅವರ ಜೀವನ ಅನುಭವ, ಅವರ ಥಾಟ್ಸ್, ಪ್ರೇರಣೆಯನ್ನ ಹಂಚಿಕೊಳ್ಳಲು ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಬಂದಿರುವ ಮಹಿಳಾ ಸಾಧಕಿ ಆಶಾ ಅವರನ್ನ ನಾವು ಹಾರ್ದಿಕವಾಗಿ ಸ್ವಾಗತಿಸೋಣ. ಆಶಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಓಕೆ, ಸೊ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ಕೇಳುಗರಿಗೆ ಬೇಕು, ಅದರ ಜೊತೆಗೆ ನಿಮ್ಮ ಬಾಲ್ಯದ ಆಶಯಗಳು ಮತ್ತು ಇವತ್ತಿನ ನಿಮ್ಮ ಬದುಕಿನ ದಿಕ್ಕು ಇದೆಯಲ್ಲ, ಇವೆರಡರ ನಡುವೆ ನೀವು ಯಾವ ರೀತಿಯಾಗಿ ಸಂಬಂಧವನ್ನ ಕಲ್ಪಿಸ್ತೀರಾ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡಿ.
1: ಅಪ್ಪ ಅಮ್ಮ ವೆರಿ ವೆರಿ ಆರ್ಥೋಡಾಕ್ಸ್ ಅಂಡ್ ಕನ್ಸರ್ವೇಟಿವ್, ಮತ್ತೆ ಪಿಯುಸಿ ಆಮೇಲೆ ಇಂಜಿನಿಯರಿಂಗ್ ಮಾಡಿ ಆಮೇಲೆ ಬೆಂಗಳೂರಿಗೆ ಬಂದಿದ್ದು. ಸೊ ನನ್ನ ಮೈಸೂರಿನ ಪಯಣ ಫುಲ್ಲು ಎಜುಕೇಶನ್ ರಿಲೇಟೆಡ್ ಆಗಿತ್ತು. ಸೊ ಸ್ಕೂಲ್ ಅಕಾಡೆಮಿಕ್ಸ್ ಜೊತೆಗೆ ಎಲ್ಲರೂ ಕಲ್ತಂಗೆ ವಿ ಹ್ಯಾವ್ ಆಲ್ ಆಫ್ ಅಸ್ ಹ್ಯಾವ್ ಕೆಲವು ಹಾಬೀಸ್, ಅದರಲ್ಲಿ ಸಂಗೀತ ತುಂಬಾ ಇಷ್ಟ ಇತ್ತು. ಸೊ ಅಮ್ಮ ಸಂಗೀತಕ್ಕೆ ಸೇರಿಸಿದ್ರು, ಜೂನಿಯರ್ ತನಕ ಸಂಗೀತ ಕಲಿತು ಅದರ ಜೊತೆ ಆರ್ಟ್ಸ್, ಕ್ರಾಫ್ಟ್ಸ್ ಎಲ್ಲರೂ ಕಲ್ತಂಗೆ ಮಾಡಿದ್ದು. ಮೂಲತಃ ತುಂಬಾ ಇಷ್ಟ ಆಗಿ ಮನಸ್ಸಿಂದ ಮಾಡಿದ್ದು ನಾನು 7ನೇ ಕ್ಲಾಸ್ನಲ್ಲಿರುವಾಗ 5-6ನೇ ಕ್ಲಾಸ್ನವರಿಗೆ ಸಪೋರ್ಟ್ ಸ್ಟಡಿ ಗ್ರೂಪ್ ಅಂತ ಸ್ಟಾರ್ಟ್ ಆಗಿದ್ದದು.
0: ಓಕೆ,
1: ಅದೇ ಪಯಣದಲ್ಲಿ ಏನಾಯ್ತು ಅಂದ್ರೆ ಟ್ಯೂಷನ್ಸ್ ಅಂತ ಅವಾಗ ಕರೆಯೋರು. ಸೊ ಟ್ಯೂಷನ್ಸ್ ಅಂತ ಕರೆಯಕ್ಕೆ ಇಷ್ಟ ಇರಲಿಲ್ಲ, ಸೊ ಜೊತೆಲಿ ಓದೋದು ಅಂತ ಶುರು ಆಗಿದ್ದು. ಸೊ ಹಾಗೆ ಇಬ್ಬರು ಸ್ಟೂಡೆಂಟ್ಸ್ ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ಅದು ಮೆಂಟರಿಂಗ್ ಅಂತ ಸ್ಟಾರ್ಟ್ ಆಗಿದ್ದು ಅಂತ ನಾನು

0: ಅವ್ರಿಗೆ ಇವಾಗ್ಲೂ ಕೃತಜ್ಞತರಾಗಿರ್ತೀನಿ. ದೇ ಆರ್ ನಾಟ್ ಇನ್ ಟಚ್ ವಿತ್ ಮೀ, ಬಟ್ ಡೆಫಿನೆಟ್ಲಿ ಅವರಿಬ್ರೆ ನನಗೆ ಈ ಪ್ರಯಾಣಕ್ಕೆ ಹೆಲ್ಪ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ಆಗ ಶುರು ಆಗಿದ್ದು, ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದೀವೋ ಎಲ್ಲೆಲ್ಲಿ ಇದ್ನೋ ಎಲ್ಲಾ ಕಡೆ ನಡೆದಿದೆ, ಅದು ನಡೀತಾ ಇದೆ ಇವಾಗ್ಲೂ.
1: ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ, you have done a different stream of engineering, environment science engineering hinele inda bandirodu, so adra bage solpa heltira?
0: I can say it accidental, yakendre nanige chikkavulinda aase iddiddu doctor aagbeku anta. Adre nan 10th standard ig bandaga nanna tandeyana kalkonde, so financially we were not stable.

0: ಫ್ರೆಂಡ್ಸ್, ಎವರ್ ಗ್ರೇಟ್ಫುಲ್ ಟು ದೆಮ್. ಅವರಿಂದ ವಿ ಸಮ್ ಹೌ ಸ್ಟುಡ್ ಆನ್ ಆರ್ ಫೀಟ್, ದೇ ಡೆಫಿನೆಟ್ಲಿ ಹೆಲ್ಪ್ ಅಸ್. ಸೊ ಆವಾಗ ಮೆಡಿಕಲ್ಗೆ ಹೋಗಿ ಅಷ್ಟು ಸ್ಕಾಲರ್ಶಿಪ್ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಆ್ಯಂಡ್ ಮೆಡಿಕಲ್ ಡಿಗ್ರಿ ಸಚ್ ಅದು ಬ್ಯಾಚುಲರ್ಸ್ ಎಲ್ಲೇ ಮುಗ್ಸಕ್ ಆಗ್ತಾ ಇರಲಿಲ್ಲ. ಸ್ಪೆಷಲೈಸೇಷನ್ ಏನಾದ್ರು ಇತ್ತು ಅಂದ್ರೆ ಯು ಕ್ಯಾನ್ ಫಾರ್ಮ್ ಯುವರ್ ಕೆರಿಯರ್ ಆ ಥರ ಅಂತ ಹೇಳಿದ್ರು. ಸೊ ಡೆಫಿನೆಟ್ಲಿ ಔಟ್ ಆಫ್ ರೀಚ್ ಫಾರ್ ಅಸ್. ಆವಾಗ ಕೌನ್ಸಿಲಿಂಗ್ಗೆ ಏನ್ ಮಾಡೋದು ಅಂತ ಹೇಳಿದಾಗ ಇದೆಲ್ಲ ನಮ್ ಕೈಲಾಗಲ್ಲ ಪ್ರೊಫೆಷನಲ್ ಕೋರ್ಸಸ್, ಸೊ ಯಾವ್ದಾರ ಬ್ಯಾಚುಲರ್ಸ್ ಡಿಗ್ರಿಗೆ ಅಂತ ಹೋಗಿ ಸೇರಿದ್ದು. ದೈವಾನುಗ್ರಹ ರೀಕೌನ್ಸಿಲಿಂಗ್ ಆಯ್ತು ಆ ವರ್ಷ, ದೆನ್ ಇಂಜಿನಿಯರಿಂಗ್ ಸೇರಬಹುದು ಅಂತ ಅನ್ನಿಸ್ತು. ಬಿಕಾಸ್ 10th standard ನಲ್ಲೇ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಇಂದ ಸ್ಕಾಲರ್ಶಿಪ್ಸ್ ಬರ್ತಾ ಇತ್ತು, ಸೊ ಅದು ಕಂಟಿನ್ಯೂ ಆಗತ್ತೆ ಅಂತ ಒಂದು ಭರವಸೆ ಇತ್ತು ಪಿ ಯು ಸಿ ಮಾರ್ಕ್ಸ್ ಇಟ್ಕೊಂಡು. ಆವಾಗ ಇಂಜಿನಿಯರಿಂಗ್ ನಲ್ಲಿ ಯಾವ ಸ್ಟ್ರೀಮ್ ಹೋಗ್ಬೇಕು ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂತ ಅನ್ಕೊಂಡ್ವಿ. ಬಟ್ ನಮ್ಮ ಸೋದರ ಮಾವ ಮೈಸೂರಲ್ಲಿ ಸಿಕ್ಕಿದ್ರೆ ಮಾತ್ರ ಓದಿಸೋದು, ಬೇರೆ ಯಾವ ಊರಿಗೂ ಇಲ್ಲ ಅಂತ ಹೇಳಿದ್ರು. ಆವಾಗ ವೆನ್ ವಿ ಸ್ಟ್ರೀಮ್ ಡೌನ್ ಅಲ್ಲಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಅಂತ ಒಬ್ರು ತಿಳಿಸಿದ್ರು. ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ವಿ. ವಿ ಹ್ಯಾಡ್ 2 days ಟೈಮ್. ಬಯೋಮೆಡಿಕಲ್ ಇತ್ತು, ಇದಿತ್ತು. ಬಯೋಮೆಡಿಕಲ್ ಸಮಥಿಂಗ್ ರಿಲೇಟೆಡ್ ಟು ವೈದ್ಯಕೀಯ ಶಿಕ್ಷಣ ಇರ್ಬೋದೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಮೋರ್ ಇಂಟ್ರೆಸ್ಟಿಂಗ್ ವಾಸ್ ದಿಸ್, ನಾನು ನೋಡಿದ ತಕ್ಷಣ ನನ್ಗೆ ಇದೇ ಬೇಕು ಅಂತ ಹೇಳಿ ದೆನ್ ಐ ಜಾಯಿಂಡ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್.
1: ಇಸ್ ಇಟ್ ಹೆಲ್ಪಿಂಗ್ ಇನ್ ಎನಿ ವೇ ನೌ?
0: I am a part of some organizations who are into this, but mainstream age I could not do that. Yakendra engineering aadmele 2 years nan ashte India lediddu, amela I flew out. So adrinda illi yenu ಆವಾಗಿನ ಡೆವಲಪ್ಮೆಂಟ್ಸ್ ಆಯ್ತು, ಐ ಕುಡಂಟ್ ಮ್ಯಾಚ್. ಆದ್ರೆ ಅಲ್ಲಿ ಅದೇ ಫೀಲ್ಡ್ ಅಲ್ಲೇ ನಾನು ಮಾಸ್ಟರ್ಸ್ ಮಾಡಿದ್ದು, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಡೆಫಿನೆಟ್ಲಿ ಇಟ್ ಹ್ಯಾಸ್ ಹೆಲ್ಪ್ಡ್.
1: ಓಕೆ, ಆಶಾ ಅವರೇ, ಬೆಂಗಳೂರು, ಮೈಸೂರು, ಸಿಂಗಾಪುರ್, ಆಮೇಲೆ ಆಸ್ಟ್ರೇಲಿಯಾ, ಈ ಎಲ್ಲ ಪ್ಲೇಸ್ ಅಲ್ಲಿ ನೀವು ಟ್ರಾವೆಲ್ ಮಾಡಿದ್ದೀರಾ, ನೀವು ಸ್ಟೇ ಮಾಡಿದ್ದೀರಾ ಅಲ್ಲಿ. ಸೊ ಈ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಥಾಟ್ಸ್ ನ ಹೇಗೆ ರೂಪಿಸಿವೆ?
0: ತುಂಬಾ ಒಳ್ಳೆ ಕ್ವೆಶ್ಚನ್ ಇದು. ಖಂಡಿತ, ಏನೋ ಒಂದು ಸೇ ಗಾದೆ ಇದೆಯಲ್ಲ, ದೇಶ ನೋಡಿ ಕೋಶ ಓದಿ ಅಂತ. ಸೊ ಎಲ್ಲರೂ ಓದಿರ್ತೀವಿ ನಾವು, ಬಟ್ ಎಕ್ಸ್ಪೀರಿಯನ್ಸಸ್ ನೀವು ಅದನ್ನ ಅನುಭವಿಸಿದಾಗಲೇ ಗೊತ್ತಾಗೋದು ಅನ್ನೋ ತರ ನಿಜ ಆಯ್ತು, ಸಾಕಾರ ಆಯ್ತು. ಅದಕ್ಕೆ ಸಿಂಗಾಪುರ್ನಲ್ಲಿರೋ ಡಿಸಿಪ್ಲಿನ್ ನ ಅಳವಡಿಸೋದು ನನಗೆ ತುಂಬಾ ಇಷ್ಟ ಆಯ್ತು. ನಾವು ಎಕ್ಸ್ಪೆಕ್ಟೇಷನ್ಸ್ ನ ತುಂಬಾ ಸೆಟ್ ಮಾಡ್ಕೊಳ್ತೀವಿ. ಹೌ ಡ್ ಯು ವರ್ಕ್ ಟುವರ್ಡ್ಸ್ ಇಟ್ ಅನ್ನೋದು, ಇಟ್ ಗೇವ್ ಮಿ ಅ ಲಾಟ್ ಆಫ್ ಟೈಮ್. ಮದ್ವೆ ಆಗಿದ್ದು ಹೊಸದು, ಫಸ್ಟ್ ಇಯರ್ ಐ ಆಮ್ ಎವರ್ ಥ್ಯಾಂಕ್ಫುಲ್ ಟು ಮೈ ಹಸ್ಬೆಂಡ್ ರವಿ, ಹೂ ಸೆಡ್ ಐ ವಿಲ್ ನಾಟ್ ವರ್ಕ್ ದಟ್ ಇಯರ್ ಬಿಕಾಸ್ ವಿ ನೀಡ್ ಟು ನೋ ಈಚ್ ಅದರ್ ಬೆಟರ್ ಅಂತ. ಹೀ ಪರ್ಸ್ಯೂಡ್ ಹಿಸ್ ಸೆಕೆಂಡ್ ಮಾಸ್ಟರ್ಸ್, ನಮ್ಮ ಫಸ್ಟ್ ಇಯರ್ ಆಫ್ ಮ್ಯಾರೇಜ್. ಸೊ ಆ ಇಯರ್ ಆಫ್ 12 months gave us kind of reflective time. So ಆ ದೇಶನ ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗ್ಲಿ, ಅಲ್ಲಿ ಸಿಸ್ಟಮ್ಸ್ ಏನು ಅಂತ, ಅದೆಲ್ಲ ತುಂಬಾ ತುಂಬಾನೇ ಇಷ್ಟ ಆಗಿ ನಮ್ಮ ಭಾರತೀಯ ಅಂತ ಒಳ್ಳೆ ಸಂಸ್ಕೃತಿನ ಮತ್ತೆ ಕಲ್ತಂಗ್ ಆಗೋಗಿ ಇಂಪ್ಲೈ ಮಾಡೋ ತರ ಅಲ್ಲಿ ಆಪರ್ಚುನಿಟೀಸ್ ಸಿಕ್ತು. ಭಾರತೀಯ ಸಂಸ್ಕೃತಿ ತುಂಬಾ ಸಂಘಗಳಿದೆ ಅಲ್ಲಿ, ಸೊ ವೆರಿ ವೆರಿ ಫ್ರೆಂಡ್ಲಿ. ಅದರಿಂದ ಸಿಂಗಾಪುರ್ನಲ್ಲೂ ನಾವು ಭಾರತದಲ್ಲಿ ಹೇಗಿರ್ಬೋದು ಅನ್ನೋದನ್ನ ಅನುಭವಿಸಿದ್ವಿ. ಅಲ್ಲಿ ಡಿಸಿಪ್ಲಿನ್ ಇರ್ಬೋದು, ಕ್ಲೆನ್ಲಿನೆಸ್ ಇರ್ಬೋದು, ಟೈಮ್ ಫ್ರೇಮ್ಸ್ ಏನಾರ ಕೊಟ್ಟಿದ್ರೆ ಅದಕ್ಕೆ ಮುಂಚೆನೆ ಮುಗಿಸೋ ಅಂತದ್ದು, ಇದೆಲ್ಲ ತುಂಬಾ ಸಿಸ್ಟಮ್ಯಾಟಿಕ್ ಅಪ್ರೋಚ್.
1: ಓಕೆ,
0: ಇಲ್ಲಿರೋ ತನಕ ನಾವು ಓದ್ರಲ್ಲೇ ಇದ್ವಿ, ಆಮೇಲೆ ಕೆಲ್ಸಕ್ಕೆ ಹೋದ್ವಿ, ಮೇ ಬಿ ವಿ ವುಡ್ ನಾಟ್ ಹ್ಯಾವ್ ಗಿವನ್ ಅ ಥಾಟ್. ಬಟ್ ಅಲ್ಲಿ ಹೋದ್ಮೇಲೆ ವಿ ಕ್ಯಾನ್ ಡೂ ಮಚ್ ಬೆಟರ್ ಆಸ್ ದ ಸೇಮ್ ಪರ್ಸನ್ ಅನ್ನೋದನ್ನ ತೋರಿಸ್ತು. ಆಸ್ಟ್ರೇಲಿಯಾ ಅಫ್ಕೋರ್ಸ್ ದೇಶ ತುಂಬಾ ದೊಡ್ಡದು, ಜಾಗ ತುಂಬಾನೇ ದೊಡ್ಡದು, ಜನ ಕಮ್ಮಿ, ಅದರಿಂದ ವಿಶಾಲ ಅನ್ನೋದು ಗೊತ್ತಾಗಿದ್ದು ಅಲ್ಲಿ.
1: ಓಕೆ,
0: ಸೊ ನಮ್ಮ ಹೃದಯದಲ್ಲೂ ನಾವು ಅಷ್ಟೇ ವಿಶಾಲವಾಗಿದ್ದೀವಿ ಅನ್ನೋ ಥಾಟ್ಸ್ ನ ಅಲ್ಲಿ ನನಗೆ ಕೊಡ್ತು. ಅದು ಬಿಟ್ಟು ಎಷ್ಟೋ ಆಕ್ವಾ ಗೇಮ್ಸ್ ಕಲ್ತ್ಕೊಂಡ್ವಿ, ಆಮೇಲೆ ವಿ ವೆರ್ ಕೈಂಡ್ ಆಫ್ ಲಿವಿಂಗ್ ಫ್ರೀ ಲೈಫ್, ಕೆಲಸ ಮಾಡ್ಕೊಂಡು ಅದನ್ನ ಮಾಡೋದು ಹಂಗೂ ಇರ್ಬೋದು ಅಂತ ಅನ್ನಿಸ್ತು. ಡೇಸ್ ವುಡ್ ಕ್ಲೋಸ್ ಅರ್ಲಿಯರ್ ಡ್ಯೂರಿಂಗ್ ವಿಂಟರ್ಸ್, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೇ ಇರಲಿಲ್ಲ. ಸೊ 7 ಗಂಟೆಗೆ ಮಲಗೋದು ಅಂದ್ರೆ ಇಟ್ ವಾಸ್ ಸೂಪರ್ ಲಕ್ಸುರಿ. ಸೊ
1: ಮುಗಿಸ್ಕೊಂಡು,
0: ಯೆಸ್, ಬಿಕಾಸ್ ಇಟ್ ವುಡ್ ಗೆಟ್ ಡಾರ್ಕ್ ಬೈ 5 ಇನ್ ವಿಂಟರ್ಸ್. ಸೊ ಅದೆಲ್ಲ ಇಟ್ ಗೇವ್ ಟೂ ಮಚ್ ಆಫ್ ಟೈಮ್, ಅದರಿಂದ ಸಂಗೀತಕ್ಕೂ ನಂಗೆ ಟೈಮ್ ಸಿಕ್ತು, ಓದೋದು ನನಗೆ ತುಂಬಾ ಹುಚ್ಚು. ಸೊ ಎವ್ರಿ ಅದರ್ ಡೇ ಐ ವುಡ್ ಗೋ ಟು ದ ಲೈಬ್ರರಿ ಬಾರೋ ಅ ಬುಕ್.
1: ಓಕೆ,
0: ಸೊ ದಟ್ ಐ ಕ್ಯಾನ್ ನೆವರ್ ಫರ್ಗೆಟ್.
1: ಓಕೆ, ಈಗ ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಆ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು ಆಶಾ ಅವರೇ?
0: ನಾನು ಹೇಳ್ದಂಗೆನೆ ಸ್ಕೂಲ್ ಲೆವೆಲ್ ಅಲ್ಲೇ ಆ ಮೆಂಟರಿಂಗ್ ಟ್ಯೂಷನ್ಸ್ ಅಂತ ಏನ್ ಸ್ಟಾರ್ಟ್ ಆಯ್ತು, ಅದರಿಂದ I used to have 68 students per batch when I came to my engineering. So, ಬೆಳಗ್ಗೆ ಟ್ಯೂಷನ್ಸ್ ಮುಗಿಸಿ ಆಮೇಲೆ

0: ಕಾಲೇಜ್ ಹೋಗಿ ಮತ್ತೆ ಬಂದು ಸಂಜೆನೂ ಮಾಡ್ತಾ ಇದ್ದೆ ಕ್ಲಾಸಸ್. ಆ ಜರ್ನಿಯಲ್ಲಿ ನನಗೆ ಅನ್ಸಿದ್ದು ಬಂದು, ನಾವು ಓದಿಗೆ ಸಂಬಂಧಪಟ್ಟಿದ್ದು ಮಾಡೋದು ಇಟ್ಸ್ ಕಾಮನ್, ಹೋಗ್ತೀವಿ ಕೆಲಸ ಮಾಡ್ತೀವಿ ಸ್ಯಾಲ್ರಿ ತಗೊಂಡ್ ಬರ್ತೀವಿ ಅದೆಲ್ಲ, ಬಟ್ ಅದಕ್ಕಿಂತ ಸಮಾಜಕ್ಕೆ ಕೊಡಬಹುದಾ ಅನ್ನೋ ಒಂದು ಥಾಟ್ ಬಂದಿದ್ದೆ ಅಲ್ಲಿ. ಯಾಕೆಂದ್ರೆ ನನ್ನ ಹತ್ರ ಬರ್ತಾ ಇದ್ದಿದ್ದಂತ ಮಕ್ಕಳು ಪೇರೆಂಟ್ಸ್ ಡಿಂಟ್ ಹ್ಯಾವ್ ಗುಡ್ ಎಜುಕೇಶನ್.
1: ಓಕೆ,
0: ಇಟ್ಸ್ ವೆರಿ ಅಪ್ರಿಶಿಯೇಟಿವ್. ಅವ್ರು ಓದದೇ ಇದ್ರು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ನನಗೆ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಬಿಕಾಸ್ ವಿ ಲಿವ್ಡ್ ಇನ್ ಅ ವೆರಿ ಅಂಡರ್ ಡೆವಲಪ್ಡ್ ಏರಿಯಾ ಇನ್ ಮೈಸೂರು ಅಂತ ಹೇಳ್ಬೋದು. ಸೊ ಸ್ಲಮ್ಸ್ ಅಲ್ಲ, ಬಟ್ ಇನ್ನೂ ರೆಗ್ಯುಲೇಟ್ ಆಗ್ಬೇಕಾಗಿರೋ ಅಂತ ಏರಿಯಾ ಅಲ್ಲಿ. ಸೊ ಅಲ್ಲಿದ್ದಂತ ಪೋಷಕರು ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟಾಗ ಅವ್ರ ಜೊತೆ ಡೆಫಿನೆಟ್ಲಿ ಇಂಟ್ರಾಕ್ಷನ್ಸ್ ಇರ್ತಾ ಇತ್ತು. ಆವಾಗ ಸಮಾಜದಲ್ಲಿ ಆ ಸ್ಟೇಜ್ ಇಂದ ಸ್ಟಾರ್ಟ್ ಆಗ್ಬೇಕು, ನಮ್ಮ ಆರ್ಥಿಕ ಬೆಳವಣಿಗೆ ಆಗ್ಲಿ ದೇಶದ ಬೆಳವಣಿಗೆ ಆಗ್ಲಿ ಅಂತ ಎಲ್ಲೋ ಒಂದ್ ಕಡೆ ಥಾಟ್ ಇರ್ತಾ ಇತ್ತು. ಬಟ್ ಹೆಂಗೆ ರಿಲೇಟ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಫಾರ್ ಎವ್ರಿಬಡಿ, ಓದಿದ್ಮೇಲೆ ಪ್ರೊಫೆಷನಲ್ ಕೆರಿಯರ್ ಆದ್ಮೇಲೆ ಎಲ್ಲಾರ ಕಾರ್ಪೊರೇಟ್ ಹೋಗ್ಬೇಕು, ಇಟ್ ವಿಲ್ ಬಿ ದ ಸೇಮ್ ಸ್ಟ್ರೀಮ್ ಲೈನ್ಡ್ ಕೈಂಡ್ ಆಫ್ ಥಿಂಗ್. ಸೊ ಹೇಗೆ ಅಂತ ಆಪರ್ಚುನಿಟೀಸ್ ನೋಡ್ತಾನೆ ಇರುವಾಗ ಕೆಲವು ತಾಯಿಯಂದರಿಗೆ ಫಾರ್ ಎಕ್ಸಾಂಪಲ್ ತರಕಾರಿ ಹೆಚ್ಚಿಕೊಟ್ಟು ನೀವು ಇನ್ಕಮ್ ಮಾಡ್ಕೋಬಹುದು, ಬಿಕಾಸ್ ಶಿ ಫೆಲ್ಟ್ ಶಿ ಡಿಂಟ್ ಹ್ಯಾವ್ ಎನಿ ಅದರ್ ಟ್ಯಾಲೆಂಟ್. ಇನ್ನೊಬ್ಬರ ಮನೆಯಲ್ಲಿ ಅವ್ರು ಹೋಗಿ ಪಾತ್ರೆ ತೊಳೆಯೋರು, ಪಾತ್ರೆ ತೊಳೆದು ಕೆಲಸ ಮಾಡೋದು ಅಂತ ಕೆಲಸ ಮಾತ್ರ ಇತ್ತು. ಸೊ ಎಕ್ಸ್ಟ್ರಾ ಅವ್ರು ಏನ್ ಮಾಡ್ಬೋದು ಅಂತ ಅವ್ರನಲ್ಲಿ ಹುಡುಕೋದು ಎಲ್ಲೋ ನನ್ಗೆ ಯಾವಾಗ್ಲೂ ಇರ್ತಾನೆ ಇರ್ತಿತ್ತು. ದ ವೆರಿ ಫಸ್ಟ್ ಲೇಡಿ ಶಿ ಓನ್ಲಿ ನ್ಯೂ ಅಂಡ್ ಶಿ ಎಂಜಾಯ್ಡ್ ಫೋಲ್ಡಿಂಗ್ ಕ್ಲೋತ್ಸ್. ಸೊ ಅವರಿಗೆ ನಾನು ಹೇಳ್ದೆ, ನಿಮ್ ಕೆಲಸದ ಜೊತೆ ನೀವು ಅವ್ರ ಮನೇಲಿ ವಾರ್ಡ್ರೋಬ್ ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳಿ, ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಫಾರ್ ಫ್ರೀ, ಅದನ್ನ ಟ್ರೈ ಮಾಡಿ ಅಂತ. ಶಿ ಫೀಲ್ಡ್ ಸೋ ವೆರಿ ಹ್ಯಾಪಿ, ತುಂಬಾ ಖುಷಿ ಆಯ್ತು, ಇದನ್ನ ಮಾಡಿಸ್ಕೊಳ್ತಾರೆ ಯಾರಾದ್ರು ಅಂತ. ಅದಕ್ಕೆ ನಾವಿಬ್ರು ಟ್ರೈ ಮಾಡೋಣ ಅಂತ ಹೇಳಿದೆ. ಸೊ ಶಿ ಸ್ಟಾರ್ಟೆಡ್ ಅಂಡ್ ಫೈನಲಿ ಶಿ ಲ್ಯಾಂಡೆಡ್ ಇನ್ ಅ ಬುಟೀಕ್. ಇನ್ ಮೈಸೂರ್ ಏನಿಲ್ಲ, ಆ ಬುಟೀಕ್ ಅಲ್ಲಿ ಅವರೆಲ್ಲ ಹೊಲ್ದು ಇಡೋರು. ಶಿ ಓನ್ಲಿ ಯೂಸ್ ಟು ಗೋ ಅಂಡ್ ಅರೇಂಜ್, ಅಂಡ್ ಅರೇಂಜ್ಮೆಂಟ್ ವಾಸ್ ಸೋ ಗುಡ್. ಅದು ಕಲರ್ ಕೋಡಿಂಗ್ ಅವ್ರು ಮಾಡೋದು ನನ್ಗೆ ಇವಾಗ್ಲೂ ಬರಲ್ಲ. ಶಿ ಯೂಸ್ ಟು ಸೇ ಇಂಡಿಗೋಲಿ ಇಲ್ಲಿಂದಾನೇ ಶುರು ಆಗ್ಬೇಕು ಮೇಡಮ್ ಅಂತ. ಶಿ ಡಿಂಟ್ ಇವನ್ ನೋ ದ ಕಲರ್ ಇಂಡಿಗೋ.
1: ಅಂಡ್ ವಾಟ್ಸ್ ಅ ಕ್ವಾಲಿಫಿಕೇಶನ್?
0: ಶಿ ಐ ಥಿಂಕ್ ಇವನ್ ಡಿಂಟ್ ಗೋ ಟು ಸ್ಕೂಲ್.
1: ಎಕ್ಸಲೆಂಟ್.
0: ಹೌದು, ಸ್ಕೂಲ್ ಕೂಡ ಕಳ್ಸಿರ್ಲಿಲ್ಲ. ಅವ್ರ ಹೆಸರು ರತ್ನಮ್ಮ ಅಂತ ಇವಾಗ ಬರುತ್ತೆ. ಅಂಡ್
1: ಯು ಪಿಕ್ಡ್ ಅಪ್ ದಟ್ ಹಿಡನ್ ನಿಶ್ ಇನ್ ಹರ್ ಅಲ್ವಾ?
0: ಅದು ತುಂಬಾ ನೆಮ್ಮದಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಗಿಂತ ಜಾಸ್ತಿ ಅಂತ ಹೇಳ್ಬೋದು. ಸೊ ಹಂಗ್ ಮಾಡ್ತಿರೋರು ಆ ಬುಟಿ ಕ್ಲೋಸ್ ಆಗೋಯ್ತು. ದೆನ್ ಶಿ ಕೈಂಡ್ ಆಫ್ ಅಯ್ಯೋ ನಾನು ಇವಾಗ ಬೇರೆ ಎಲ್ಲಿ ಅಂತ. ದೆನ್ ಅಲ್ಲೇ ಒಂದು ನರ್ಸಿಂಗ್ ಹೋಮ್ ಇತ್ತು. ಸೊ ಅವ್ರಿಗೆ ಹೋಗಿ ಹೇಳ್ತಾ ಇದ್ದೆ, ಶಿ ಕ್ಯಾನ್ ಫೋಲ್ಡ್ ಆಲ್ ದಿಸ್ ಅಂಡ್ ಕೀಪ್, ಡೆಫಿನೆಟ್ಲಿ ಹಾಸ್ಪಿಟಲ್ಸ್ ನಲ್ಲಿ ಬೇಕಾಗುತ್ತಲ್ಲ. ಹಂಗೆ ಹೋಗ್ತಾ ಹೋಗ್ತಾ ಅವರು ಶಿ ಆಲ್ಮೋಸ್ಟ್ ಬಿಕೇಮ್ ಕೈಂಡ್ ಆಫ್ ನರ್ಸ್. ಶಿ ಎಂಡೆಡ್ ಹರ್ ಕೆರಿಯರ್ ದೇರ್ ಆ ತರ. ಕನಿ ಕಡೆ ತನಕ ಅವರು ಅಲ್ಲಿ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ನಲ್ಲೇ ಕೆಲಸ ಮಾಡೋರು.
1: ಬಾಲ್ಯದಿಂದಲೇ ಮೆಂಟರಿಂಗ್ ನಿಮ್ಮ ಜೀವನದ ಪಾರ್ಟ್ ಅಂತ ಹೇಳಿದ್ರೆ, ಅದರಿಂದ ನೀವು ಕಲಿತ ದೊಡ್ಡ ಪಾಠ ಏನು ಆಶಾ?
0: ನಾನ್ ಜಾಸ್ತಿ ಕಲಿತೆ ಅದರಿಂದ, ಕಲಿಯೋದಕ್ಕೆ ಕೊನೆನೇ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಯಾವುದೇ ಮನುಷ್ಯನಿಗೆ ಡೆಫಿನೆಟ್ಲಿ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದರಿಂದ ನಾವು ಆರ್ಥಿಕ ಬೆಂಬಲ ಮಾತ್ರ ನೋಡಬಾರ್ದು. ಇಟ್ ಈಸ್ ಗಿವಿಂಗ್ ಯು ನೆಮ್ಮದಿ, ಅಂಡ್ ಇಟ್ ಈಸ್ ಟೆಲ್ಲಿಂಗ್ ಯು ದಟ್ ಯು ಆರ್ ಮೋರ್ ಎಂಪವರ್ಡ್. ನೀನು ಏನಾದ್ರೂ ಮಾಡ್ಬೋದು, ನೀನು ಈ ಸಮಾಜಕ್ಕೆ ಏನಾದ್ರು ಕೊಡ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಅದರಿಂದ ಎಂತ ರೋಗ ಆಗ್ಲಿ ಎಂತ ವೀಕ್ನೆಸ್ ಆಗ್ಲಿ ಹೊರಟೋಗುತ್ತೆ. ಸೊ ನಮ್ ಕಾಲ್ ಮೇಲೆ ನಾವು ನಿಂತಿದೀವಿ ಅನ್ನೋದು ತುಂಬಾನೇ ಹೆಲ್ಪ್ಫುಲ್. ಸೊ ಅದನ್ನ ನಾನ್ ಕಲಿತೆ ಅವರುಗಳಿಂದ.
1: ಓಕೆ, ನೀವಿವಾಗ ಮಹಿಳಾ ಉದ್ಯಮಿಯಾಗಿ ಕೆಲಸ ಮಾಡ್ತಿದ್ದೀರ, ಒಂದಲ್ಲ ಡಿಫ್ರೆಂಟ್ ಫೀಲ್ಡ್ ಅಲ್ಲಿ. ಸೊ ಮ್ಯಾನೇಜಿಂಗ್ ಟೈಮ್ ಇಸ್ ಅ ವೆರಿ ಬಿಗ್ ಟಾಸ್ಕ್, ಅಂಡ್ ಹ್ಯಾಟ್ಸ್ ಆಫ್ ಟು ಯು. ನೀವು ಉದ್ಯಮಿಯಾಗಿ ನಿಮ್ಮ ಎದುರಿಸಿದ ಮೊದಲ ಸವಾಲು, ದೊಡ್ಡ ಸವಾಲು ಯಾವುದು, ಅದನ್ನ ನೀವು ಹೇಗೆ ಫೇಸ್ ಮಾಡಿದ್ರಿ?
0: ಮೊದಲನೇದು ಎಲ್ಲರಿಗೂ ಬಂದಂಗೆ ಆರ್ಥಿಕ ಬೆಂಬಲನೆ. ಐ ವಾಸ್ ಸ್ಟಿಲ್ ನಾಟ್ ಎನ್ ಅಡಲ್ಟ್.
1: That comes in the base of Maslow's hierarchy.
0: Yes, yes. ನಾನು ಆವಾಗ್ಲಿ ಇನ್ನು 17 ವರ್ಷ. ಸೊ ಐ ಕುಡಂಟ್ ಇವನ್ ಅಪ್ರೋಚ್ ಅ ಬ್ಯಾಂಕ್. ಹೇಗ್ ಮಾಡೋದು ಹೇಗ್ ಮಾಡೋದು ಅನ್ನೊಂದು ಕ್ವೆಶ್ಚನ್ ಇದ್ದೇ ಇತ್ತು. ಸೊ ಫಸ್ಟ್ ಬೇಕಿದ್ದು ಆರ್ಥಿಕ ಬೆಂಬಲ, ಅದು ಸಿಗಲ್ಲ ಅಂತ ಗೊತ್ತಾಯ್ತು. ಆವಾಗ ಯಾರಿಗೆ ಅದು ಮಾಡಕ್ಕೆ ನನ್ ತರಾನೇ ಆಸೆ ಇರುತ್ತೋ ಅವ್ರಿಗೆ ನಾನು ಐಡಿಯಾಸ್ ಕೊಡ್ತೀನಿ, ಬಿಕಾಸ್ ದೇ ಆರ್ ಎಲಿಜಿಬಲ್ ಟು ಗೆಟ್ ಆಲ್ ಸಚ್ ಫೆಸಿಲಿಟೀಸ್ ಅಂತ ಅನ್ನಿಸ್ತು. ಸೊ ಐ ಜಾಯಿನ್ ದೆಮ್. ಅಮ್ಮನ್ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಟೀಚರ್ಸ್ ಆಗಿರ್ಬೋದು, ಕೆಲವು ಆಂಟೀಸ್, ದೇ ಆರ್ ಮೈ ರೋಲ್ ಮಾಡೆಲ್ಸ್. ಸೊ ಅವ್ರ ಜೊತೆಯೆಲ್ಲ ಸೇರಿ ಸ್ಟಾರ್ಟೆಡ್ ದ ಜರ್ನಿ. ಸೊ ಚಾಲೆಂಜ್ ಬಂದು ಫಸ್ಟ್ ಫಿನಾನ್ಷಿಯಲ್ ಹೆಲ್ಪ್.
1: ಮಹಿಳೆಗೆ ಒಳ್ಳೆ ಸ್ಕಿಲ್ ಇದ್ರೆ ಕುಟುಂಬ ಮತ್ತು ಸಮಾಜ ಬದಲಾಗತ್ತೆ ಅನ್ನೋ ನಿಮ್ಮ ನಂಬಿಕೆ ಹಿಂದಿರುವ ಅನುಭವ ಏನು ಆಶಾ?
0: ಅನುಭವ
1: ಮೇ ಬಿ ಇಟ್ ಮೈಟ್ ಹ್ಯಾವ್ ಕಮ್ ಟು ಯು ಬೈ ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಎಲ್ರಿಗೂ

0: ಸುಮಾರು ಜನಕ್ಕೆ ಗೈಡೆನ್ಸ್ ನೀಡಿದ್ದೀರಾ.
1: ಹೌದು, ಅನುಭವ ತುಂಬಾ ಮನದಾಳದಲ್ಲಿರೋದು ಹೊರಗೆ ಬರುತ್ತೆ, ವಿಚ್ ಮೀನ್ಸ್ ನಾನು ಏನಾರು ಮಾಡಬಹುದು ಅನ್ನೋದು. ಯಾವ ಮಹಿಳೆ ಹೊಸಲೇ ದಾಟಿರಲ್ವೋ ಅವ್ರು ಇದನ್ ಮಾಡಿದಾಗ ವೆನ್ ಶಿ ಕಮ್ಸ್ ಔಟ್, ಶಿ ಕಮ್ಸ್ ಔಟ್ ಗ್ಲೀಮಿಂಗ್, ತುಂಬಾನೇ ಪಾಸಿಟಿವ್ ಆಗಿ ಬರ್ತಾರೆ. ಶಿ ಫೀಲ್ ಶಿ ಹ್ಯಾಸ್ ಅಚೀವ್ಡ್ ಎವ್ರಿಥಿಂಗ್. ಅದು ಸಮಾಜಕ್ಕೆ ಬಂದಾಗ ಶಿ ವಿಲ್ ಟ್ರೈ ಟು ಸರ್ಚ್ ಟು ಡೂ ಮೋರ್. ಅದು ಮನೆ ಲೆವೆಲ್ ಅಲ್ಲೇ ಆಗೋಗತ್ತೆ, ಫ್ಯಾಮಿಲಿ ಸರಿ ಹೋಗುತ್ತೆ, ಮಕ್ಕಳು ಅವ್ರನ್ನೇ ಫಾಲೋ ಮಾಡ್ತಾರೆ, ನಮ್ಮ ತಾಯಿ ಇಷ್ಟು ಅಚೀವ್ ಮಾಡುವಾಗ ನಾನು ಮಾಡ್ಬೋದು ಅನ್ಸುತ್ತೆ, ಗಂಡ ಕೂಡ ಬೇರೆ ಏನೋ ದಾರಿ ಹಿಡಿದವರು ಬೇಡ, ಶಿ ಇಸ್ ಡೂಯಿಂಗ್ ಸಮಥಿಂಗ್, ಲೆಟ್ ಮೀ ಸಪೋರ್ಟ್ ಹರ್ ಅಂತ ಚೇಂಜ್ ಮಾಡಿರೋರ್ನು ನೋಡಿದ್ದೀನಿ. ಅಂಡ್ ಟಚ್ ವುಡ್, ಅವರೆಲ್ಲ ಇವಾಗ ದೇ ಆರ್ ಡೂಯಿಂಗ್ ವೆರಿ ವೆರಿ ವೆಲ್. ಸೊ ಆ ಮನೆ ಹೊರಗೆ ಬಂದಾಗ ಶಿ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಅದಕ್ಕೆ ಕೌಶಲ್ಯಗಳು ತುಂಬಾ ಮುಖ್ಯ ಅಂತ ನನಗನ್ಸಿದೆ.
0: ಈಗಿನ ಕಾಲದ ಯುವತಿಯರಿಗೆ, ಯೂತ್ಗೆ ಯಾವ ರೀತಿಯ ಕೌಶಲ್ಯಗಳು, ಸ್ಕಿಲ್ಸ್ ಅವಶ್ಯಕತೆ ಅಗತ್ಯ ಅಂತ ಹೇಳ್ತೀರಾ? ಯಾಕಂದ್ರೆ ನಾವು ನೋಡ್ತಿರೋ ಪ್ರಕಾರ ಸುಮಾರು ಜನ ಎಜುಕೇಶನ್ ಇಲ್ಲ ಅಂದ್ರೆ ಮಿಯರ್ಲಿ ಬಿಕಾಸ್ ಆಫ್ ದೇರ್ ಸ್ಕಿಲ್ಸ್ ದೇ ಆರ್ ಸರ್ವೈವಿಂಗ್, ದೇ ಆರ್ ಅರ್ನಿಂಗ್ ಗುಡ್. ಬೇಸಿಕಲಿ ಯಾವ ಸ್ಕಿಲ್ಸ್ ನೆಸೆಸರಿ ಇದೆ ಅಂತ ಅನ್ಸುತ್ತೆ?
1: ಇದು ತುಂಬಾ ಒಳ್ಳೆ ಕ್ವೆಶ್ಚನ್. ಸ್ಕಿಲ್ಸ್ ಇವಾಗ ಎಷ್ಟು ವೈಡ್ ಸ್ಪ್ರೆಡ್ ಆಗಿದೆ ಅಂದ್ರೆ, ಲುಕ್ ಅಟ್ ಸಮಥಿಂಗ್ ದಟ್ಸ್ ಅ ಸ್ಕಿಲ್, ಆ ತರ ಆಗಿದೆ ಇವಾಗ. ಸೊ ಇವಾಗ ಕಂಪ್ಯೂಟರ್ ಕಲಿಯೋದು ಇಟ್ ಇಸ್ ನಾಟ್ ಅ ಸ್ಕಿಲ್ ಅಟ್ ಆಲ್, ಇಟ್ಸ್ ಕೈಂಡ್ ಆಫ್ ಇನೇಟ್, ನಿಮಗೆ ಬರಲೇಬೇಕು ಅನ್ನೋ ಒಂಥರ ಅಂತದಾಗಿದೆ. ಸೊ ಯಾವುದು ಪ್ಲಾಟ್ಫಾರ್ಮ್ ಬೇಸಿಕ್ ಸ್ಕಿಲ್ಸ್ ಅಂತಿದೆಯೋ ಅದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗಿನ ಪ್ರಪಂಚದಲ್ಲಿ ಗುಡ್ ನ್ಯೂಟ್ರಿಷನ್ ಫುಡ್ ಇರ್ಬೋದು, ಮೆಂಟಲ್ ಹೆಲ್ತ್ ಗೆ ಸಂಬಂಧಪಟ್ಟಿದ್ದ ಕೆಲವು ಸ್ಕಿಲ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಎಕ್ಸಸೈಸಸ್, ಏನು ಇಲ್ಲ ಅಂದ್ರೂ ನಿಮ್ಮ ಕಿವಿ ಕೊಟ್ಟು ಒಬ್ಬರನ್ನ ಕೇಳ್ಕೊಳ್ಳೋದು. ಬಿಕಾಸ್ ಆಫ್ ದಿ ಡಿಜಿಟೈಸೇಷನ್ ನಾವು ಒಬ್ಬರನ್ನೊಬ್ಬರನ್ನ ಪರ್ಸನಲ್ ಟಚ್ಚೇ ಹೊರಟೋಗ್ತಾ ಇದೆ.
0: ಎಕ್ಸಾಕ್ಟ್ಲಿ.
1: ಸೊ ಜಸ್ಟ್ ಬಿ ಯೋರ್ ಸೆಲ್ಫ್, ಲಿಸನ್ ಟು ಸಂಬಡಿ, ನೀವೇನು ಮಾಡ್ಬೇಕಾಗಿಲ್ಲ, ಜಸ್ಟ್ ಗಿವ್ ದೆಮ್ ಸಮ್ ಟೈಮ್, ಅವ್ರನ್ನ ಅವ್ರು ಏನ್ ಹೇಳ್ತಿದಾರೋ ಅದನ್ನ ಕೇಳಿಸ್ಕೊಂಡ್ರೇನೆ ಅವ್ರಿಗೆ ಆ ಹಾಫ್ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ವೆನ್ ಯು ಮೀಟ್ ದಟ್ ಪರ್ಸನ್ ದೇ ವಿಲ್ ಸೇ, ಐ ಥಿಂಕ್ ಐ ವುಡ್ ನೀಡ್ ಟು ಶೇರ್ ಮೋರ್ ಬಿಕಾಸ್ ಆಫ್ ದ ಪ್ರೀವಿಯಸ್ ಕಾನ್ವರ್ಸೇಷನ್, ಐ ಓವರ್ ಕಮಿಟ್ ಅಂತ ಹೇಳಿದ್ದಾರೆ, ಎಷ್ಟೊಂದು ಜನ ಹೇಳಿದ್ದಾರೆ ನನ್ನ ಹತ್ರ. ಅದೇ ತರನೇ ಲೈಫ್ ಸ್ಕಿಲ್ಸ್ ಅಂತ ಬರುತ್ತೆ. ಎಷ್ಟೊಂದು ಎನ್ ಜಿ ಒಗಳು ಮಾಡ್ತಾ ಇದೆ, ಪ್ರಮುಖವಾಗಿ ಜೀವರಕ್ಷಾ ಅಂತ ಒಂದು ಸಂಸ್ಥೆ ಇದೆ, ಅವರು ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಕೊಡ್ತಾರೆ. ಇದಕ್ಕೆ ಡಾಕ್ಟರ್ಸ್ ನರ್ಸಸ್ ಆಗ್ಬೇಕಾಗಿಲ್ಲ, ನಾನೇ ಇಂಜಿನಿಯರ್. ಸೊ ಆ ತರ ಅಲ್ಲಿ ಬೇಸಿಕ್ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಜೀವನ ಹೇಗೆ ಉಳಿಸಬಹುದು ಅಂತ. ಇದು ಬಹಳ ಬಹಳ ಮುಖ್ಯ, ರಿಕ್ವೈರ್ಡ್. ನಾವಿರೋ ವೇಗ ಜೀವನದಲ್ಲಿ ಇವಾಗ ಓವರ್ ಸ್ಪೀಡಿಂಗ್ ಇರ್ಬೋದು, ಮನೇಲೇನೋ ಅವಸರದಿಂದ ಮಾಡ್ತಾ ಇರ್ಬೋದು, ಟ್ರೆಕ್ಕಿಂಗ್ ಅಂತ ಹೋಗ್ತೀವಿ, ಅನ್ಪ್ರಿಪೇರ್ಡ್ ಆಗಿರ್ತೀವಿ, ಇಂಥ ಎಲ್ಲ ಸನ್ನಿವೇಶದಲ್ಲೂ ಏನೇನು ಆಕ್ಸಿಡೆಂಟ್ಸ್ ತರ ಆಗ್ಬೋದು ಅದಕ್ಕೆಲ್ಲ ಫಸ್ಟ್ ಏಡ್ ಟ್ರೈನಿಂಗ್ ತರ ಇದು. ಸೊ ಅಂತ ಸ್ಕಿಲ್ಸ್ ನ ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ.
0: ನೀವು ಮಾತಾಡ್ತಿರೋದು ಸಿಪಿಆರ್ ಬಗ್ಗೆ,
1: ಸಿಪಿಆರ್ ಆಗ್ಲಿ,
0: ಜನರಿಗೂ ಸಿಪಿಆರ್ ಬಗ್ಗೆ ತಿಳ್ಕೊಂಡಿರ್ಲೇಬೇಕು ಅಂತ ನನ್ನ ಅನ್ಸುತ್ತೆ.
1: ತುಂಬಾನೇ ಇಂಪಾರ್ಟೆಂಟ್, ನೀವ್ ಹೇಳಿದ್ದು ಅಕ್ಷರ ಸಹ ಸತ್ಯ. ಸಿಪಿಆರ್ ಅಂತ ಟರ್ಮ್ ತಗೊಂಡು ನಾನೇನೋ ಒತ್ತಿದ್ದೀನಿ ಅಂತ ಇಲ್ಲೋದು ಪ್ರಯೋಜನ ಇಲ್ಲ, ಅದಕ್ಕೆ ಫಾರ್ಮಲ್ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಜೀವರಕ್ಷಾ ಸಂಸ್ಥೆಯಲ್ಲಿ ಈ ತರ ಕೊಡೋವಾಗ ನಾವು ಹೋಗಿ ಕಲಿಬೇಕು. ಒಂದ್ ಪಿಜ್ಜಾಗ್ ನಾವು 1,000 ರೂಪಾಯಿ ಕೊಡೋ ಬದಲು ಒಂದು ಟ್ರೈನಿಂಗ್ ಅಂತ ಕಲ್ತ್ಕೊಂಡು ಅದನ್ನ ನಾವು ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಮಗೇನೆ ಆತ್ಮವಿಶ್ವಾಸನು ಜಾಸ್ತಿ ಆಗುತ್ತೆ, ನನ್ ಸಮಾಜಕ್ಕೆ ಏನೋ ವಾಪಸ್ ಕೊಡ್ತಿದ್ದೀನಲ್ಲ ಅನ್ನೋದೊಂದು ಸಂತೋಷ ಆಗತ್ತೆ. ಜೀವನ ಉಳಿಸಿದಾಗ ಅದಕ್ಕಿಂತ ಬೇರೆ ಯಾವುದು ನಮಗೆ ವಾರ್ಡೇ ಬೇಡ.
0: ಈಗ ಮಹಿಳೆಯರು ಎಲ್ಲರಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಅವರಲ್ಲಿರೋ ಶಕ್ತಿಯನ್ನ ಗುರುತಿಸೋಕೆ ನೀವು ನೀಡೋ ಪ್ರಮುಖ ಸಲಹೆ ಏನು?
1: ಫಸ್ಟ್ ನಾನು ಎಲ್ಲರ ಜೊತೆ ಮಾತಾಡಕ್ಕೆ ಅಂತ ಹೋಗಲ್ಲ, ಐ ಬೇಸಿಕಲಿ ಅದು ನನ್ನ ನೇಚರ್ ಅನ್ಸುತ್ತೆ. ಐ ಜಸ್ಟ್ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್, ಮೇ ಬಿ ವೇವ್ ಲೆಂತ್ ಮ್ಯಾಚ್ ಆಗೋ ತನಕ ಅಷ್ಟರಲ್ಲಿ ನಿಮಗೆ ಗೊತ್ತೇ ಆಗೋಗಿರುತ್ತೆ, ನಿಮ್ ಫ್ರೆಂಡ್ಸ್ ನ ನೀವು ನೋಡ್ದಂಗೆ. ಸೊ ಇವರು ಈ ವ್ಯಕ್ತಿ ಇದನ್ ಮಾಡ್ಬೋದು ಅಂತ ಅನ್ಸುತ್ತೆ. ಸೊ ಅವ್ರಿಗೆ ಅವಾಗ ಹೋಗಿ ನಿಧಾನಕ್ಕೆ ಹೇಳೋದು, ನೀವ್ ಇದ್ರ ಜೊತೆ ಇದನ್ನ ಯಾಕೆ ಮಾಡಬಾರ್ದು ಅಂತ. ನೋ ಬಡಿ ಟಿಲ್ ನೌ ಹ್ಯಾಸ್ ಎಕ್ಸೆಪ್ಟೆಡ್ ಇನ್ ದ ಫಸ್ಟ್ ಶಾಟ್, ಅದನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೊರಟೋಗಿರ್ತಾರೆ. ಆದ್ರೆ ನೆಕ್ಸ್ಟ್ ಟೈಮ್ ವೆನ್ ಯು ಟಾಕ್ ಟು ದೆಮ್, ಅವ್ರಿಗೆ ನೀವು ತಿಳಿಸಿ ಹೇಳ್ಬೇಕು, ನಿನ್ ದುಡ್ಡಲ್ಲಿ ಕಮ್ಮಿ ಇಲ್ಲ, ಆದ್ರೆ ಇದನ್ ಮಾಡ್ತಿದ್ಯಲ್ಲ ಇಷ್ಟ ಚೆನ್ನಾಗೆ, ಇದು ನಿನ್ ಯಾರಿಗೋ ಮಾಡಕ್ ಆಗಲ್ಲ ಇದನ್ನ, ಸೊ ನೀನ್ ಅದನ್ನ ಮಾಡಿ ಕೊಡು ಅನ್ನೋದು ಆಸ್ ಅ ಗಿಫ್ಟ್.
0: ಓಕೆ.
1: ಸೊ ದೆನ್ ದಟ್ ಲೇಡಿ ಲೈಕ್ಸ್ ಟು ಡೂ
0: ಓಕೆ
1: ಸೊ ಆವಾಗ ಶಿ ರೆಕಗ್ನೈಸಸ್ ಹರ್ ಟ್ಯಾಲೆಂಟ್ ಅಂಡ್ ಶಿ ಇಸ್ ಗ್ರೋನ್ ಸೊ ಈ ತರ ನಾನು ಮಾಡಿರೋದು ಬಂದು ಎಂಬ್ರಾಯ್ಡ್ರಿ ಇರ್ಬೋದು ಟೈಲರಿಂಗ್ ಇರ್ಬೋದು ರೀಸೆಂಟ್ ಇವಾಗ ನನ್ನ ನಡೀತಾ ಇರೋ ಪ್ರಾಜೆಕ್ಟ್ ಏನು ಅಂದ್ರೆ ರೀಬರ್ತ್ ಅಂತ ಫಾರ್ ಸಾರೀಸ್ ಅಮ್ಮನ್

0: ಸಾರಿ, ಅತ್ತೆ ಸಾರಿ, ಆಂಟಿ ಸಾರಿ, ಯಾರ್ಯಾರ್ದು ಇರುತ್ತೆ, ನಾವು ಈಸಿಲಿ ಡೊನೇಟ್ ಅಂತ ಕೊಟ್ಬಿಡಬಹುದು. ಬಟ್ ದಸ್ ದಟ್ ಪರ್ಸನ್ ನೀಡ್ ಅಂತ ನಾವು ಕ್ವೆಶ್ಚನ್ ಮಾಡ್ಕೊಳ್ಳಲ್ಲ ಅಂತ ನನ್ಗೆ ಅನ್ನಿಸ್ತು. ಸೊ ಅದೇ ಇವಾಗ ನಿಮ್ಮ ಹತ್ರ ನಾನು ಸೀರೆ ತಗೊಂಡು ನಾನು ಇದಕ್ಕೆ ನ್ಯೂ ಲುಕ್ ಕೊಡ್ತೀನಿ ಅಂತ ಹೇಳ್ಬೋದು, ನಾಟ್ ಡೈಯಿಂಗ್. ಅದಕ್ಕೆ ಎಂಬ್ರಾಯ್ಡ್ರಿ ಮಾಡ್ಬೋದು, ಇವಾಗ ಜರ್ದೋಜಿ ಎಲ್ಲ ಬರುತ್ತೆ, ಸೀಕ್ವೆನ್ಸ್ ಬರುತ್ತೆ, ಅದನ್ನೇ ಒಂದು ಹೊಸ ಮಾಡ್ಕೊಟ್ಟಾಗ ಅವ್ರಿಗೆ ಏ ಇಂಥ ಸಾರಿನ ಹಿಂಗ್ ಮಾಡ್ಕೊಟ್ಬಿಟ್ಟಿಯಾ ನೀನು ಅಂತ ಹೇಳ್ಬೋದು. ಇನ್ ಕೆಲವು ಹರಿದೋಗಿರ್ಬೋದು, ಅದ್ರಲ್ಲಿ ದುಪಟಾಸ್ ಮಾಡ್ಕೊಡ್ಬೋದು, ಟೇಪಿಸ್ಟ್ರಿ ಮಾಡ್ಕೊಡ್ಬೋದು. ಸೊ ಈ ತರ ಲೇಡೀಸ್ ಎನ್ಕರೇಜ್ ಮಾಡಿದ್ರೆ ದೇ ವಿಲ್ ಸ್ಟ್ಯಾಂಡ್ ಆನ್ ದೇರ್ ಓನ್, ದೇ ವಿಲ್ ಹ್ಯಾವ್ ಅಡಿಷನಲ್ ಇನ್ಕಮ್. ಇದರಿಂದ ಅವರು ಮನೆಯಲ್ಲಿ ಹೆಣ್ಮಕ್ಳನ್ನ ಓದಿಸೋದು ಬೇಡ ಅಂದಿರೋರು ಕೂಡ ಅವ್ರ ಹತ್ರ ಇರೋ ಪಾಕೆಟ್ ಮನಿ ಅಂದ್ರೆ ಈ ಅಡಿಷನಲ್ ಇನ್ಕಮ್ ಇಂದ ಓದಿಸಿ ದಟ್ ಡಾಟರ್ ಆಲ್ಸೋ ಹ್ಯಾಸ್ ಗ್ರಾಜುಯೇಟೆಡ್.
1: ನಾವಿವಾಗ ನಮ್ಮ ಅಜ್ಜಿ ಸೀರೆ, ಅಮ್ಮನ ಸೀರೆ, ಅದನ್ನ ನಮ್ಗೆ ಕಳ್ಕೊಳಕ್ ಇಷ್ಟ ಇರಲ್ಲ, ನಮ್ಮ ಹತ್ರನೇ ಇಟ್ಕೋಬೇಕು ಅಂತ. ಸೊ ಬೇರೆಯವ್ರಿಗೆ ಯಾರಿಗಾರು ಕೊಡ್ಬೋದು, ಇದನ್ನ ನಾವೇ ರೀಮಾಡಿಫೈ ಮಾಡಿ ಯೂಸ್ ಮಾಡ್ಕೋಬಹುದು ಅಂತ ಅಲ್ವಾ, ದಟ್ ಮೆಮೊರಿ ನಮ್ಮತ್ರನೇ ಇರುತ್ತೆ
0: ಅಂತ ಹೆಸರಿಟ್ಟಿದೀವಿ ಅದಕ್ಕೆ ನಾವು.
1: ಓಕೆ, ಆರ್ಟಿಸ್ಟ್ಗಳ ಜೊತೆ, ಕಲಾವಿದರ ಜೊತೆ, ಅಥವಾ ಈ ತರ ಹಿಡನ್ ಟ್ಯಾಲೆಂಟ್ಸ್ ಇರೋರ ಜೊತೆ ಕೆಲಸ ಮಾಡ್ತಿದ್ದೀರಾ, ಇವರಿಗೆಲ್ಲ ನಮ್ಮ ಕಂಟ್ರಿಲಿ ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನೇನು ಚಾಲೆಂಜಸ್ ದೇ ಹ್ಯಾವ್ ಟು ಫೇಸ್, ಮೇ ಬಿ ಟು ಪ್ರಾಪಗೇಟ್ ದೇರ್ ಬಿಸ್ನೆಸ್ ಆರ್ ಮೇ ಬಿ ಟು ಎನ್ಹಾನ್ಸ್ ದೇರ್ ಸ್ಕಿಲ್ಸ್ ಎಲ್ಲ?
0: ಒಂದು, ಅವರಿಗೆ ಧೈರ್ಯ ಇರಲ್ಲ ಅಲ್ಲೇ ಹೋಗಿ ಶೋಕೇಸ್ ಮಾಡಕ್ಕೆ. ಇನ್ನೊಂದು, ದೇರ್ ಆರ್ ಸೆವರಲ್ ರೆಗ್ಯುಲೇಷನ್ಸ್ ಕಂಟ್ರಿ ಟು ಕಂಟ್ರಿ, ವರ್ಕ್ ಪರ್ಮಿಟ್ ಆಗಿರ್ಬೋದು, ಅವರಿಗೇನೆ ಫಿನಾನ್ಷಿಯಲ್ ಸಪೋರ್ಟ್ ಬೇಕು ಟು ಟ್ರಾವೆಲ್ ಟು ಸ್ಟೇ ದೇರ್, ಆ ತರ ಚಾಲೆಂಜಸ್ ಬರ್ಬೋದು. ಸೊ ನಮ್ಮ ನೆಟ್ವರ್ಕ್ ನಲ್ಲಿ ವಿ ಆಸ್ಕ್ ದೆಮ್ ಟು ಗಿವ್ ದ ಪ್ರಾಡಕ್ಟ್ಸ್, ವಿ ಶೋ ಕೇಸ್. ಅಫ್ಕೋರ್ಸ್ ಇವಾಗಿರೋ ಡಿಜಿಟಲ್ ಮೀಡಿಯಾಲಿ ವಿ ಶೇರ್ ಆನ್ಲೈನ್ ಲೈವ್ ಸ್ಟ್ರೀಮಿಂಗ್ ಫೋಟೋಸ್ ಆಗ್ಲಿ, ವಿಡಿಯೋಸ್ ಆಗ್ಲಿ, ವಾಟ್ ಎವರ್ ಇಸ್ ಹ್ಯಾಪನಿಂಗ್ ದೇರ್. ಸೊ ಯಾರ ಕಸ್ಟಮರು ಇದನ್ನ ಯಾರು ಮಾಡಿದ್ದು ಅಂದ್ರೆ, ಫಾರ್ ಎಕ್ಸಾಂಪಲ್, ನಾನು ಸಾರೀಸ್ ನ ಎಷ್ಟೊಂದು ಆಂಧ್ರದಿಂದ ಆಗ್ಲಿ ಇಳ್ಕಲ್ಲಿಂದ ಆಗ್ಲಿ ವಿವಿಂಗ್ ಮಾಡಿಸಿ ಎಕ್ಸಿಬಿಷನ್ಸ್ ಹಾಕಿದಾಗ, ದಟ್ ಕಸ್ಟಮರ್ ವುಡ್ ವಾಂಟ್ ಟು ನೋ ಹೂ ಡಿಡ್ ದಿಸ್, ಆಬ್ವಿಯಸ್ಲಿ ಅನ್ಸುತ್ತಲ್ವಾ. ಸೊ ಅವರಿಗೆ ನಾವು ಕನೆಕ್ಟ್ ಮಾಡ್ತೀವಿ, ಮಾತಾಡಿಸ್ತೀವಿ, ದೇ ಫೀಲ್ ದೇ ಹ್ಯಾವ್ ಓನ್ಡ್ ಇಟ್. ಈ ಇಂಥ ಮನುಷ್ಯರು ಮಾಡಿರೋದನ್ನ ಪರ್ಸನಲೈಸ್ಡ್ ಆಗಿರುತ್ತೆ ಅವ್ರಿಗೆ. ಸೊ ಅವರಿಗೆ ಆ ಎಂಪವರ್ಮೆಂಟ್ ಸಿಕ್ಕೋ ತನಕ ನಾವು ಈ ಸಪೋರ್ಟ್ ಕೊಡಬೇಕು. ಆಮೇಲೆ ಮೇ ಬಿ ಅವರಿಗೆ ಆ ಕಾನ್ಫಿಡೆನ್ಸ್ ಬಂದಾಗ ದೇ ವಿಲ್ ಫ್ಲೈ, ದೇ ವಿಲ್ ಟ್ರಾವೆಲ್, ದೇ ವಿಲ್ ಡೂ ಇಟ್ ಆನ್ ದೇರ್ ಓನ್. ಅದಕ್ಕೆ ಅವರಿಗೆ ಫಸ್ಟ್ ಈ ಸ್ಪಿರಿಟ್ ಕೊಡಬೇಕು.
1: ಯು ಆರ್ ಮೋರ್ ಆಫ್ ಅ ಮೋರಲ್ ಸಪೋರ್ಟ್ ಟು ದೀಸ್ ಬಡಿಂಗ್ ಆರ್ಟಿಸ್ಟ್ ಅಂತ ಹೇಳ್ಬೋದಾ?
0: ಅಷ್ಟೇ ಮೇಡಮ್, ಬೇರೆ ಏನು ನಾನು ಮಾಡಿಲ್ಲ.
1: ಬಟ್ ದಟ್ ಈಸ್ ಆಫ್ ಗ್ರೇಟ್ ಹೆಲ್ಪ್ ಆಶಾ ಅವರೇ. ಓಕೆ, ನಿಮ್ ಪರ್ಸನಲ್ ಆಗಿ ತುಂಬಾ ಸ್ಟ್ರೆಸ್ ಇರುತ್ತೆ, ಯಾಕಂದ್ರೆ ಒಂದು ಕೆಲಸ ಮಾಡಿದ್ರೆ ನಮ್ಗೆ ಆಫೀಸ್, ಮನೆಯಿಂದ ಆಫೀಸ್, ಆಫೀಸಿಂದ ಮನೆಗೆ ಹೋಗೋದಕ್ಕೆ ತುಂಬಾ ಸ್ಟ್ರೆಸ್ ಆಗುತ್ತೆ, ಆಯ್ತಾ? ಸೊ ಯು ಆರ್ ಡೂಯಿಂಗ್ ಆಲ್ ದ ಥಿಂಗ್ಸ್ ಇನ್ ಲೈಕ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತಾರಲ್ಲ. ಸೊ ಈ ಸ್ಟ್ರೆಸ್ ಟೈಮ್ ಅಲ್ಲಿ ಅಥವಾ ಒತ್ತಡದ ಸಂದರ್ಭದಲ್ಲಿ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳಕ್ಕೆ ಏನಾದ್ರೂ ವಿಧಾನ ಕಂಡ್ಕೊಂಡಿದ್ದೀರಾ?
0: ಖಂಡಿತ.
1: ಏನದು?
0: ನನಗೆ ಚಾಂಟಿಂಗ್ ತುಂಬಾ ಇಷ್ಟ. ಸೊ ಫಸ್ಟ್ ಫ್ಯೂ ಮಿನಿಟ್ಸ್ ಐ ಸ್ಟೇ ಸೈಲೆಂಟ್, ನಾನು ಮಾತೇ ಆಡಲ್ಲ, ಬರೋದಿಲ್ಲ, ಆಡಬಾರ್ದು ಅಂತಿಲ್ಲ, ಮೇ ಬಿ ಅಭ್ಯಾಸದಿಂದ ಹಂಗಾಗೋಗಿದೆ. ಸೊ ಇಟ್ ಕೀಪ್ಸ್ ರನ್ನಿಂಗ್, ಕಲ್ತಿರೋ ಶ್ಲೋಕಗಳಿರ್ಬೋದು, ಹಾಡಿರ್ಬೋದು, ಆರ್ ಒಂದೇ ಲೈನ್ ಯಾವ್ದೋ ಜಪ ಅಂತ, ಎಲ್ಲರೂ ಒಬ್ಬೊಬ್ರು ಏನೇನೋ ಇಟ್ಕೊಂಡಿರ್ತಾರೆ, ಆ ತರ ದೇರ್ ಆರ್ ಫ್ಯೂ ವಿಚ್ ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್, ದೆನ್ ಐ ಫೀಲ್ ಕಾಮ್. ನೆಕ್ಸ್ಟ್ ಇಸ್ ಗೋಯಿಂಗ್ ಇನ್ ಟು ದ ಕಿಚನ್, ಐ ಆಮ್ ಮೈ ಸೆಲ್ಫ್ ಅಂಡ್ ಐ ಆಮ್ ದೇರ್.
1: ಓಕೆ, ತುಂಬಾ ಜನ ಮಹಿಳೆಯರು ಡ್ರೀಮ್ಸ್ ಇಟ್ಕೊಂಡಿರ್ತಾರೆ, ನಾನು ಅದೇ ಅಚೀವ್ ಮಾಡಬೇಕು, ಇದು ಯಾವುದೋ ಕಾರಣದಿಂದ ಅದು ಸಾಧ್ಯ ಆಗಿರಲ್ಲ, ಅಂಡ್ ದೇ ಮಸ್ಟ್ ಬಿ ವೇಟಿಂಗ್ ಫಾರ್ ಸಮ್ ಅಪಾರ್ಚುನಿಟಿ, ಆಯ್ತಾ? ಸೊ ಅಂತ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
0: ನಿಮ್ಮಲ್ಲಿ ಡ್ರೀಮ್ಸ್ ಇದೆ ಅಂದ್ರೆ ಯು ಕ್ಯಾನ್ ಆಲ್ವೇಸ್ ಡೂ ಅಂತ. ಸೊ ಆಪರ್ಚುನಿಟಿ ಇಸ್ ಆಲ್ರೆಡಿ ಸ್ಟ್ರಕ್ ದೇರ್, ಸೊ ಜಸ್ಟ್ ಗೋ ಡೂ ಇಟ್.
1: ಸೊ ಒಬ್ರು ಅಪಾರ್ಚುನಿಟಿಗೆ ಕಾಯ್ಬೇಕಾ ಅಥವಾ ನಾವು ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ?
0: ಏನಾರ ಒಂದು ಥಾಟ್ ಬಂದಿದೆ ಅಂದ್ರೆ ಅಪಾರ್ಚುನಿಟಿ ಮ್ಯಾಮ್, ಸೊ ಯು ಜಸ್ಟ್ ಸ್ಟ್ರೈಕ್ ಅಟ್ ಇಟ್.
1: ಬಟ್ ದೇರ್ ಆರ್ ಮೆನಿ ಆಬ್ಸ್ಟಕಲ್ಸ್ ಅಲ್ವಾ,
0: ದಟ್ ವಿಲ್ ಕಮ್ ಲೇಟರ್. ಏನ್ ಬಂದಿದೆ ಅದನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದಾಗ ಅದು ತಾನಾಗೆ ದಾರಿ ಹೊಟ್ಟು ಕ್ಲಿಯರ್ ಆಗಿ ಹೋಗುತ್ತೆ.
1: ಓಕೆ, ನಿಮ್ಮ ಲೈಫ್ ಅನ್ನ ಒಂದು ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ?
0: ಒಂದು ವರ್ಡ್ ನಲ್ಲಿ ಹೇಳ್ತೀನಿ ಫಸ್ಟ್, ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್, ಎವರ್ ಗ್ರೇಟ್ಫುಲ್. ಅದರಿಂದ ಆನಂದ ಅನ್ನೋದು ಬಹಳ ದೊಡ್ಡ ವರ್ಡ್. ಸೊ ಏನೇನ್ ಇದ್ವರ ತನಕ ಜೀವನದಲ್ಲಿ ಸಿಕ್ಕಿದ್ಯೋ ನಾನು ಖಂಡಿತ ಕೃತಜ್ಞತೆಗಳಾಗಿದ್ದೀನಿ.
1: ಅಂಡ್ ದೇರ್ ಆರ್ ಮೆನಿ ವಿಮೆನ್ ಔಟ್ ದೇರ್ ಹೂ ಆರ್ ಗ್ರೇಟ್ಫುಲ್ ಟು ಯು ಫಾರ್ ಶೇಪಿಂಗ್ ದೇರ್ ಲೈಫ್ಸ್. ಸೊ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸಸ್ನ, ನಿಮ್ಮ ಅನುಭವಗಳನ್ನು ನಮ್ಮ ಮಹಿಳೆಯರ ಜೊತೆ, ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು, ನಮಸ್ಕಾರ.
0: ತುಂಬು ಹೃದಯದ ಧನ್ಯವಾದಗಳು.
1: ಥ್ಯಾಂಕ್ ಯು
0: ಸೋ ಮಚ್.

ಸಮಾಜಮುಖಿ ಉದ್ಯಮದ ಮುನ್ನಡೆ ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಭಾಗವಹಿಸಿದವರು ಆಶಾ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಧಾರವಾಡ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309 0309. ಟೇಕ್ ಕೇರ್.
2: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
3: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
7: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
8: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
9: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
8: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
10: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
11: ಹಾ ಮಕ್ಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
10: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
12: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
13: ನಾನು ಬರಬೇಕಾ?
12: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
13: ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
10: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವಾ.

0: ಆಕಾಶವಾಣಿ ಧಾರವಾಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೆಲ್ತ್ ಪ್ರೋಗ್ರಾಂ ಆರೋಗ್ಯ ಸಂಚಿಕೆ, ಕ್ಯಾನ್ಸರ್ ಕುರಿತು ಮಾಹಿತಿ ಡಾಕ್ಟರ್ ಪ್ರಶಾಂತ್ ಅವರಿಂದ, ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಸತೀಶ್ ಪಾಲ್ದಾನೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟಿನ ಕುರಿತು ಮಾಹಿತಿಯನ್ನು ಕೇಳೋಣ. ತದನಂತರದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಕಾರ್ಟಿಸೆಲ್ ಥೆರಪಿ, ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಇದೀಗ ಮೊದಲಿಗೆ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟಿನ ಕುರಿತು ಮಾಹಿತಿಯನ್ನು ಕೇಳೋಣ.
2: ಒಂದೊಂದು ರೀತಿಯ ಕ್ಯಾನ್ಸರ್ಗೆ ಒಂದೊಂದು ರೀತಿಯಲ್ಲಿ ಟ್ರೀಟ್ಮೆಂಟ್ಗಳನ್ನ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ನ್ಯೂ ಅಡ್ಜುವೆಂಟ್ ಕೀಮೋಥೆರಪಿ ಅಂತ ಹೇಳಿದ್ರೆ ಫಸ್ಟ್ ಒಂದು ಸೆಟ್ ಕೀಮೋಥೆರಪಿಯನ್ನು ಕೊಡ್ತೇವೆ, ಆಮೇಲೆ ಡಾಕ್ಟರ್ ಹೋಗಿ ಆಪರೇಷನ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ಗೆ ಕೀಮೋಥೆರಪಿ ಕೊಟ್ಟು ಆ ಏನು ಗಂಟು ಎದ್ದಿದೆ ಅದರ ಸೈಜ್ ಅನ್ನು ಶ್ರಿಂಕ್ ಮಾಡ್ತಾರೆ. ಅದು ಶ್ರಿಂಕ್ ಆದಾಗ ಸರ್ಜನ್ಗೆ ಅದನ್ನು ಕಂಪ್ಲೀಟ್ ಆಗಿ ತೆಗೀಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಆಮೇಲೆ ಸರ್ಜರಿ ಮಾಡ್ತಾರೆ. ಸರ್ಜರಿ ಆದ್ಮೇಲೆ ಮತ್ತೆ ಕೀಮೋಥೆರಪಿ ಕೊಡ್ತಾರೆ, ಅದು ಅರ್ಜುವೆಂಟ್ ಕೀಮೋಥೆರಪಿ ಅಂತ ಹೇಳ್ತೇವೆ. ಸರ್ಜರಿ ಆದ ಮೇಲೆ ಕೊಡುವಂತ ಕೀಮೋಥೆರಪಿ ಪ್ಲಸ್ ಅಡ್ವಾನ್ಸ್ ಸ್ಟೇಜ್ ಇದ್ರೆ ರೇಡಿಯೋಥೆರಪಿ ಕೂಡ ಕೊಡ್ತಾರೆ. ಈ ರೇಡಿಯೋಥೆರಪಿಯಲ್ಲೂ ಹಾಗೆ ಈಗ ಬಹಳ ಮುಂದುವರೆದಿದೆ. ಮೊದಲೆಲ್ಲ ರೇಡಿಯೋಥೆರಪಿ ಅಂತ ಹೇಳಿದ್ರೆ ಈಗ ಬಾಯಿ ಹುಣ್ಣಾಗಿದೆ, ಬಾಯಿಯಲ್ಲಿ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ರೇಡಿಯೋಥೆರಪಿ ಕೊಟ್ರೆ ಮುಖದ ಅರ್ಧ ಭಾಗ ಸುಟ್ಟು ಹೋಗ್ತಾ ಇತ್ತು, ಕಪ್ಪಾಗಿ ಹೋಗ್ತಾ ಇತ್ತು ಮಿನಿಮಮ್ ಅಂತ ಹೇಳಿ. ಈಗ ಹಾಗಲ್ಲ, IMRT ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ ಅಂತ ಹೇಳ್ತೇವೆ. ಬಹಳ ಸ್ಪೆಸಿಫಿಕ್ ಆಗಿ ಅದು ಎಷ್ಟು ಅಲ್ಸರ್ ಅಥವಾ ಹುಣ್ಣು ಎಷ್ಟು ಜಾಗದಲ್ಲಿದೆ ಅಷ್ಟು ಏರಿಯಾಕ್ಕೆ ಮಾತ್ರ ರೇಡಿಯೋಥೆರಪಿ ಸಿಗುವ ಹಾಗೆ ಮಾಡಿ ರೇಡಿಯೋಥೆರಪಿಯನ್ನು ಕೊಡ್ತಾರೆ. ಬೇರೆ ಯಾವುದೇ ಅಂಗಗಳಿಗೆ ಅಷ್ಟು ಅಡ್ವಾನ್ಸ್ಮೆಂಟ್, ಅಷ್ಟು ಪ್ರಿಸೈಸ್ ಮೆಕ್ಯಾನಿಸಮ್ ಅಲ್ಲಿ ಕೊಡುವಂತ ಫೆಸಿಲಿಟಿ ಬಂದಿದೆ. ಅದೀಗ ಮಂಗಳೂರಲ್ಲಿ ಉಂಟು. ರೇಡಿಯೋಥೆರಪಿ ಇರ್ಬೋದು, ಸರ್ಜರಿ ಆಗ್ಬೋದು. ಸರ್ಜರಿಯು ಹಾಗೆ, ಮೊದಲು ಆಪರೇಷನ್ ಆಯ್ತು, ಕ್ಯಾನ್ಸರ್ಗೆ ಆಪರೇಷನ್ ಅಂತ ಹೇಳಿದ್ರೆ ರಿಕವರಿ ಆಗ್ಲಿಕ್ಕೆ 3-4 ವಾರ ಬೇಕಾಗ್ತದೆ. ಈಗ 5 ದಿವಸದಲ್ಲಿ ಆಪರೇಷನ್ ಆಗಿ 6ನೇ ದಿವಸಕ್ಕೆ ಮನೆಗೆ ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಸರ್ಜನ್ಸ್ ಅಲ್ಲಿ ಪ್ರೆಸಿಷನ್ ಬಂದಿದೆ. ರೋಬೋಟಿಕ್ ಸರ್ಜರಿ ಅಂತ ಮಾಡ್ತಾರೆ, ವೆರಿ ವೆರಿ ಮಿನಿಮಲ್ ಇನ್ಸಿಷನ್ಸ್. ಮೊದಲೆಲ್ಲ ಹೊಟ್ಟೆ ಕೊರಿಬೇಕು ಅಂತ ಹೇಳಿದ್ರೆ ಮೇಲಿಂದ ಕೆಳಗವರೆಗೆ ಫುಲ್ ಕೊರಿತಾ ಇದ್ರು, ಯಾಕಂದ್ರೆ ಆಕ್ಸೆಸ್ ಸಿಗ್ಬೇಕಾಗಿತ್ತು. ಈಗ ಲ್ಯಾಪ್ರೋಸ್ಕೋಪಿಕ್ 2 ಅಥವಾ 3 ತೂತು ಮಾಡ್ತಾರೆ, ಅದರ ಮೂಲಕ ಟ್ಯೂಬ್ಗಳನ್ನ ಹಾಕ್ತಾರೆ, ಅದರ ಮೂಲಕವಾಗಿ ಕ್ಯಾಮರಾವನ್ನು ಒಳಗೆ ತಕೊಂಡು ಹೋಗಿ ಅಲ್ಲಿ ಕ್ಯಾಮರಾದ ಹೆಲ್ಪ್ ಇಂದ ಆಪರೇಷನ್ ಮಾಡಿ ಬರ್ತಾರೆ. ಆಪರೇಷನ್ ಮಾಡಿ ಬಂದಾಗ ದೊಡ್ಡ ಗಾಯ ಯಾವುದೂ ಇಲ್ಲ ದೇಹದಲ್ಲಿ, ಕೇವಲ 2-3 ಸಣ್ಣ ಹೋಲ್ಗಳು ಮಾತ್ರ. ಅದನ್ನು ಹಾಗೆ 2-2 ಸ್ಟಿಚ್ಗಳಲ್ಲಿ ಮುಚ್ಚಿಬಿಡ್ತಾರೆ. ಏನಾಗ್ತದೆ, ಮರುದಿನವೇ ಪೇಷಂಟ್ ಎದ್ದು ಕೂತ್ಕೊಳ್ತಾನೆ, ತಿಂಡಿ ತಿನ್ಲಿಕ್ಕೆ ಶುರು ಮಾಡ್ತಾನೆ, 3ನೇ ದಿವಸ 4ನೇ ದಿವಸಕ್ಕೆ ಮನೆಗೆ ಹೋಗ್ತಾನೆ. ಸೊ ಈ ಅಡ್ವಾನ್ಸ್ಮೆಂಟ್ಗಳು ತುಂಬಾ ಆಗಿದೆ. ಕೆಲವೊಂದು ಕ್ಯಾನ್ಸರ್ಗಳನ್ನು ನಾವೆಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಗ್ರಹಚಾರ ಅಂತ ಹೇಳ್ತೀವಿ. ಈಗ ಎಸ್ಪೆಷಲಿ ನೀವು ಬ್ಲಡ್ ಕ್ಯಾನ್ಸರ್ ಬಗ್ಗೆ ಕೇಳಿದ್ರೆ ಅದು ಯಾಕೆ ಬರ್ತದೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಬಟ್ ಉಳಿದದಕ್ಕೆ ನಮ್ಮ ಜೀವನ ಶೈಲಿಯನ್ನು ಮಾರ್ಪಾಡು ಮಾಡಿಕೊಂಡ್ರೆ, ಈಗ ಸ್ಮೋಕಿಂಗ್ ಮಾಡದೇ ಇರುವಂತದ್ದು, ಈಗ ಒಬ್ಬ ಸ್ಮೋಕಿಂಗ್ ಮಾಡ್ತಾ ಇದ್ದಾನೆ ಅಂತೆಲ್ಲ, ಅವನು ಸ್ಮೋಕಿಂಗ್ ಅನ್ನು ಸ್ಟಾಪ್ ಮಾಡಿ 10 ವರ್ಷದ ನಂತರ ಅವನಿಗೆ ಆ ಸ್ಮೋಕಿಂಗ್ ಇಂದಾಗಿ ಕ್ಯಾನ್ಸರ್ ಬರುವಂತ ರಿಸ್ಕ್ ಆಲ್ಮೋಸ್ಟ್ 0 ಆಗ್ತದೆ. ಸೊ ಸ್ಟಾಪ್ ಸ್ಮೋಕಿಂಗ್. ಹಾಗೇನೆ ಏನೋ ಸಿಕ್ಕಬಟ್ಟೆ ದಿನಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೋದಾಗೆಲ್ಲ ಜಂಕ್ ಫುಡ್ ತಿನ್ನೋದು, ಆ ಸುಟ್ಟು ಹಾಕಿದಂತ ಪದಾರ್ಥಗಳನ್ನ ತಿನ್ನೋದು, ಇದು ಅಭ್ಯಾಸ ಇದ್ರೆ ಅದನ್ನು ಕಡಿಮೆ ಮಾಡಿ, ವಾರಕ್ಕೊಂದಿವಸ ತಿನ್ನಿ, ಅದಕ್ಕಿಂತ ಜಾಸ್ತಿ ತಿನ್ಬೇಡಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸ್ಟಾರ್ಲಿಂಗ್ಸ್ ಲಾ ಅಂತ ಒಂದಿದೆ. ಏನು ಅಂತ ಹೇಳಿದ್ರೆ ದೇಹದ ಪ್ರತಿಯೊಂದು ಅಂಗವು ಕೂಡ ಅದು ಸ್ಟ್ರೆಚ್ ಆಗ್ತದೆ ಅಂತ ಹೇಳಿದ್ರೆ, ಹಾರ್ಟ್ ಎಕ್ಸ್ಪಾನ್ಷನ್ ಇರೋದು ಅಥವಾ ಬೇರೆ ಸ್ಟ್ರೆಸ್ ಅನ್ನು ತಡ್ಕೊಳ್ಳುವಂತ ಕೆಪಾಸಿಟಿ, ಅದನ್ನು ಸ್ಟ್ರೆಚ್ ಅಂತ ಹೇಳುವಂತದ್ದು. ಒಂದು ಫಿಸಿಯೋಲಾಜಿಕಲ್ ಲಿಮಿಟ್ ಅಲ್ಲಿ ಸ್ಟ್ರೆಚ್ ಆಗ್ಲಿಕ್ಕೆ ಅವಕಾಶ ಇರ್ತದೆ ಜೀವಕೋಶ. ಆದ್ರೆ ಆ ಲಿಮಿಟ್ ಯಾವತ್ತು ಕ್ರಾಸ್ ಆಗ್ತದೋ ಆವತ್ತು ಆ ಜೀವಕೋಶ ಫೇಲ್ ಆಗ್ತದೆ. ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಲಿಮಿಟ್ ಕ್ರಾಸ್ ಆಗಬಾರ್ದು. ನಾವು ಒಳ್ಳೆ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಹಸಿ ತರಕಾರಿಗಳನ್ನ ತಿನ್ನೋದಿರ್ಬೋದು. ಈಗ ಹಸಿ ತರಕಾರಿ ಅಂತ ಹೇಳಿದಾಗ ತಕ್ಷಣ ಎಲ್ಲಿ ಪೇಟೆಯಿಂದ ತಂದದ್ದಲ್ಲ, ನಾನು ಮನೆಯಲ್ಲಿ ಬೆಳೆದ ಹಸಿ ತರಕಾರಿಯನ್ನು ಹೇಳ್ತಾ ಇದ್ದೇನೆ. ಹಣ್ಣುಗಳನ್ನ ಜಾಸ್ತಿ ತಿನ್ನುವಂತದ್ದು, ಮತ್ತೆ ಹೊಟ್ಟೆಗೆ ಆಗಾಗ ರೆಸ್ಟ್ ಕೊಡುವಂತದ್ದು, ಉಪವಾಸ ಮಾಡುವ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರ್ಬೋದು, ಪ್ರತಿಯೊಂದು ಆರ್ಗನ್ಗೆ ಕೂಡ ಒಂದು ರೆಸ್ಟ್ ಕೊಡುವಂತದ್ದು, ಆ ರೀತಿಯಾದಂತ ಜೀವನ ಶೈಲಿಗಳನ್ನ ಬದಲಾಯಿಸಿಕೊಂಡು ಯೋಗ ಪ್ರಾಣಾಯಾಮ ಇದನ್ನೆಲ್ಲ ಮಾಡ್ತಾ ಇದ್ರೆ ಕ್ಯಾನ್ಸರ್ ಬರದೇ ಇರುವಾಗ ತಡೆಹಿಡಿಬಹುದು. ಎಸ್ಪೆಷಲಿ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಕ್ಯಾನ್ಸರ್ಸ್ ಏನಿದೆ, ಈಗ ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು, ಜಠರದ ಕ್ಯಾನ್ಸರ್ ಇರ್ಬೋದು, ಇದನ್ನೆಲ್ಲ ಲಾರ್ಜ್ ಆಗಿ ತಡೆದು ಹಿಡಿಲಿಕ್ಕೆ ಆಗ್ತದೆ.

0: ಇದುವರೆಗೆ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕುರಿತ ಮಾಹಿತಿಯನ್ನು ಕೇಳಿದಿರಿ. ಇನ್ನು ಮುಂದೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮತ್ತು ಕಾರ್ಟಿಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಜೇಶ್ ಕೃಷ್ಣ. ಇವರು ಹೆಮೆಟೋ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ವಿಭಾಗದ ವಿಭಾಗ ಮುಖ್ಯಸ್ಥರಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಕೇಳುಗರೆ, ಇವತ್ತು ಇವರು ನಮಗೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೇನೆ ಕಾರ್ಟಿ ಸೆಲ್ ಥೆರಪಿ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಸರ್, ಈಗ ಮುಖ್ಯವಾಗಿ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಕೇಳ್ತೇವೆ, ಅದರ ಮೊದಲು ನಾವೀಗ ಬೋನ್ ಮ್ಯಾರೋ ಅಂತ ಏನ್ ಹೇಳ್ತಾರಲ್ಲ, ಇದು ಏನಿದು?
2: ನಮ್ಮ ಎಲ್ಲರ ಅಸ್ಥಿ ಅಥವಾ ಎಲುಬಿನ ಒಳಗಡೆ ಇರುವ ಮಾಂಸ ಕೆಸರು ಬೋನ್ ಮ್ಯಾರೋ ಅಂತ. ಬೋನ್ ಮ್ಯಾರೋ ಎಂಬ ನಮ್ಮ ಆರ್ಗನ್ ನಮ್ಮ ಶರೀರದ ರಕ್ತ ಉತ್ಪಾದನೆ ಮಾಡುವ ಒಂದು ಫ್ಯಾಕ್ಟರಿ ಅದು. ಸೊ ನಮ್ಮ ಎಲ್ಲರ ಶರೀರದಲ್ಲಿ 5 ಲೀಟರ್ ರಕ್ತ ಇದೆ. ಅದರಲ್ಲಿ ಬೇರೆ ಬೇರೆ ಕಣಗಳಿದೆ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಸ್, ಇವೆಲ್ಲ ಉತ್ಪಾದನೆ ಮಾಡುದು ನಮ್ಮ ಅಸ್ಥಿ ಮಜ್ಜದಲ್ಲಿ ಅಥವಾ ಬೋನ್ ಮ್ಯಾರೋ. ಅಂಡ್ ಅದು ನಮ್ಮ ಎಲುಬಿನ ಒಳಗೆ ಇರುವ ಟಿಶ್ಯೂ. ಆಕ್ಚುಲಿ ಇಟ್ ಇಸ್ ಎ ಲಾರ್ಜ್ ಆರ್ಗನ್, ಬಟ್ ಅದು ಎಲುಬಿನ ಒಳಗಿದ್ದ ಕಾರಣ ನಮಗೆ ಅದು ಅಂದಾಜಾಗುವುದಿಲ್ಲ ಅಥವಾ ಗೊತ್ತಾಗುವುದಿಲ್ಲ. ಇಟ್ ಇಸ್ ಎ ಲಾರ್ಜ್ ಆರ್ಗನ್ ದಟ್ ಪ್ರೊಡ್ಯೂಸಸ್ ನಮ್ಮ ಬ್ಲಡ್.
1: ಹಾಗಾದ್ರೆ ಇದ್ರ ಒಂದು ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳೋದಾದ್ರೆ, ಈ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಬೇಕಾಗ್ತದೆ?
2: ನೋಡಿ, ಹಲವಾರು ಕಾಯಿಲೆಗಳಿದೆ. ಕೆಲವು ಕ್ಯಾನ್ಸರ್ ಕಾಯಿಲೆಗಳಿದೆ, ಕೆಲವು ಬಿನೈನ್ ಅಂದ್ರೆ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಿದೆ. ನಾವು ಕ್ಯಾನ್ಸರ್ ಕಾಯಿಲೆಗಳಂದ್ರೆ ಲುಕೀಮಿಯಾ ಅಂತ ಹೇಳ್ತೇವೆ, ಅದಕ್ಕೆ ಹೆಸರು ಬ್ಲಡ್ ಕ್ಯಾನ್ಸರ್. ಅದು ಹಲವಾರು ತರದ ಬ್ಲಡ್ ಕ್ಯಾನ್ಸರ್ಸ್ ಇದೆ. ಈ ಬ್ಲಡ್ ಕ್ಯಾನ್ಸರ್ಸ್ ಅಲ್ಲಿ ನಾವು ರಿಸ್ಕ್ ಮಾಡ್ತೇವೆ, ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ತೇವೆ. ಒಂದು ಒಂದು ಪೇಷಂಟ್ಗೆ ನಾವು ಡಯಾಗ್ನೋಸಿಸ್ ಅಂದ್ರೆ ಮಾಡಿದ ನಂತರ ಅದು ಲೋ ರಿಸ್ಕ್ ಹೈ ರಿಸ್ಕ್ ಅಂತ ಕೆಲವು ಟೆಸ್ಟ್ಗಳಲ್ಲಿ ಗೊತ್ತಾಗ್ತದೆ. ಸೊ ಅಕ್ಯೂಟ್ ಮೈಲಾಯ್ಡ್ ಅಥವಾ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಕ್ಯಾನ್ಸರ್ನ ಹೈ ರಿಸ್ಕ್ ಇದ್ದರೆ, ಅವರಿಗೆ ಕಂಪ್ಲೀಟ್ ಅಥವಾ ಪೂರ್ತಿ ಕ್ಯೂರ್ ಆಗಬೇಕಿದ್ರೆ ವಿ ನೀಡ್ ಟು ಡೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್. ಅದಲ್ಲದೆ ಬೇರೆ ಲಿಂಫೋಮಾ ಅಂತ ಕಾಯಿಲೆಗಳಿದೆ. ಲಿಂಫೋಮಾದಲ್ಲಿ ಪೇಷಂಟ್ಗಳು ಒಂದು 50-70% ಕ್ಯೂರ್ ಆಗ್ತಾರೆ, ಬಟ್ ಕ್ಯೂರ್ ಆಗದ್ದೇ ಅದು ರಿಲ್ಯಾಪ್ಸ್ ಅಥವಾ ವಾಪಸ್ ಬಂದರೆ ನಾವು ಮತ್ತೆ ಅದಕ್ಕೆ ಸಾಲ್ವೇಜ್ ಅಂದ್ರೆ ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಅದರ ಕನ್ಸಲ್ಟೇಷನ್ ಅಂದ್ರೆ ಅದರ ಮೋರ್ ಸ್ಟ್ರಾಂಗರ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೇವೆ. ಮತ್ತೆ ಮೂರನೇ ಸಂದರ್ಭ ಮೈಲೋಮಾ ಅಂತ ಮತ್ತೊಂದು ಅಸ್ಥಿ ಮಜ್ಜದ ಕ್ಯಾನ್ಸರ್ ಇದೆ. ಆ ಕ್ಯಾನ್ಸರ್ ಅಲ್ಲಿ ಫಿಟ್ ಇದ್ದ ಪೇಷಂಟ್ಸ್ ಗಳಿಗೆ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಅಲ್ಲಿ ಅವರಿಗೆ ಇನಿಷಿಯಲ್ ಕೀಮೋಥೆರಪಿ ಕೊಟ್ಟು ಅವರ ರೆಮಿಷನ್ಗೆ ಬಂದ ಮೇಲೆ ಅದು ಸ್ಟ್ರಾಂಗ್ ರೆಮಿಷನ್ ಮಾಡಲಿಕ್ಕೆ ನಾವು ಆಟೋಲಾಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೇವೆ. ದಿಸ್ ಇಸ್ ಫಾರ್ ಬ್ಲಡ್ ಕ್ಯಾನ್ಸರ್. ಮತ್ತೆ ಕೆಲವು ಮಕ್ಕಳ ಕಾಯಿಲೆ ಇದೆ, ನ್ಯೂರೋಬ್ಲಾಸ್ಟೋಮಾ, ಇಂಥ ಕಾಯಿಲೆಗಳಿಗೂ ಮಾಡ್ತೇವೆ. ಇದಲ್ಲದೆ ಕ್ಯಾನ್ಸರ್ ಅಲ್ಲದೆ ಬಿನೈನ್ ಡಿಸಾರ್ಡರ್ಸ್ ಅಂತ ಇದೆ. ಬಿನೈನ್ ಅಂದರೆ ಸಿಕಲ್ ಸೆಲ್ ಅನೀಮಿಯಾ, ಥಲಸ್ಸೀಮಿಯಾ, ಇಂಥ ಕಂಡೀಷನ್ ಇದ್ದ ಮಕ್ಕಳಿಗೆ ರಕ್ತ ಉತ್ಪಾದನೆ ಆಗುವುದಿಲ್ಲ. ಅದು ಯಾಕೆಂದ್ರೆ ಬೋನ್ ಮ್ಯಾರೋದಲ್ಲಿ ಜೆನೆಟಿಕ್ ಆಗಿ ದೇರ್ ಇಸ್ ಎ ಪ್ರಾಬ್ಲಮ್ ದೇರ್. ಸೊ ಆ ಪ್ರಾಬ್ಲಮ್ ನಾವು ರಿಮೂವ್ ಮಾಡಲಿಕ್ಕೆ ಮತ್ತೊಂದು ಹೆಲ್ದಿ ಅಸ್ಥಿ ಮಜ್ಜ ಅವರಿಗೆ ಕೊಟ್ಟು ಮತ್ತೆ ರಕ್ತ ಉತ್ಪಾದನೆ ಮಾಡುವ ಹಾಗೆ ಮಾಡ್ತೇವೆ. ಮತ್ತೊಂದು ಮೂರನೇ ತರದ ಕಾಯಿಲೆ ಇದೆ, ಇಮ್ಯುನೋ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ. ಈ ಕಾಯಿಲೆಗಳಲ್ಲಿ ಈ ಮಕ್ಕಳು ಇನ್ಫೆಕ್ಷನ್ ಫೈಟ್ ಮಾಡುವ ಸೆಲ್ಸ್ ಅದರ ವೀಕ್ನೆಸ್ ಇದೆ. ವೀಕ್ನೆಸ್ ಅಂದ್ರೆ ಸರಿ ಉತ್ಪಾದನೆ ಆಗುದಿಲ್ಲ, ಉತ್ಪಾದನೆ ಆದ ಸೆಲ್ಸ್ ಇನ್ಫೆಕ್ಷನ್ಸ್ ಅಗೇನ್ಸ್ಟ್ ಫೈಟ್ ಮಾಡುದಿಲ್ಲ. ಇಂಥ ಪ್ರಾಬ್ಲಮ್ ಇದ್ರೆ ಅದು ಸಾರ್ಟ್ ಔಟ್ ಮಾಡ್ಲಿಕ್ಕೆ ಅವರಿಗೆ ಹೆಲ್ದಿ ಬೋನ್ ಮ್ಯಾರೋ ಕೊಟ್ರೆ ಸರಿ ಆಗ್ತದೆ. ಅವರ ಬೋನ್ ಮ್ಯಾರೋ ನಾವು ಟ್ರೀಟ್ಮೆಂಟ್ ಕೊಟ್ಟು ರಿಮೂವ್ ಮಾಡಿ ಹೆಲ್ದಿ ಮತ್ತೊಂದು ಡೋನರ್ ಬೋನ್ ಮ್ಯಾರೋ ಕೊಟ್ರೆ ಅದು ದಟ್ ವಿಲ್ ರಿಪ್ಲೇಸ್ ಅಂಡ್ ಅದು ದಟ್ ವಿಲ್ ಫೈಟ್ ಆರ್ ಡೂ ದ ನಾರ್ಮಲ್ ಫಂಕ್ಷನ್ ಆಫ್ ಎ ಬೋನ್ ಮ್ಯಾರೋ. ಹಾಗೆ ಇಂಥ ಬ್ರಾಡ್ಲಿ ಇಂಥ ಮೂರು ಕ್ಯಾಟಗರಿ ಕಾಯಿಲೆಗಳಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೇವೆ. ಇನ್ ಸಮರಿ, ಬೋತ್ ಮ್ಯಾಲಿಗ್ನೆಂಟ್ ಅಂದ್ರೆ ಕ್ಯಾನ್ಸರ್ ಮತ್ತೆ ಕೆಲವು ಬಿನೈನ್ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಿಗೆ ಮಾಡ್ತೇವೆ.
1: ಈಗ ಕ್ಯಾನ್ಸರ್ ಬಗ್ಗೆ ಮಾತಾಡುವಾಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಸಂಪೂರ್ಣವಾಗಿ ಗುಣಪಡಿಸುವಂತಹ ಚಿಕಿತ್ಸೆಯ ಹೇಗೆ?
2: ಈಗ ನೋಡಿ, ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡುದು ಹೈ ರಿಸ್ಕ್ ಕಾಯಿಲೆಗಳಿಗೆ. ಇಂಥ ಹೈ ರಿಸ್ಕ್ ಲುಕೀಮಿಯಾಸ್ಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡದಿದ್ದರೆ ಕ್ಯೂರ್ ಆಗುವ ಚಾನ್ಸಸ್ ಇಲ್ಲ. ಎಂದರೆ ಕ್ಯೂರ್ ಆಗುವ ಚಾನ್ಸಸ್ ನಮಗೆ ವರ್ಚುವಲಿ 0% ಅಂತ ಹೇಳಬಹುದು. ನಾವೀ 0% ಇಂದ ಒಂದು 60% ವರೆಗೆ ತಕೊಂಡೋಗ್ತೇವೆ. ಸೊ ಇದು 100% ನಮಗೆ ಗ್ಯಾರಂಟಿ ಇಲ್ಲ, ಬಟ್ ಹೆಚ್ಚಾಗಿ 60-70% ವರೆಗೆ ತಕೊಂಡೋಗ್ಬಹುದು. ಬಟ್ ಇಟ್ ಇಸ್ ನಾಟ್ 100% ಗ್ಯಾರಂಟಿ. ಬಟ್ ಅದು ಮಾಡದಿದ್ದರೆ ಅವರಿಗೆ

0: ಚಾನ್ಸಸ್ ಇಲ್ಲ ಅಂತ ಹೇಳಬಹುದು. ಯಾಕೆಂದ್ರೆ ಅದು ಅಂತ ಸ್ಟ್ರಾಂಗ್ ಅಥವಾ ಅಷ್ಟು ಹೈ ರಿಸ್ಕ್ ಲುಕೀಮಿಯಾಕ್ಕೆ ಮಾತ್ರ ನಾವು ಮಾಡುದು.
1: ಈಗ ಈ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಬೇರೆ ಬೇರೆ ವಿಧಗಳು ಅಂತ ಇದೆಯಾ?
0: ಟ್ರಾನ್ಸ್ಪ್ಲಾಂಟ್ ಬೇಸಿಕ್ಲಿ ಎರಡು ತರದಿದೆ. ಒಂದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಎಂದರೆ ನಾವು ಪೇಷಂಟ್ ಗಳಿಗೆ ಹೈ ಡೋಸ್ ಕೀಮೋಥೆರಪಿ ಕೊಟ್ಟು ಸ್ಟೆಮ್ ಸೆಲ್ಸ್ ಅಂದ್ರೆ ಬೋನ್ ಮ್ಯಾರೋ ಸೆಲ್ಸ್ ಅವರಿಗೆ ಅದು ಕೊಡ್ತೇವೆ. ಅದರ ಉದ್ದೇಶ ಏನೆಂದರೆ ಈ ರೆಮಿಷನ್ ಗೆ ಬಂದ ಪೇಷಂಟ್ಸ್ ಗಳಿಗೆ ಡೀಪ್ ಕಂಟ್ರೋಲ್ ಸಿಕ್ಲಿಕ್ಕೆ ನಾವು ಮತ್ತೆ ಹೈಡೋಸ್ ಕೀಮೋಥೆರಪಿ ಕೊಡ್ತೇವೆ. ಈ ಹೈಡೋಸ್ ಕೀಮೋಥೆರಪಿ ಕೊಡುವಾಗ ಆ ಕ್ಯಾನ್ಸರ್ ಸೆಲ್ಸ್ ಮಾತ್ರ ಅಲ್ಲ, ಅವರ ಸ್ವಂತ ಬೋನ್ ಮ್ಯಾರೋ ಡಿಸ್ಟ್ರಾಯ್ ಆಗ್ತದೆ. ಅದಕ್ಕೋಸ್ಕರ ಅದಕ್ಕಿಂತ ಮೊದಲೇ ಹೈಡೋಸ್ ಕೀಮೋಥೆರಪಿ ಕೊಡೋದಕ್ಕಿಂತ ಮೊದಲೇ ನಾವು ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೇವೆ. ಅದು ಕಲೆಕ್ಟ್ ಮಾಡಿದ ಏನಂದ್ರೆ ಅದಕ್ಕೆ ಆಪರೇಷನ್ ಏನು ಇಲ್ಲ, ಅದೊಂದು ಬೇರೊಂದು ಮೆಷಿನ್ ಮೂಲಕ ನಾವು ಕಲೆಕ್ಟ್ ಮಾಡ್ತೇವೆ. ಕಲೆಕ್ಟ್ ಮಾಡಿ ಸಫಿಷಿಯಂಟ್ ನಂಬರ್ ಆಫ್ ಸ್ಟೆಮ್ ಸೆಲ್ಸ್ ನಾವು ಕಲೆಕ್ಟ್ ಮಾಡಿದ ನಂತರ ನಾವು ಈ ಹೈಡೋಸ್ ಕೀಮೋಥೆರಪಿ ಕೊಟ್ಟು ಅವರ ಬೋನ್ ಮ್ಯಾರೋ ಫುಲ್ ಕ್ಲೀನ್ ಮಾಡಿದ ನಂತರ ನಾವು ಈ ಸ್ಟೆಮ್ ಸೆಲ್ಸ್ ಅವರಿಗೆ ವಾಪಸ್ ಕೊಡ್ತೇವೆ. ಅದು ಕಳೆದು ಅದು ಬೋನ್ ಮ್ಯಾರೋಗೆ ಹೋಗಿ ಅದು ರಕ್ತ ಉತ್ಪಾದನೆ ಅಥವಾ ರಕ್ತ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಮತ್ತೆ ಎರಡು ವಾರ ಬೇಕಾಗ್ತದೆ. ಇದಕ್ಕೆ ಆಟೋಲಾಗಸ್ ಅಂತ ಹೇಳ್ತೇವೆ. ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಎಂದರೆ ಅದು ಹೈ ರಿಸ್ಕ್ ಲುಕೀಮಿಯಾ ಅಂತ ಕ್ಯಾನ್ಸರ್ ಗಳಿಗೆ ಮಾಡ್ತೇವೆ. ನೋಡಿ, ನಾವು ಈ ಕ್ಯಾನ್ಸರ್ ಅಂದರೆ ಒನ್ ಆಫ್ ದ ರೀಸನ್ಸ್ ಫಾರ್ ಕ್ಯಾನ್ಸರ್, ನಮ್ಮ ಶರೀರ ಈ ಬ್ಯಾಡ್ ಅಥವಾ ಕ್ಯಾನ್ಸರ್ ಸೆಲ್ಸ್ನ ಕ್ಲೀನ್ ಮಾಡುದಿಲ್ಲ, ರಿಮೂವ್ ಮಾಡುದಿಲ್ಲ, ಕಿಲ್ ಮಾಡುದಿಲ್ಲ. ಅದಕ್ಕೋಸ್ಕರ ನಾವೆಂತ ಮಾಡ್ತೇವೆ, ಒಂದು ಮ್ಯಾಚ್ಡ್ ಹೆಲ್ದಿ ಡೋನರ್ನ ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಅವರಿಗೆ ಕೊಡ್ತೇವೆ. ಸೊ ಆ ಸ್ಟೆಮ್ ಸೆಲ್ಸ್ ಅವರ ಶರೀರಕ್ಕೆ ಹೋಗಿ ಅಲ್ಲಿ ಬೆಳವಣಿಗೆ ಆಗಿ ಅದು ದಟ್ ವಿಲ್ ಗೋ ಆನ್ ಹಂಟ್ ಏನಂದ್ರೆ ಗ್ರಾಫ್ಟ್ ವರ್ಸಸ್ ಲುಕೀಮಿಯಾ ಎಫೆಕ್ಟ್ ಕೊಡ್ತದೆ. ಸೊ ಅದಕ್ಕೋಸ್ಕರ ಮತ್ತೊಬ್ಬರದ್ದು ಕೊಡ್ತೇವೆ. ಅದರಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇದೆ ಮತ್ತೊಬ್ಬರದ್ದು ಕೊಡೋದಕ್ಕೆ, ಬಟ್ ಅದಕ್ಕೆ ಸ್ಪೆಷಲ್ ಇಂಡಿಕೇಶನ್ಸ್ ಇದೆ. ಸೊ ಬ್ರಾಡ್ಲಿ ಆಟೋಲಾಗಸ್ ಮತ್ತೆ ಅಲ್ಲೋಜೆನಿಕ್ ಅಂತ ಹೇಳ್ತೇವೆ. ಈ ಅಲ್ಲೋಜೆನಿಕ್ ಮತ್ತೊಬ್ಬರ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ ಅದು ಎರಡು ಮೂರು ತರದ್ದಿದೆ. ಒಂದು ಫುಲ್ ಮ್ಯಾಚ್. ಫುಲ್ ಮ್ಯಾಚ್ ಅಂದ್ರೆ ಅದು ಜೆನೆಟಿಕ್ಸ್ ಅಲ್ಲಿ ಫುಲ್ ಮ್ಯಾಚ್ ಆಗ್ಬೇಕು. ಅದು ಹೆಚ್ಚಾಗಿ ಸಿಬ್ಲಿಂಗ್ಸ್ ಒಡ ಹುಟ್ಟಿದವರು ಅವರದ್ದು 1 in 4 ಚಾನ್ಸ್ ಇದೆ ಫುಲ್ ಮ್ಯಾಚ್ ಆಗೋ. ಸೊ ನಮಗೆ 4 ಬ್ರದರ್ಸ್ ಇದ್ದರೆ ಅಥವಾ ಫದರ್ಸ್ ಅವ್ರ ಸಿಸ್ಟರ್ಸ್ ಇದ್ರೆ ಒಬ್ಬರದ್ದು ಮ್ಯಾಚ್ ಆಗಬಹುದು, ಬಟ್ ಕೆಲವು ಸಲ ಯಾರು ಮ್ಯಾಚ್ ಆಗೋಲ್ಲ, ಕೆಲವು ಸಲ ಎರಡು ಮ್ಯಾಚ್ ಸಿಗಬಹುದು. ಸೊ ಮ್ಯಾಚ್ ಡೋನರ್ ಇಸ್ ಬೆಸ್ಟ್, ಮ್ಯಾಚ್ ಸಿಬ್ಲಿಂಗ್ ಡೋನರ್ ಅಂತ ಹೇಳ್ತೇವೆ. ಮತ್ತೆ ಮ್ಯಾಚ್ ಆಗದಿದ್ರೆ ನಾವು ಕೆಲವು ರಿಜಿಸ್ಟ್ರೀಸ್ ಇದೆ ಅದರಲ್ಲಿ ಅನ್ರಿಲೇಟೆಡ್ ಡೋನರ್ಸ್ ಯಾರಾದರೂ ಮ್ಯಾಚ್ ಇದ್ದಾರಾ ಅಂತ ಸರ್ಚ್ ಮಾಡಬಹುದು. ಮತ್ತೆ ಮೂರನೇ ಆಪ್ಷನ್ ಏನಂದ್ರೆ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ಅದಕ್ಕೆ ಕೆಲವು ಸ್ಪೆಷಲ್ ಪ್ರೊಸೀಜರ್ಸ್ ಇದೆ. ಹಾಫ್ ಮ್ಯಾಚ್ ಅಂದ್ರೆ 50%, 70% ಮ್ಯಾಚ್. ಅದು ಆಲ್ಮೋಸ್ಟ್ ಆಲ್ ಯುವರ್ ಬ್ರದರ್ಸ್ ಆರ್ ಸಿಸ್ಟರ್ಸ್ ಅಂಡ್ ಯುವರ್ ಚಿಲ್ಡ್ರನ್ ಆರ್ ಯುವರ್ ಪೇರೆಂಟ್ಸ್, ಅಂದ್ರೆ ಒಡ ಹುಟ್ಟಿದವರು, ಮಕ್ಕಳು, ಪೇರೆಂಟ್ಸ್ ಎಲ್ಲರೂ ಹಾಫ್ ಮ್ಯಾಚ್ ಇದ್ದಾರೆ. ಸೊ ನಮ್ಮ ಇಮಿಡಿಯೇಟ್ ಫಸ್ಟ್ ಸರ್ಕಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆರ್ ಹಾಫ್ ಮ್ಯಾಚ್. ಸೊ ಇವಾಗ ನಾವು ಇನ್ಕ್ರೀಸಿಂಗ್ಲಿ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ, ಯಾಕಂದ್ರೆ ಫುಲ್ ಮ್ಯಾಚ್ ಸಿಕ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಇದು ಬ್ರಾಡ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪ್ಲಾಂಟ್.
1: ದಾನಿಗಳು ಅಂದ್ರೆ ಡೋನರ್ಸ್ ಯಾರು ಆಗಬಹುದು, ಅವರಿಗೆ ಯಾವ ರೀತಿಯಾದಂತಹ ಪರೀಕ್ಷೆಗಳನ್ನ, ಟೆಸ್ಟ್ ಗಳನ್ನ ನೀವು ಮಾಡ್ತೀರಾ?
0: ಡೋನರ್ಸ್ ಅಂದ್ರೆ ಅದು ಸಿಬ್ಲಿಂಗ್ಸ್. ಸಿಬ್ಲಿಂಗ್ಸ್ ಅಂದ್ರೆ ಬ್ರದರ್ಸ್ ಸಿಸ್ಟರ್ಸ್ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ, ಅದು ಬೆಸ್ಟ್ ಸಿಬ್ಲಿಂಗ್ ಡೋನರ್ಸ್. ಮತ್ತೆ ಸಿಬ್ಲಿಂಗ್ ಡೋನರ್ಸ್ ಅಲ್ಲಿ ನಾನು ಹೇಳಿದ ಹಾಗೆ 1 in 4 ಚಾನ್ಸ್ ಇದೆ ಫುಲ್ ಮ್ಯಾಚ್ ಆಗುವ ಚಾನ್ಸಸ್ ಇದೆ. ಸೊ ಅದು ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೇವೆ, HLA ಟೆಸ್ಟಿಂಗ್ ಅಂತ ಹೇಳ್ತೇವೆ. ಈ HLA ಟೆಸ್ಟಿಂಗ್ ಅಲ್ಲಿ ಫುಲ್ ಮ್ಯಾಚ್ ಇದ್ರೆ ಬೆಸ್ಟ್. ಫುಲ್ ಮ್ಯಾಚ್ ಇಲ್ಲದಿದ್ದರೆ ನಾವು ಒಂದು ಹಾಫ್ ಮ್ಯಾಚ್ ಇದ್ರು ಅದಕ್ಕೆ ಬೇರೆ ಪ್ರೋಟೋಕಾಲ್ ಉಂಟು, ಹೋಗ್ಬಹುದು. ಮತ್ತೆ ಅನ್ರಿಲೇಟೆಡ್ ಡೋನರ್ಸ್ ರಿಜಿಸ್ಟ್ರಿಯಲ್ಲಿ ಇದ್ದಾರೆ. ಸೊ ಅವರಿಗೆ ಫಿಟ್ನೆಸ್ ಬೇಕು ಟ್ರಾನ್ಸ್ಪ್ಲಾಂಟ್ ಗೆ. ಫಿಟ್ನೆಸ್ ಅಂದ್ರೆ ನಾವು ಬೇಸಿಕಲಿ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಯಾಕಂದ್ರೆ ಅವರಿಗೂ ಬೇರೆ ಕಾಯಿಲೆ ಇರಬಾರದು. ಮತ್ತೆ ಏನಾದ್ರೂ ಡಯಾಬಿಟಿಸ್ ಇದ್ರೆ ಅದು ಕಂಟ್ರೋಲ್ ಅಲ್ಲಿ ಇರ್ಬೇಕು, ಅದು ಏನು ನಿಷೇಧ ಇಲ್ಲ ಡೋನರ್ ಆಗಬಾರ್ದು ಅಂತ. ಮತ್ತೆ ಹಾರ್ಟ್ ಡಿಸೀಸ್ ಎಲ್ಲ ಕಂಟ್ರೋಲ್ ಅಲ್ಲಿ ಇದ್ರೆ ಆಗ್ಬಹುದು, ಬಟ್ ಸೀರಿಯಸ್ ಪ್ರಾಬ್ಲಮ್ಸ್ ಇದ್ರೆ ಅಥವಾ ದೇ ಆರ್ ವೆರಿ ಓಲ್ಡ್ ಅಂದ್ರೆ 65-70 ಇಯರ್ಸ್ ಅಲ್ಲಿ ಇದ್ರೆ ವಿ ಟೆಂಡ್ ಟು ಅವಾಯ್ಡ್. ಜನರಲಿ ಯಂಗರ್ ದ ಡೋನರ್ ಹೆಲ್ದಿಯರ್ ದ ಡೋನರ್ ಬೆಟರ್.
1: ಯಂಗರ್ ಅಂದ್ರೆ ಮಿನಿಮಮ್ ಏಜ್ ಎಷ್ಟು ಇರುತ್ತೆ?
0: ಮಿನಿಮಮ್ ಅಂದ್ರೆ ಸಿ ಅದೀಗ ಡಿಪೆಂಡ್ಸ್, ಈಗ ಅಡಲ್ಟ್ ಡೋನರ್ಸ್ ವಿ ಪ್ರಿಫರ್, ಬಟ್ ಈಗ ಮಕ್ಕಳಿಗೆ ಅವರ ಸಿಬ್ಲಿಂಗ್ಸ್ ಮಕ್ಕಳಾಗಿರ್ತಾರೆ. ಸೊ ಪೇರೆಂಟ್ಸ್ ನ ಕನ್ಸೆಂಟ್ ಅಲ್ಲಿ ಬೇರೆ ಮಕ್ಕಳು ಡೋನರ್ಸ್ ಆಗ್ಬಹುದು. ಮತ್ತೆ ಡೋನರ್ಸ್ ಗೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಏನು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಇರಲ್ಲ. ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ನಾವೀಗ ಈಗ ಜನರಲಿ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಎರಡು ಅಂದ್ರೆ ಮಿಸ್ ನಾಮ್ಸ್ ಇದೆ. ಒಂದೇನೆಂದ್ರೆ ಅದು ಕಿಡ್ನಿ ತರ ನಮ್ಮ ಶರೀರದಿಂದ ಏನೋ ಕೊಡ್ತಾ ಇದ್ದೇವೆ ಅಂತ, ಹಾಗೆ ಆಗುದಿಲ್ಲ. ಇದು ಬೋನ್ ಮ್ಯಾರೋ ಅಂದ್ರೆ ಇಟ್ ಇಸ್ ಅನ್ಲಿಮಿಟೆಡ್, ಅದು ಬ್ಲಡ್ ಕೊಟ್ಟಾಗೆ. ಸೊ ಅದು ಕಿಡ್ನಿ ಕೊಟ್ಟಾಗ ಅಲ್ಲ ಅದು. ಸೊ ಇನ್ ಎ ವೇ ದರ್ ಇಸ್ ನಥಿಂಗ್ ಲಾಸ್ ಫ್ರಮ್ ದ ಬಾಡಿ. ನಮ್ಮ ಬಾಡಿಯಲ್ಲಿ ಅನ್ಲಿಮಿಟೆಡ್ ಕೆಪಾಸಿಟಿ ಇದೆ ಬೋನ್ ಮ್ಯಾರೋಗೆ. ಸೊ ಅದು ಅದರಲ್ಲಿ ಏನು ಲಾಸ್ ಆಗಲ್ಲ. ಸೊ ಬೋನ್ ಮ್ಯಾರೋ ಎಷ್ಟು ಸಲ ಕೊಡ್ಬಹುದು. ಸೊ ಅದು ಬ್ಲಡ್ ಕೊಟ್ಟಾಗೆ, ನಮ್ಮ ಬೇರೆ ಕಿಡ್ನಿ ಲಿವರ್ ಕೊಟ್ಟಾಗೆ, ಡೋನರಿಗೆ ಅಂತ ಶರೀರದ ಆರ್ಗನ್ ಕೊಡಬೇಕಾಗಿಲ್ವಾ, ಇದು ಬ್ಲಡ್ ಕೊಟ್ಟಾಗೆ. ಸೊ ಇಟ್ ಇಸ್ ವೆರಿ ಈಸಿ ಫಾರ್ ದಿ ಡೋನರ್. ಎರಡನೇ ವಿಷಯ ಏನಂದ್ರೆ

0: ಅಂದ್ರೆ ಇದರಲ್ಲಿ ಮೇಜರ್ ಆಪರೇಷನ್ ಏನು ಇಲ್ಲ. ನಾವು ನರದಿಂದಲೇ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೇವೆ. 3 ಡೇಸ್ ಚಿಕ್ಕ ಚರ್ಮ ಸೂಜಿ ಅಂದರೆ ಸಬ್ಕ್ಯೂಟೇನಸ್ ಇಂಜೆಕ್ಷನ್ಸ್ ಕೊಡ್ತೇವೆ ಈ ಬೋನ್ ಮ್ಯಾರೋ ಸೆಲ್ಸ್ ಬ್ಲಡ್ ಗೆ ಬರಲಿಕ್ಕೆ. ಮತ್ತೊಂದು ಏಫೆರಿಸಿಸ್ ಮೆಷಿನ್ ಮೂಲಕ ನಾವು ಬ್ಲಡ್ ಇಂದಲೇ ಕಲೆಕ್ಟ್ ಮಾಡ್ತೇವೆ. ಅಂದ್ರೆ ಜನರಲ್ ಅನಸ್ತೀಶಿಯಾ, ಆಪರೇಷನ್, ನೋವು ಏನು ಇಲ್ಲ. ಸ್ವಲ್ಪ ನರಕ್ಕೆ ಇದು ಕ್ಯಾನ್ಲ ಇಡುವಾಗ ಅವರಿಗೆ ಒಂದು ಏನಂದ್ರೆ ಡಿಸ್ಕಂಫರ್ಟ್ ಆಗಬಹುದು, ಬಟ್ ದೇರ್ ಇಸ್ ನೋ ಪೇನ್, ದೇರ್ ಇಸ್ ನೋ ಆಪರೇಷನ್ ಇಲ್ಲ, ಪೇನ್ ಇಲ್ಲ, ಅಂತ ಮೇಜರ್ ಪ್ರಾಬ್ಲಮ್ಸ್ ಏನು ಇಲ್ಲ. ಹಾಗಾಗಿ ದಟ್ ಇಸ್ ವೆರಿ ಈಸಿ ಫಾರ್ ದ ಡೋನರ್, ಡೋನರ್ ಗೆ ರಿಸ್ಕ್ ಇಲ್ಲ.
1: ಹಾಗಾದ್ರೆ ಈಗ ರೋಗಿಯನ್ನ ತಾವು ಯಾವ ರೀತಿಯಾಗಿ ತಯಾರ ಮಾಡ್ತೀರಾ ಈ ಒಂದು ಟ್ರಾನ್ಸ್ಪ್ಲಾಂಟ್ ಗಿಂತ ಮುಂಚೆ?
0: ರೋಗಿ ಅವರ ಡಿಸೀಸ್ ಇಂದ ರೆಮಿಷನ್ ಅಲ್ಲಿ ಇರ್ಬೇಕು. ಏನಂದ್ರೆ ಡಿಸೀಸ್ ನ ಮ್ಯಾಕ್ಸಿಮಮ್ ಅವರ ರೋಗವನ್ನು ಮ್ಯಾಕ್ಸಿಮಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಎರಡನೇ ವಿಷಯ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೂ ಅವರಿಗೆ ಫಿಟ್ನೆಸ್ ಇರಬೇಕು. ಯಾಕಂದ್ರೆ ಇಟ್ಸ್ ಎ ಮೇಜರ್ ಪ್ರೊಸೀಜರ್, ಅವರಿಗೆ ಹೈ ಡೋಸ್ ಕೀಮೋ ತೆಗೆ ಕೊಡ್ತೇವೆ, ಮತ್ತೆ ನಾವು ಅದ ಕೊಟ್ಟ ಮೇಲೆ ಅವರ ಕೌಂಟ್ಸ್ ಎಲ್ಲ ಡೌನ್ ಆಗಿರ್ತದೆ, ಮತ್ತೆ ಅವರಿಗೆ ಬ್ಲಡ್, ಪ್ಲೇಟ್ಲೆಟ್ಸ್ ಇದೆಲ್ಲ 2 ವಾರ ದೇ ವಿಲ್ ನೀಡ್ ಡೈಲಿ ಬೇಸಿಸ್ ಅಲ್ಲಿ ಕೊಡ್ಬೇಕಾಗ್ತದೆ. ಅದಕ್ಕೋಸ್ಕರ ಫಸ್ಟ್ ಅವರು ರೆಮಿಷನ್ ಗೆ ಹೋಗ್ಬೇಕು, ಮತ್ತೆ ನಾವು ಫಿಟ್ನೆಸ್ ಅಸೆಸ್ಮೆಂಟ್ ಮಾಡ್ತೇವೆ. ಅವರ ಹಾರ್ಟ್, ಲಂಗ್ಸ್, ಕಿಡ್ನಿ ಎಲ್ಲ ಟೆಸ್ಟ್ ಮಾಡಿ ನೋಡ್ತೇವೆ. ಎಲ್ಲ ಆರ್ಗನ್ಸ್ ಫಿಟ್ ಇದ್ರೆ ಮಾತ್ರ ನಾವು ಪ್ರೊಸೀಡ್ ಮಾಡೋದು. ರೆಮಿಷನ್ ಮತ್ತೆ ಆರ್ಗನ್ ಫಿಟ್ನೆಸ್, ಇಷ್ಟು ಫಿಟ್ ಫಾರ್ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಸರ್ಟಿಫೈ ಮಾಡಬೇಕು.
1: ಈಗ ಈ ಒಂದು ಟ್ರಾನ್ಸ್ಪ್ಲಾಂಟ್ ನ ಪ್ರೊಸೀಜರ್ ಯಾವ ರೀತಿ ಇರ್ತದೆ?
0: ಈಗ ಬ್ರಾಡ್ಲಿ ಈಗ ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಈಗ ನಾನು ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್, ಈಗ ಲುಕೀಮಿಯಾ ಪೇಷಂಟ್ ಇದ್ರೆ ನಾವು ಫಸ್ಟ್ ಗೆ ಡಯಾಗ್ನೋಸಿಸ್ ಮಾಡಿ ಆ ರಿಸ್ಕ್ ಅಸೆಸ್ ಮಾಡ್ತೇವೆ. ಒಂದ್ ಹೈ ರಿಸ್ಕ್ ಅಂತ ಗೊತ್ತಾದ್ರೆ ದೆನ್ ವಿ ವಿಲ್ ಸ್ಟಾರ್ಟ್ ಎ ಸರ್ಚ್ ಫಾರ್ ಡೋನರ್. ಆ ಡೋನರ್ ಸರ್ಚ್ ಮಾಡುವಾಗ ಸೈಮಲ್ಟೇನಿಯಸ್ಲಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಅವರ ರೆಮಿಷನ್ ಗೆ ತಕೊಂಡು ಹೋಗ್ಲಿಕ್ಕೆ. ಸೊ 1 or 2 cycles ಆಫ್ ಟ್ರೀಟ್ಮೆಂಟ್ ಆಗುವಾಗ ಅವರು ರೆಮಿಷನ್ ಗೆ ಹೋಗಿ ಡೀಪ್ ರೆಮಿಷನ್ ಬಂದ ಎಂದ್ರೆ ನಾವು MRD ನೆಗೆಟಿವ್ ಅಂತ ಹೇಳ್ತೇವೆ, ಮಿನಿಮಲ್ ಡಿಸೀಸ್ ರೆಸಿಡ್ಯುಯಲ್ ಡಿಸೀಸ್ ನೆಗೆಟಿವ್ ಅಂತ, ಅಂತ ಸ್ಥಿತಿಗೆ ಬಂದ ಮೇಲೆ ನಾವು ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೇವೆ. ಸೊ ದ ಏಮ್ ಇಸ್ ಆ ಟೈಮಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಆಗೋ ಟೈಮಲ್ಲಿ ಡೋನರು ಸರ್ಚ್ ಮಾಡಿ ರೆಡಿ ಆಗಬೇಕು. ಸಿಬ್ಲಿಂಗ್ ಅಂದ್ರೆ ಅದು ಒಡಹುಟ್ಟಿದವರು ಆಗ್ಬಹುದು ಅಥವಾ ಅನ್ರಿಲೇಟೆಡ್ ಅಥವಾ ಹಾಫ್ ಮ್ಯಾಚ್, ಡೋನರ್ ರೆಡಿ ಮಾಡಬೇಕು. ಸೊ ಒನ್ಸ್ ದೇ ಆರ್ ರೆಡಿ ಅಂಡ್ ಡೋನರ್ ಇಸ್ ರೆಡಿ, ಮತ್ತೆ ನಾವು ಪೇಷಂಟ್ ಗೆ ಕಂಡೀಷನಿಂಗ್ ಕೀಮೋಥೆರಪಿ ಅಂತ ಕೊಡ್ತೇವೆ. ಅದು ಒಂದು 5-6 days ಇದೆ. ದಟ್ ಮೇ ಬಿ ಕೀಮೋಥೆರಪಿ ಟು ಕಿಲ್ ದ ಕ್ಯಾನ್ಸರ್, ರಿಮೇನಿಂಗ್ ಕ್ಯಾನ್ಸರ್, ಟು ರಿಮೂವ್ ಎನಿಥಿಂಗ್ ದಟ್ ಮೇ ಬ್ಲಾಕ್ ದಿ ಟ್ರಾನ್ಸ್ಪ್ಲಾಂಟ್, ಪ್ಲಸ್ ರೇಡಿಯೇಷನ್ ಕೊಡಬಹುದು. ಕೆಲವು ಲಿಂಫೋ ಲುಕೀಮಿಯಾ ಲಿಂಫೋಮದಲ್ಲಿ ರೇಡಿಯೇಷನ್, ಸೊ ಕೀಮೋ ರೇಡಿಯೇಷನ್ ಕೊಟ್ಟು ಪೇಷಂಟ್ ಇನ್ನ ಪ್ರಿಪೇರ್ ಮಾಡ್ತೇವೆ. ಅವರ ಹಳೆ ಬೋನ್ ಮ್ಯಾರೋ ಎಲ್ಲ ಕ್ಲೀನ್ ಮಾಡಿ ಬಿಡ್ತೇವೆ. ಆ ಟೈಮಲ್ಲಿ ಡೋನರ್ ನ ಕಲೆಕ್ಷನ್ ಮಾಡ್ತೇವೆ. ಸೊ ಡೇ -1 ಅಂದ್ರೆ 1 day ಬಿಫೋರ್ ಟ್ರಾನ್ಸ್ಪ್ಲಾಂಟ್ ನಾವು ಡೋನರ್ ನ ಕಲೆಕ್ಷನ್ ಮಾಡ್ತೇವೆ. ಮತ್ತೆ ಅದರ ಐದರ್ ಫ್ರೀಸ್ ಮಾಡಬಹುದು ಅಥವಾ ಫ್ರೆಶ್ ಸೆಲ್ಸ್ ನಾವು ಸ್ಟೋರ್ ಮಾಡ್ತೇವೆ ನಮ್ಮ ಬ್ಲಡ್ ಬ್ಯಾಂಕ್ ಅಲ್ಲಿ. ಮತ್ತೆ day 0 ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಡೇ, ಆ ದಿವಸ ಆ ಸ್ಟೆಮ್ ಸೆಲ್ ಜಸ್ಟ್ ಲೈಕ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಹಾಗೆ ಪೇಷಂಟ್ ಗೆ ರಿಟರ್ನ್ ಮಾಡ್ತೇವೆ. ರಿಟರ್ನ್ ಮಾಡಿದ ನಂತರ ನಾವು 2 weeks ಅವರ ಐಸೋಲೇಷನ್ ಅಲ್ಲಿ ಇಡ್ತೇವೆ. ಐಸೋಲೇಷನ್ ಅಂದ್ರೆ ಅವರ ಕಣ ಎಲ್ಲ 0 ಆಗ್ತದೆ, ಬಿಕಾಸ್ ಅವರ ಒರಿಜಿನಲ್ ಸೆಲ್ಸ್ ಎಲ್ಲ ತೆಗೆದಿದ್ದೇವೆ. ಹಾಗಾಗಿ ನಾವು ಐಸೋಲೇಷನ್ ಅಲ್ಲಿ ಇಟ್ಟು ಇನ್ಫೆಕ್ಷನ್ ಬಾರದ ಎಲ್ಲಾ ಅಸೆಪ್ಟಿಕ್ ಟೆಕ್ನಿಕ್ಸ್ ಅಲ್ಲಿ ಅದು ಹೀಪಾ ಫಿಲ್ಟರ್ ಅಂತ ಹೇಳ್ತೇವೆ, ಈವನ್ ಆ ರೂಮಿಗೆ ಬರುವ ಗಾಳಿ ಫಿಲ್ಟರ್ ಮಾಡಿ ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನ್ ಕೊಟ್ಟ ಅಂತ ಸೆಕ್ಯೂರ್ ರೂಮ್ ಅಲ್ಲಿ 2 weeks ಇನ್ಫೆಕ್ಷನ್ ಪ್ರಿವೆನ್ಷನ್ ಗೆ ಪೇಷಂಟ್ ಅನ್ನು ಇಡ್ತೇವೆ. ಟಿಲ್ ಈ ಕೊಟ್ಟ ಸ್ಟೆಮ್ ಸೆಲ್ಸ್ ರೀಜನರೇಟ್ ಆಗಿ ಒನ್ಸ್ ಇಟ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ರೆಡ್ ಸೆಲ್ಸ್, ವೈಟ್ ಸೆಲ್ಸ್, ಪ್ಲೇಟ್ಲೆಟ್ಸ್ ಇಂಥ ಕಣಗಳು ಅದು ಪ್ರೊಡ್ಯೂಸ್ ಮಾಡೋ ತನಕ ವಿ ಅವರನ್ನು ಐಸೋಲೇಷನ್ ಅಲ್ಲಿ ಇಡ್ತೇವೆ. ಅವರಿಗೆ ಫೋನ್ ಎಲ್ಲ ಮಾಡಬಹುದು, ಮೊಬೈಲ್ ಫೋನ್ ಅಲ್ಲಿ ಅದೆಲ್ಲ ಅಡ್ಡಿಲ್ಲ ಅಂತ ಹೇಳ್ತೇವೆ, ಟಿವಿ ನೋಡಬಹುದು, ಫೋನ್ ಮಾಡಬಹುದು, ಬಟ್ ಅವರಿಗೆ ಹೊರಗಡೆ ಹೋಗಿ ಬೇರೆ ಜನರ ಮೀಟ್ ಆಗ್ಲಿಕ್ಕೆ ಆಗಲ್ಲ, ವಿಸಿಟರ್ಸ್ ಬರ್ಲಿಕ್ಕೆ ಆಗಲ್ಲ. ಬಟ್ ಅವರಿಗೆ ಫೋನ್ ಕಾಲ್, ವಿಡಿಯೋ ಕಾಲ್ ಎಲ್ಲ ಮಾಡಬಹುದು ರೂಮಿಂದ. ಸೊ ಅದೆಲ್ಲ ಮಾಡಬಹುದು, ದೇ ಕ್ಯಾನ್ ಎಂಟರ್ಟೈನ್ ದಮ್ಸೆಲ್ಸ್. ಹೆಚ್ಚಾಗಿ ಅವರಿಗೆ ಆ 2 weeks ಅಲ್ಲಿ ದೇ ಗೆಟ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್. ಏನಂದ್ರೆ ಜ್ವರ ಬರ್ತದೆ, ಲೂಸ್ ಮೋಷನ್ ಬರ್ತದೆ, ಅದಕ್ಕೆ ನಾವು ಆಂಟಿಬಯೋಟಿಕ್ಸ್ ಕೊಟ್ಟು ಏನಂದ್ರೆ ಸಾರ್ಟ್ ದಿಸ್ ಔಟ್, ಡ್ರಿಪ್ಸ್ ಕೊಡ್ತೇವೆ, ಆಂಟಿಬಯೋಟಿಕ್ಸ್ ಅದೆಲ್ಲ ಕೊಟ್ಟು ವಿ ಲುಕ್ ಆಫ್ಟರ್ ದಮ್.
1: ಈಗ 2 ವಾರಗಳ ನಂತರ ಪೇಷಂಟ್ ಮನೆಗೆ
0: ಹೋಗಬಹುದು? ಟೋಟಲ್ ಒಂದು 4 weeks ಆಗ್ತದೆ. ಯಾಕೆಂದರೆ ಸಿ, 1 week ಕಂಡೀಷನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, 2 weeks ಲೋ ಕೌಂಟ್ಸ್, ಮತ್ತೆ ಕೌಂಟ್ ಬಂದ ಮೇಲೆ ಏನಾದರೂ ಇನ್ಫೆಕ್ಷನ್ ಪ್ರಾಬ್ಲಮ್ ಇದ್ದರೆ ರಿಕವರಿ. ಸೊ ಟೋಟಲ್ 3-4 weeks ಹಾಸ್ಪಿಟಲ್ ಅಲ್ಲಿ ಸ್ಟೇ ಮಾಡಬೇಕಾಗ್ತದೆ. ಅದು ಕಳೆದು ಅವರು ಡಿಸ್ಚಾರ್ಜ್ ಮಾಡ್ತೇವೆ.
1: ಈಗ ಅವರು ಡಿಸ್ಚಾರ್ಜ್ ಆಗಿ ಹೋದ ನಂತರ ಮತ್ತೆ ಪದೇ ಪದೇ ಫಾಲೋ ಅಪ್ ಮಾಡಬೇಕಾಗ್ತದೆ ಹೇಗೆ?
0: ನಾವು 6 months ಕ್ಲೋಸ್ ಆಗಿ ಫಾಲೋ ಅಪ್ ಮಾಡ್ತೇವೆ. ಫಸ್ಟ್ 3 months ವಾರಕ್ಕೆ 1-2 ಸಲ ನೋಡ್ತೇವೆ, ಬ್ಲಡ್ ಟೆಸ್ಟ್ ಬೇಕಾಗ್ತದೆ. ಮತ್ತೆ ಈ ಕೊಟ್ಟ ಸ್ಟೆಮ್ ಸೆಲ್ಸ್ ಫುಲ್ ಎನ್ಗ್ರಾಫ್ಟ್ ಆಗಿದೆ, ನಾವು ಕೈಮರಿಸಮ್ ಅಂತ ಹೇಳ್ತೇವೆ, ಅದು ಎನ್ಗ್ರಾಫ್ಟ್ ಆಗಿದೆಯಾ, ಬ್ಲಡ್ ಅಲ್ಲಿ ಇದ್ದ ಸೆಲ್ಸ್ ಡೊನೇಟೆಡ್ ಸೆಲ್ಸ್ ಅಲ್ವಾ ಅಂತ ಚೆಕ್ ಮಾಡಿ ನೋಡ್ತೇವೆ. ಮತ್ತೆ ಬ್ಯಾಕ್ಟೀರಿಯಲ್, ವೈರಲ್ ಇನ್ಫೆಕ್ಷನ್ ಎಲ್ಲ ಮಾನಿಟರ್ ಮಾಡ್ತೇವೆ. ಸೊ ಕ್ಲೋಸ್ಲಿ ಮಾನಿಟರ್ಡ್ ಫಾರ್ 3 months. ಅದು ಕಳೆದು ನೆಕ್ಸ್ಟ್ 3 months ಒಂದೊಮ್ಮೆ ಸಂವಾಟ್ ನಿಯರ್ಲಿ, ಡಿಪೆಂಡಿಂಗ್ ಆನ್ ದ ಕಾಂಪ್ಲಿಕೇಶನ್ಸ್. ಎಂತ ಪ್ರಾಬ್ಲಮ್ ಇಲ್ಲದ್ರೆ ಮೇ ಬಿ ಲೆಸ್, 6 months ಬಹಳ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತೇವೆ. ಮತ್ತೆ ಅಪ್ ಟು ಇಯರ್ ಮಂತ್ಲಿ ಒನ್ಸ್ ನೋಡ್ತೇವೆ.
1: ಸರ್, ಈಗ ಈ ಕಾರ್ ಟಿ ಸೆಲ್ ಥೆರಪಿ ಬಗ್ಗೆ ಮಾತಾಡೋದಾದ್ರೆ ಏನಿದು ಕಾರ್ ಟಿ ಸೆಲ್ ಥೆರಪಿ ಅನ್ನುವಂಥದ್ದು?
0: ಈಗ

0: CAR T cell therapy ಅಂದ್ರೆ ಇಟ್ ಇಸ್ ಎ ನ್ಯೂ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ವಿಚ್ ಹಸ್ ಕಮ್ ಓವರ್ ದಿ ಲಾಸ್ಟ್ ಫ್ಯೂ ಇಯರ್ಸ್. ನಮ್ಮ ಕ್ಯಾನ್ಸರ್ ಸೆಲ್ಸ್ ಅನ್ನು ಅಂದ್ರೆ ದಿಸ್ ಇಸ್ ಫಾರ್ ಕ್ಯಾನ್ಸರ್ ಥೆರಪಿ ದಟ್ ವಿ ಆರ್ ಯೂಸಿಂಗ್. ಬೇರೆ ಡಿಸೀಸ್ಗೂ ಯೂಸ್ ಮಾಡ್ತೇವೆ ಬಟ್ ನಾವೀಗ ಇನಿಷಿಯಲಿ ಇಟ್ಸ್ ಫಾರ್ ಕ್ಯಾನ್ಸರ್. ನಮ್ಮ ಶರೀರದಲ್ಲಿ ಲಿಂಫೋಸೈಟ್ಸ್ ಅಂತ ಸೆಲ್ಸ್ ಇದೆ ವಿಚ್ ಅದರ ಕೆಲಸ ಏನಂದ್ರೆ ಇಂಥ ಮೈಕ್ರೋಬ್ಸ್ ಅಂದ್ರೆ ಅಣುಗಳ ಅಟ್ಯಾಕ್ ಮಾಡೋದು ಪ್ಲಸ್ ಇಂಥ ಕೆಟ್ಟ ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ ಇದ್ರೆ ಅದರನ್ನು ರಿಮೂವ್ ಮಾಡಲಿಕ್ಕೆ. ಸೊ ಈಗ ಕ್ಯಾನ್ಸರ್ ಪೇಷಂಟ್ಸ್ಗೆ ಲಿಂಫೋಸೈಟ್ಸ್ ಅಷ್ಟು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಕ್ಯಾನ್ಸರ್ನ ರಿಮೂವ್ ಮಾಡೋದಿಲ್ಲ. ಸೊ ನಾವೇನು ಮಾಡ್ತೇವೆ ಅಂದರೆ ಒಂದು ಸ್ಪೆಷಲ್ ಪ್ರೊಸೀಜರಲ್ಲಿ ಕ್ಯಾನ್ಸರ್ ಈ ಲಿಂಫೋಸೈಟ್ ಎಂಬ ಸೆಲ್ಸ್ನನ್ನು ಕಲೆಕ್ಟ್ ಮಾಡ್ತೇವೆ ಪೇಷಂಟ್ ಇಂದ, ಅದರ ನಾವು ಮುಂಬೈಗೆ ಕಳಿಸ್ತೇವೆ. ಅಲ್ಲೊಂದು ಲ್ಯಾಬಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಅದರ ಸ್ಪೆಷಲ್ ಸ್ಟ್ರಾಂಗ್ ಶಕ್ತಿಶಾಲಿ ಸೆಲ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅದರನ್ನು ಫ್ರೀಜ್ ಮಾಡಿ ನಮಗೆ ಕಳಿಸ್ತಾರೆ, ನಾವು ಅದರ ಇದು ಡಿಫ್ರೀಸ್ ಮಾಡಿ ಪೇಷಂಟ್ಗೆ ಕೊಡ್ತೇವೆ. ಸೊ ಪೇಷಂಟ್ಸ್ನ ಸೆಲ್ಸನ್ನೇ ಸ್ವಲ್ಪ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಸ್ಟ್ರಾಂಗ್ ಸೆಲ್ಸ್ ಮಾಡಿ ಶಕ್ತಿಶಾಲಿ ಸೆಲ್ಸ್ ಮಾಡಿ ಅದರ ಬೆಳೆಸಿ ಅದು ದಟ್ ಬಿಕಮ್ಸ್ ಎ ಕ್ಯಾನ್ಸರ್ ಫೈಟಿಂಗ್ ಮೆಕ್ಯಾನಿಸಮ್. ಸೊ ಪೇಷಂಟ್ಗೆ ಇನ್ಫ್ಯೂಷನ್ ಕೊಡ್ತೇವೆ, ಆ ಸೆಲ್ಸ್ ಹೋಗಿ ಕ್ಯಾನ್ಸರ್ನ ಫೈಟ್ ಮಾಡಿ ಕ್ಯೂರ್ ಮಾಡ್ತದೆ.
1: ಇದೀಗ ಯಾವ ರೀತಿಯಾದಂತಹ ಕ್ಯಾನ್ಸರ್ಗೆ ಇದು ಬಹಳ ಪ್ರಭಾವಶಾಲಿಯಾಗಿರುತ್ತದೆ?
0: ಅದು ಲುಕೀಮಿಯಾ, ಲಿಂಫೋಮಾ, ಮೈಲೋಮಾ ಕ್ಯಾನ್ಸರ್ಸ್, ಮೂರು ಬ್ಲಡ್ ಕ್ಯಾನ್ಸರ್ಸ್ಗೆ ಅದು ಪ್ರಭಾವಶಾಲಿಯಾಗಿ ಇದೆ ಅಟ್ ದ ಮೊಮೆಂಟ್.
1: ಈಗ ಇರುವಂತಹ ನಮ್ಮ ಸಾಂಪ್ರದಾಯಿಕ ಅಂದ್ರೆ ಟ್ರೆಡಿಷನಲ್ ಚಿಕಿತ್ಸೆಗಳಿಗೂ ಈ ಕಾರ್ ಟಿ ಸೆಲ್ ಏನಾದ್ರೂ ವ್ಯತ್ಯಾಸ ಏನಿದೆ?
0: ಈಗ ಕಾರ್ ಟಿ ಅಂದ್ರೆ ದಟ್ ಇಸ್ ಎ ಮಾಡರ್ನ್ ಜೆನೆಟಿಕ್ ಇಂಜಿನಿಯರಿಂಗ್ ಥೆರಪಿ. ಟ್ರೆಡಿಷನಲ್ ಥೆರಪಿಯಲ್ಲಿ ನಾವು ಟ್ರೆಡಿಷನಲ್ ಕೀಮೋಥೆರಪಿ ಕೊಡುವಾಗ ನಾವು ಈಗ ಲುಕೀಮಿಯಾ ಸೆಲ್ಸ್ಗೆ ಮಾತ್ರ ಅಲ್ಲ, ಜನರಲ್ ಎಫೆಕ್ಟ್ ಆಗ್ತದೆ. ಕಾರ್ ಟಿ ಅಂದ್ರೆ ದಟ್ ಇಸ್ ಟಾರ್ಗೆಟಿಂಗ್ ಓನ್ಲಿ ಲುಕೀಮಿಯಾ ಆರ್ ಕ್ಯಾನ್ಸರ್ ಸೆಲ್ಸ್. ಸೊ ಸ್ಪೆಸಿಫಿಕ್ ಕ್ಯಾನ್ಸರ್ ಸೆಲ್ಸ್ಗೆ ಟಾರ್ಗೆಟ್ ಮಾಡಿ ಅದರನ್ನು ನಾಶ ಮಾಡಲಿಕ್ಕೆ ಏಮ್ ಮಾಡ್ತಾರೆ. ಕೆಲವು ಸೈಡ್ ಎಫೆಕ್ಟ್ಸ್ ಇದೆ ಬಟ್ ದಟ್ ಈಸ್ ಏಮಿಂಗ್ ಪರ್ಟಿಕ್ಯುಲರ್ಲಿ ಎಟ್ ದ ಕ್ಯಾನ್ಸರ್ ಸೆಲ್ಸ್. ಸೊ ಜೆನೆಟಿಕ್ ಇಂಜಿನಿಯರ್ಡ್ ಸೆಲ್ಸ್ ಟಾರ್ಗೆಟಿಂಗ್ ಸ್ಪೆಸಿಫಿಕ್ ಆಗಿ ಕ್ಯಾನ್ಸರ್ ಸೆಲ್ಸ್.
1: ಇದರ ರಿಸಲ್ಟ್ಸ್ ಯಾವ ತರ ಇರ್ತದೆ ಮತ್ತೆ ಅವರು ಮತ್ತೆ ಬರಬೇಕಾಗುತ್ತಾ ಆಸ್ಪತ್ರೆಗೆ?
0: ಈಗ ರಿಸಲ್ಟ್ಸ್ ಏನಂದ್ರೆ ಅದಕ್ಕೂ 3 weeks ಹಾಸ್ಪಿಟಲ್ ಅಲ್ಲಿ ನಿಲ್ಬೇಕಾಗ್ತದೆ. ಕೆಲವು ಸೈಡ್ ಎಫೆಕ್ಟ್ಸ್ ಏನಂದ್ರೆ ಇದು ಕ್ಯಾನ್ಸರ್ ಸೆಲ್ಸ್ ನ ಅಟ್ಯಾಕ್ ಮಾಡುವಾಗ ಆ ಕ್ಯಾನ್ಸರ್ ಸೆಲ್ಸ್ನ ಒಳ ಕೆಲವು ಕೆಮಿಕಲ್ಸ್ ಇದೆ, ಸೈಟೋಕೈನ್ ಅಂತ, ಅದು ರಿಲೀಸ್ ಆಗ್ತದೆ. ಆವಾಗ ಪೇಷಂಟ್ಗಳಿಗೆ ಜ್ವರ, ಲೋ ಬಿ ಪಿ, ನರದ ಸಮಸ್ಯೆ ಎಲ್ಲ ಬರಬಹುದು. ಸೊ ನಾವು 2 weeks ಹಾಸ್ಪಿಟಲ್ ಅಲ್ಲಿ ಇಂತಹ ಸೈಡ್ ಎಫೆಕ್ಟ್ಸ್ಗೆ ಮಾನಿಟರ್ ಮಾಡ್ತೇವೆ, ಮತ್ತೆ ಡಿಸ್ಚಾರ್ಜ್ ಮಾಡಿ ಮತ್ತೆ ರುಟೀನ್ ಆಗಿ ಮಾನಿಟರ್ ಮಾಡ್ತೇವೆ. ಮಾನಿಟರ್ ಇದು 100% ಅನ್ಫಾರ್ಚುನೇಟ್ಲಿ ಕ್ಯೂರ್ ಇಲ್ಲ. ದರ್ ಆರ್ ಪೇಷಂಟ್ಸ್ ಒಂದು 6 months ಕಳೆದು ರಿಲ್ಯಾಪ್ಸ್ ಆಗುವ ಪೇಷಂಟ್ಸ್ ಗಳು ಇದೆ. ನೋ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಅಟ್ ದ ಮೊಮೆಂಟ್ ಇಸ್ 100% ಗ್ಯಾರಂಟೀಡ್.
1: ಈಗ ಈ ಟ್ರೀಟ್ಮೆಂಟ್ ಯಾರು ಕೂಡ ಮಾಡಬಹುದು ಮತ್ತೆ ಅದಕ್ಕೆ ಇಂಥವ್ರು ಮಾಡಬಾರ್ದು, ಇಂಥವ್ರಿಗೆ ಆಗೋದಿಲ್ಲ ಅನ್ನೋದ್ ಏನಾದ್ರೂ ಇರ್ತದ?
0: ಈ ಟ್ರೀಟ್ಮೆಂಟ್ ಗೆ ಅದಕ್ಕೆ ಟ್ರೈನಿಂಗ್ ಆಗ್ಬೇಕು. ಹೆಚ್ಚಾಗಿ ದಟ್ ಇಸ್ ಸಿಮಿಲರ್ ಟು ನಮ್ಮ ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ಹೆಚ್ಚಾಗಿ ಹಿಮಟೋ ಆಂಕಾಲಜಿಸ್ಟ್ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್ ಈ ಟ್ರೀಟ್ಮೆಂಟ್ ಮಾಡುದು, ಯಾಕಂದ್ರೆ ಅವರಿಗೆ ದೇ ಆರ್ ಆಲ್ರೆಡಿ ಟ್ರೈನ್ಡ್ ಇನ್ ದಿಸ್. ಸೊ ಅದಕ್ಕೆ ಟ್ರೈನಿಂಗ್ ಇಲ್ಲದಿದ್ದರೆ ಇಟ್ ಇಸ್ ನಾಟ್ ಲೈಕ್ ಸಿಂಪಲ್ ಇನ್ಫ್ಯೂಷನ್ ಕೊಟ್ಟಾಗೆ, ದೇರ್ ಆರ್ ಕಾಂಪ್ಲಿಕೇಶನ್ಸ್. ಸೊ ಆ ಕಾಂಪ್ಲಿಕೇಶನ್ಸ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ಯೂನಿಟ್ ಟು ಹ್ಯಾವ್ ದ ಟ್ರೈನಿಂಗ್. ಅದು ಟ್ರೈನಿಂಗ್ ಆದರೆ ಮಾಡಬಹುದು. ರೀಇನ್ಫ್ಯೂಷನ್ ಪ್ರತಿ ಸ್ಪೆಷಲೈಸ್ಡ್ ರೂಮ್ಸ್ ಇದೆ, ಏನಂದ್ರೆ ನಾವು ಹೇಳಿದಾಗೆ ಹಿಪಾ ಫಿಲ್ಟರ್, ಪಾಸಿಟಿವ್ ಪ್ರೆಷರ್ ರೂಮ್ಸ್ ಇದೆ, ಮತ್ತೆ ವಿ ಗೋ ಟ್ರೈನ್ಡ್ ಮ್ಯಾನ್ ಪವರ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಟೀಮ್ ಇದೆ. ಅಂಡ್
1: ಈಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೇನೆ ಈ ಕಾರ್ ಟಿ ಸೆಲ್ ಥೆರಪಿ ಏನಿದೆ ಇದ್ರ ಬಗ್ಗೆ ಮಾತಾಡುವಾಗ ಕಾಸ್ಟ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ. ಸಾಮಾನ್ಯ ಜನರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಸ್ವಲ್ಪ ದುಬಾರಿ ಅಂತಾನೆ ಇರ್ತದೆ. ಇದರ ಕಾಸ್ಟ್ ಹೇಗಿರ್ತದೆ ಮತ್ತೆ ಈ ಇನ್ಶೂರೆನ್ಸ್ ಗಳು ಇದನ್ನ ಕವರ್ ಮಾಡ್ತಾವ?
0: ಈಗ ಇನ್ಶೂರೆನ್ಸ್ ಕವರ್ ಇದೆ. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮತ್ತೆ ಕಾರ್ ಟಿ ಸೆಲ್ ಗೆ ಇನ್ಶೂರೆನ್ಸ್ ಕವರ್ ಸಿಗ್ತದೆ. ದಟ್ ಡಿಪೆಂಡ್ಸ್ ಆನ್ ದೇರ್ ಇನ್ಶೂರೆನ್ಸ್ ಲಿಮಿಟ್. ಈಗ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ನಮ್ದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟೇಶನ್ ಗೆ ಆವರೇಜ್ ಕಾಸ್ಟ್ 4-5 lakhs ಇದೆ. ಅದರಲ್ಲಿ ಎಲ್ಲಾದರೂ ಕಾಂಪ್ಲಿಕೇಶನ್ಸ್ ಆದರೆ ಕಾಸ್ಟ್ ಕ್ಯಾನ್ ಗೋ ಅಪ್. ಬಟ್ ನಾವು ವಿ ಆರ್ ಮಚ್ ಚೀಪರ್ ದನ್ ಮೆಟ್ರೋಪಾಲಿಟನ್ ಸಿಟೀಸ್. ಈಗ ಮೆಟ್ರೋಪಾಲಿಟನ್ ಸಿಟೀಸ್ ನ ಅರೌಂಡ್ ಹಾಫ್ ದ ಕಾಸ್ಟ್ ಅಲ್ಲಿ ನಮಗೆ ಮಾಡಬಹುದು. ಎಲ್ಲೋಜೆನಿಕ್ ಅಂದ್ರೆ ಮತ್ತೊಬ್ಬರ ಟ್ರಾನ್ಸ್ಪ್ಲಾಂಟ್, ಅದಕ್ಕೆ ಅರೌಂಡ್ 12-15 lakhs ಕಾಸ್ಟ್ ಆಗ್ತದೆ. ಅದು ಹಾಗೆ ಯೂಶಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ದ ಕೋಟೇಶನ್ ಇಸ್ ಮಚ್ ಮೋರ್. ಫಾರ್ ಎಕ್ಸಾಂಪಲ್, ನಮ್ದು ಫಸ್ಟ್ ಎಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟೇಶನ್ ಪೇಷಂಟ್ ಆಕ್ಚುಲಿ ಈ ಗಾಟ್ ಎ ಕೋಟ್ ಆಫ್ 35 lakhs ಇನ್ ಬ್ಯಾಂಗ್ಳೂರ್. ನಮ್ಮ ಹತ್ರ ಬಂದ, ನಾವ್ ಹೇಳಿದೆ ಕಡಿಮೆಗೆ ಮಾಡ್ತೇವೆ, ವಿ ಡಿಡ್ ಇಟ್ ಇನ್ 15 lakhs. ಸೊ ನಮ್ದು ಕಂಪೇರ್ ಟು ಮೆಟ್ರೋಪಾಲಿಟನ್ ಸಿಟೀಸ್, ಒಂದು ಡೆವಲಪ್ಡ್ ಕಂಟ್ರಿ ಅಲ್ಲಿ ಲಂಡನ್ ಅಲ್ಲಿ ಟ್ರೈನಿಂಗ್ ಆಗಿ ಅಲ್ಲಾಣ ಎಲ್ಲ ಮಾಡರ್ನ್ ಟೆಕ್ನಿಕ್ಸ್ ನಮ್ಮ ಊರಿಗೆ ತಕೊಂಡ್ ಬಂದು ಇಲ್ಲಿ ವಿ ಆರ್ ಏಬಲ್ ಟು ಹೆಲ್ಪ್ ಅವರ್ ಪೀಪಲ್ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ.
1: ಸಾಕಷ್ಟು ವಿವರವಾಗಿ ಮಾಹಿತಿಗಳನ್ನು ನೀಡಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಕಾರ್ ಟಿ ಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ.

ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಕಿರಣ್ ಆರಾಧ್ಯ.
2: ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕಿರಣ್ ಆರಾಧ್ಯ ಅಂತ. ನಾವಿವತ್ತು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಬಗ್ಗೆ ಮಾತಾಡೋಣ. ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಕರೀತಾರೆ, ಅಥವಾ ಯೋಜನೆ ಅಂತಾನು ಅನ್ಬೋದು. ಸೊ ಈ ಯೋಜನೆ ಯಾರಿಗೆ, ಇದರಿಂದ ಯಾರ್ಯಾರಿಗೆ ಲಾಭ ಆಗತ್ತೆ, ಮತ್ತೆ ಇದು ಹೆಣ್ಮಕ್ಳಿಗೆ ಯಾವ ತರ ಲಾಭ ಆಗತ್ತೆ ಅಂದ್ರೆ ಹೆಂಗಸರಿಗೆ ಯಾವ ತರ ಲಾಭ ಮಾಡಿಕೊಡುತ್ತೆ, ಮತ್ತೆ ಇದು ಸಣ್ಣ ರೈತರಿಗೆ ಅಥವಾ ಮಧ್ಯಮ ವರ್ಗದ ರೈತರಿಗೂ ಇದು ಯಾವ ತರ ಉಪಯೋಗ ಆಗತ್ತೆ, ಇವೆಲ್ಲವನ್ನ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಈ ಯೋಜನೆಯ ಅತ್ಯಂತ ಪ್ರಮುಖ ಅಂಶನೇ ಇದು ರೈತರಿಗೆ ಸಬ್ಸಿಡಿ ಕೊಡೋದು. ಮತ್ತೆ ಸಬ್ಸಿಡಿ ಅಂದ್ರೆ ಒಂದು ಸಹಾಯಧನ, ಅಂದ್ರೆ ನೀವು ಅದನ್ನೇನು ಮತ್ ವಾಪಸ್ ಕೊಡೋದು ಬೇಕಾಗಿಲ್ಲ ಸರ್ಕಾರಕ್ಕೆ. ಅದು ಲೋನ್ ತರ ಅಲ್ಲ. ಲೋನ್ ಅಂದ್ರೆ ಸಾಲ ಪಡೆದ್ರೆ ನೀವು ಅದನ್ನ ಕಂತಲ್ಲಿ ಕಟ್ಟಬೇಕಲ್ಲ, ಆ ತರ ಅಲ್ಲ. ಸಹಾಯಧನ ಅಂದ್ರೆ ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಅದಕ್ಕೆ ಸರ್ಕಾರ ಅಂದ್ರೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆ ಏನ್ ತಂದಿದೆ, ಕೇಂದ್ರ ಸರ್ಕಾರ ನಿಮಗೆ ಅಂತ 50% ಸಬ್ಸಿಡಿ ಕೊಡುತ್ತೆ. ಉದಾಹರಣೆಗೆ ನೀವೊಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅಥವಾ ಒಂದು ಹೂಡಿಕೆ ಮಾಡಿ ಈ ಪಶುಸಂಗೋಪನೆ ಮಾಡೋದಕ್ಕೆ ನೀವೇನಾದ್ರೂ ಶುರು ಮಾಡಿದ್ರೆ ಸರ್ಕಾರ 50%, ಅದರಲ್ಲಿ 5 ಲಕ್ಷ ಸರ್ಕಾರನೇ ಕೊಟ್ಟು ಬಿಡುತ್ತೆ. ಸೊ ಈಗ ಈ ಪಶುಸಂಗೋಪನೆ ಅಂದ್ರೆ ಏನು, ಸಾಕಷ್ಟು ಜನ ರೈತರು ಅವರು ಕೃಷಿ ಮಾಡೋದ್ರ ಜೊತೆಗೆ ಹಸು ಮೇಯಿಸೋದು ಅಥವಾ ಕೋಳಿ ಸಾಗಾಣಿಕೆ ಮಾಡೋದು ಅಥವಾ ಮೇಕೆ ಮೇಯಿಸೋದು, ಈ ತರದ ಒಂದು ಸೈಡ್ ಇನ್ಕಮ್ಗೋಸ್ಕರ ಈ ತರದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದು ವೇಳೆ ಇದನ್ನೇ ಮೇನ್ ಇನ್ಕಮ್ ಆಗಿ ಮಾಡಿದ್ರೆ ಹೇಗೆ ಅನ್ನೋದ್ರ ಒಂದು ಪರಿಕಲ್ಪನೆ. ಈ ಯೋಜನೆಯ ಮುಖ್ಯ ಉದ್ದೇಶವೇ ಪಶುಸಂಗೋಪನೆಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ರೈತರು ಅಂತ. ಅಂದ್ರೆ ರೈತರು ಇದ್ರ ಕಡೆಗೆ ಬರಬೇಕು, ಪಶುಸಂಗೋಪನೆ ಕಡೆ ರೈತರು ಜಾಸ್ತಿ ಬಂದ್ರೆ ಅವರಿಗೆ ಲಾಭ ಜಾಸ್ತಿ ಸಿಗತ್ತೆ. ಅವರನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ತರದ ಒಂದು ಯೋಜನೆ ತಂದಿದೆ. ಏನೇನು ಪ್ರೋತ್ಸಾಹ ಕೊಡುತ್ತೆ ಅಂತ ಮೊದಲನೇ ನಾವು ಈಗಾಗಲೇ ನೋಡಿದ್ದೇವೆ, ಸಬ್ಸಿಡಿ ಅಂತ. ಸೊ ಈ ಸಬ್ಸಿಡಿ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ 50% ಸಬ್ಸಿಡಿ ಅಂತ ನಾನು ಆಗ್ಲೇ ಹೇಳಿದೀನಿ. ಉದಾಹರಣೆಗೆ ನೀವೇನೋ ಒಂದು ಕೋಳಿ ಫಾರಂ ಮಾಡಬೇಕು, ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಾ, ಕೋಳಿ ಫಾರಂ ಮಾಡಬೇಕು. ಸೊ ಇದರಲ್ಲಿ ಕೋಳಿ ಖರೀದಿಗೆ ನಿಮ್ಗೆ ಎಷ್ಟು ಹಣ ಬೇಕೋ ಅದರಲ್ಲಿ ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಅದೇ ನೀವು ಕೋಳಿ ಫಾರಂ ಒಂದು ಜಾಗ ಖರೀದಿ ಮಾಡ್ತೀನಿ, ಒಂದು ಲ್ಯಾಂಡ್ ಖರೀದಿ ಮಾಡ್ಬೇಕು ಈಗ ಅಂತ ಆದ್ರೆ ಅದಕ್ಕೆ ಸಬ್ಸಿಡಿ ಸಿಗೋದಿಲ್ಲ. ಇದು ಭೂಮಿಗೆ ಸಿಗುವಂತಹ ಸಬ್ಸಿಡಿ ಅಲ್ಲ, ಇದು ಜಾನುವಾರುಗಳ ಖರೀದಿಗೆ ಅಥವಾ ಅದನ್ನ ನೋಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಫಾರಂ ಕನ್ಸ್ಟ್ರಕ್ಟ್, ಅಂದ್ರೆ ಈಗ ನೀವೇನೋ ಒಂದು ಕೋಳಿ ಫಾರಂನ ಕಟ್ಟಬೇಕು. ಸೊ ಆ ತರದಕ್ಕೆ ಸಿಗುವಂತದ್ದು. ಮತ್ ಇದು ಹೇಗ್ ಸಿಗತ್ತೆ, ಯಾವಾಗ ಯಾವಾಗ ಸಿಗತ್ತೆ ಅಂತ ಆದ್ರೆ ನೀವು ಮೊದಲು ಸ್ಟಾರ್ಟ್ ಮಾಡ್ತಿರಲ್ಲ, ಮೊದಲನೇ ಹಂತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಹಂತ ಬರುತ್ತೆ. ಈಗ ನಿಮ್ಗೆ 5 ಲಕ್ಷ ಸಬ್ಸಿಡಿ ಅಪ್ರೂವ್ ಆಗಿದೆ ಅಂತ ಆದ್ರೆ ಮೊದಲನೇ ಹಂತ ಅಥವಾ ಮೊದಲನೇ ಕಂತಲ್ಲಿ 2.5 ಲಕ್ಷ ಬರುತ್ತೆ. ನಿಮ್ದು ಇದೆಲ್ಲ ಸ್ಟಾರ್ಟ್ ಆಗಿ ಫಿನಿಶ್ ಆದ್ಮೇಲೆ, ಕೋಳಿ ಫಾರಂ ಎಲ್ಲ ಸ್ಟಾರ್ಟ್ ಆಗಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ಆಗ ಇನ್ ಮಿಕ್ಕಿದ 2ನೇ ಕಂತು ರಿಲೀಸ್ ಮಾಡ್ತಾರೆ. ಸೊ ಇದು ಏನಕ್ಕೆ ಅಂದ್ರೆ ಮಿಸ್ಯೂಸ್ ಆಗಬಾರ್ದು ಅಂತ, ಇದನ್ನ ಯಾರು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ ಮಾಡಿದ್ದಾರೆ. ಇನ್ನು ಈಗ ನಾನು ಮುಂದೆ ಹೇಳೋದು ಬಹಳ ಇಂಪಾರ್ಟೆಂಟ್. ನಾನು ಇಷ್ಟೊತ್ತು ಉದಾಹರಣೆ ಕೊಡ್ತಾ ಇದ್ದು ಬರೀ ಒಂದು 10 ಲಕ್ಷ ರೂಪಾಯಿ ಅಂದ್ರೆ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಯೋಜನೆ ಇದ್ರೆ, ನೀವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಕೋಳಿ ಫಾರಂ ಮಾಡಬೇಕು ಅಂತಾದ್ರೆ ಸರ್ಕಾರ 5 ಲಕ್ಷ ಕೊಡುತ್ತೆ, ನೀವು 5 ಲಕ್ಷ ಹಾಕಿ ಮಾಡಬೇಕು ಅಂತ. ಈಗ ಉದಾಹರಣೆ ನಿಮ್ಮ ಹತ್ರ 5 ಲಕ್ಷನೂ ಇಲ್ಲ ಅಂತ ಇಟ್ಕೊಳ್ಳಿ, ಈಗ ಏನ್ ಮಾಡೋದು? ಈ ಯೋಜನೆ ಅಡಿ ಬ್ಯಾಂಕ್ ಇಂದ ಲೋನ್ ಪಡೆಯೋದಕ್ಕೂ ಇವರು ಸಹಾಯ ಮಾಡ್ತಾರೆ. ಸೊ ನಿಮ್ಮ ಹತ್ರ 5 ಲಕ್ಷ ಇಲ್ಲ ಅಂತಂದ್ರು ಕೂಡ ನೀವು 5 ಲಕ್ಷವನ್ನ ಬ್ಯಾಂಕ್ ಇಂದ ಸಾಲವಾಗಿ ಪಡಿಬಹುದು. ಈ ನೀವು 5 ಲಕ್ಷ ಏನ್ ಪಡಿತೀರಲ್ಲ ಸಾಲ, ಅದನ್ನ ನೀವು ವಾಪಸ್ ಕಟ್ಟಬೇಕಾಗತ್ತೆ, ಬಿಕಾಸ್ ಇಟ್ಸ್ ಎ ಬ್ಯಾಂಕ್ ಲೋನ್, ಅದೇ ನೀವು ಬ್ಯಾಂಕ್ ಇಂದ ಪಡೆದಿರುವಂತಹ ಸಾಲ. ಇನ್ನ 5 ಲಕ್ಷ ಸಬ್ಸಿಡಿ ಏನ್ ಸರ್ಕಾರ ಕೊಡತ್ತಲ್ಲ, ಸೊ ಅದನ್ನ ನೀವು ಮರುಪಾವತಿ ಮಾಡುವ ಆಗಿರಲ್ಲ, ಆದ್ರೆ ಬ್ಯಾಂಕ್ ಇಂದ ಪಡೆಯುವಂತಹ ಸಾಲ ನೀವು ವಾಪಸ್ ಕೊಡ್ಬೇಕಾಗತ್ತೆ. ಸೊ ಹೀಗೆ

ಏನು ಇಲ್ದೆ ಇದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಇದರ ಮೂಲ ಉದ್ದೇಶ ಏನ್ ಗೊತ್ತಾ, ರೈತರನ್ನ ಸ್ವಾವಲಂಬಿಗಳಾಗಿ ಮಾಡೋದು. ಯಾಕೆಂದ್ರೆ ಇತ್ತೀಚೆಗೆ ನಾವು ನೋಡಿದೀವಿ, ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ರೈತರಿದ್ದಾರೆ ಅಥವಾ ಯುವಕರು ಯಾರಿದ್ದಾರೆ, ಅವರೆಲ್ಲರೂ ಕೃಷಿ ಚಟುವಟಿಕೆಗಳನ್ನ ಬಿಟ್ಟು ನಗರಗಳಿಗೆ, ಅಂದ್ರೆ ಬೆಂಗಳೂರು ಮೈಸೂರು ಈ ತರದ ನಗರಗಳಿಗೆ ಬಂದು ಇಲ್ಲೇನೋ ಕೆಲಸ ಮಾಡೋ ಬದಲು ತಮ್ಮ ಹುಟ್ಟೂರಲ್ಲೇ ತಾವು ಉಳಿದು, ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲೇ ಉಳಿದು ಈ ತರದ ವ್ಯವಸಾಯ ಅಂದ್ರೆ ಈ ತರದ ಪಶುಸಂಗೋಪನೆ ಕೆಲಸಗಳನ್ನ ಮಾಡ್ತಾ ತಾವು 4 ಜನಕ್ಕೆ ಕೆಲಸ ಕೊಡುವಂತದ್ ಆದ್ರೆ ಅವ್ರು ಸ್ವಾವಲಂಬಿಗಳಾಗ್ತಾರೆ. ಇನ್ನೊಬ್ಬರ ಮೇಲೆ ಅವ್ರ ಡಿಪೆಂಡೆನ್ಸಿ ಇರಲ್ಲ, ಇನ್ನೊಬ್ಬರ ಮೇಲೆ ಅವ್ರ ಆ ಸ್ವಾವಲಂಬನೆ ಇರುತ್ತೆ, ಆ ಸೆಲ್ಫ್ ರಿಲಯನ್ಸ್ ಇರುತ್ತೆ. ಯಾರೋ ಒಬ್ರು ನಮಗೆ ಸಂಬಳ ಕೊಡಬೇಕು ಅಥವಾ ಯಾರೋ ಒಬ್ರು ನಮಗೆ ಕೆಲಸ ಕೊಡಬೇಕು ಅಂತಿರಲ್ಲ. ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡಂಗೆ ಆಗ್ತಾರೆ. ಮತ್ತೆ ಇದರಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ. ಆ ಊರಲ್ಲಿರೋ 4 ಜನ ಯುವಕರಿಗೆ ಒಂದ್ ದೊಡ್ಡ ಕೋಳಿ ಫಾರಂ ಆದ್ರೆ ಆ ಊರಲ್ಲಿರೋ ಒಂದ್ 3-4 ಜನಕ್ಕೆ ಕೆಲಸ ಸಿಗತ್ತೆ. ನಾಳೆ ದಿವಸ ಅವರು ಇದೇ ತರ ಒಂದ್ ಕೋಳಿ ಫಾರಂ ಮಾಡಬಹುದು, ಇದೇ ಸಬ್ಸಿಡಿ ಅಥವಾ ಇದೇ ಯೋಜನೆಯನ್ನ ಬಳಸ್ಕೊಂಡು. ಸೊ ಹೀಗೆ ಇದು ಮುಂದುವರೆದ್ರೆ ಕಾಲಕ್ರಮೇಣ, ಇದೇನೋ ನಾಳೆ ಆಗ್ಬಿಡುತ್ತೆ ಅಂತಲ್ಲ, ಕಾಲಕ್ರಮೇಣ ಇವೆಂಚುಲಿ ಇಡೀ ಗ್ರಾಮವೇ ಒಂದು ಸೆಲ್ಫ್ ರಿಲಯಂಟ್ ಅಥವಾ ಒಂದು ಸ್ವಾವಲಂಬಿ ಗ್ರಾಮ ಆದ್ರೆ ಬಹಳ ಚೆನ್ನಾಗಿರತ್ತಲ್ಲ. ಅಂದ್ರೆ ಅಲ್ಲಿನ ಯುವಕರೆಲ್ಲ ಅದೇ ಊರಲ್ಲಿ ಉಳ್ಕೊಂತಾರೆ, ಅವರ ದುಡಿಮೆನ ಅವರೇ ನೋಡ್ಕೊಂತಾರೆ, ಅವರೇ ಬಾಸ್ಗಳು, ಅವರೇ ಮ್ಯಾನೇಜರ್ಗಳು. ಯಾಕೆಂದ್ರೆ ಇಡೀ ಸಂಸ್ಥೆನೆ ಅವ್ರದ್ದು, ಅವ್ರೇನ್ ಕಟ್ಟಿರ್ತಾರಲ್ಲ ಅದೆಲ್ಲ ಅವ್ರದೇ ಆಗಿರುತ್ತೆ. ಸೊ ಅವರೇ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಇಷ್ಟೊತ್ತರೆಗೂ ನಾವು ಸಬ್ಸಿಡಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಬ್ಯಾಂಕ್ ಲೋನು ಮತ್ತೆ ಸಬ್ಸಿಡಿನ ಉಪಯೋಗಿಸಿಕೊಂಡು ನಾವು ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದನ್ನ ಬ್ಲೆಂಡೆಡ್ ಫೈನಾನ್ಸ್ ಮಾಡೆಲ್ ಅಂತಾರೆ. ಅಂದ್ರೆ ನಮ್ಮ ಹತ್ರ ಹಣಕಾಸು ಇಲ್ಲದೆ ಇದ್ರೂ ಕೂಡ ಒಂದು ಬ್ಯಾಂಕ್ ಲೋನ್ ತಗೊಂಡು ಇನ್ನು ಅರ್ಧ ಸಬ್ಸಿಡಿ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಬ್ಲೆಂಡೆಡ್ ಫೈನಾನ್ಸ್ ಮಾಡೆಲ್ ಅಂತಾರೆ. ಇನ್ನು ಮುಂದೆ ನೋಡೋದಾದ್ರೆ ಇದೇನಕ್ಕೆ ಈ ಸಬ್ಸಿಡಿಗಳು ಏನೇನಕ್ಕೆ ಸಿಗತ್ತೆ ಅಂತ ನೋಡೋದಾದ್ರೆ, ಕೋಳಿ ಮತ್ತೆ ಕುರಿ ಸಾಕಾಣಿಕೆಗೆ ಸಿಗತ್ತೆ, ಹಂದಿ ಸಾಕಾಣಿಕೆಗೆ ಸಿಗತ್ತೆ. ಮತ್ತೆ ಇದಲ್ಲದೆ ಇನ್ನೊಂದು ವಿಶೇಷ ಇದೆ ಇದರಲ್ಲಿ, ಈ ಮೇವು ಬರುತ್ತಲ್ಲ, ಅಂದ್ರೆ ಈ ಜಾನುವಾರುಗಳಿಗೆ ಮೇವು ಹಾಕೋದು ಅಥವಾ ಅದಕ್ಕೆ ಮೇವನ್ನ ಉತ್ಪಾದನೆ ಮಾಡೋದೇ ಒಂದು ದೊಡ್ಡ ಕೆಲಸ ಈಗ. ಅಂದ್ರೆ ಅದನ್ನ ಸರಿಯಾದಂತಹ ಮೇವನ್ನ ಉತ್ಪಾದನೆ ಮಾಡಬೇಕು, ಅಂದ್ರೆ ಅದರಲ್ಲಿ ಪೌಷ್ಟಿಕತೆ ಅದರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಈ ತರದ ಆಹಾರಗಳನ್ನ ಅಥವಾ ಈ ತರದ ಮೇವನ್ನ ತಯಾರಿಸೋದಕ್ಕೆ ಸಂಸ್ಕರಣಾ ಘಟಕಗಳು, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ಗಳು ಅಂತ, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಒಂದು ಸಂಸ್ಕರಣಾ ಘಟಕಗಳು. ಸೊ ಅದನ್ನ ಮಾಡೋದಕ್ಕೂ ಸಬ್ಸಿಡಿ ಸಿಗತ್ತೆ. ಮತ್ತೆ ನಿಮ್ಗೆ ಈಗಾಗಲೇ ಒಂದು ಪ್ರಶ್ನೆ ಬಂದಿರಬಹುದು, ಅಂದ್ರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಬಹುದು ಇದರಲ್ಲಿ, ಎಷ್ಟು ಸಬ್ಸಿಡಿ ಸಿಗತ್ತೆ, ಅಂದ್ರೆ ಗರಿಷ್ಠ ಎಷ್ಟು ಸಿಗತ್ತೆ, ಮ್ಯಾಕ್ಸಿಮಮ್ ನಮ್ಗೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗತ್ತೆ ಅಂತ ನಿಮ್ಗೊಂದು ಪ್ರಶ್ನೆ ಬಂದಿರಬಹುದು. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಗರಿಷ್ಠ 50 ಲಕ್ಷ ರೂಪಾಯಿ ವರೆಗೂ ಸಬ್ಸಿಡಿ ಸಿಗತ್ತೆ. ಅಂದ್ರೆ ನೀವೊಂದು 1 ಕೋಟಿದ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋದಾದ್ರೆ ಅಥವಾ ಈ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ ಮಾಡ್ತೀನಿ ಅಂತ ಆದ್ರೆ, ಅಂದ್ರೆ ಈ ಆಹಾರ ಅಥವಾ ಮೇವು ಸಂಸ್ಕರಣಾ ಘಟಕ ಮಾಡೋದು ಏನಿದೆ ಅದನ್ನ ನೀವು ಮಾಡ್ತೀನಿ ಅಂತ ಆದ್ರೆ ಅದಕ್ಕೆ 1 ಕೋಟಿ ಬೇಕಾಗತ್ತೆ. ಅಂದ್ರೆ ನೀವು 50 ಲಕ್ಷ ಹಾಕಿದ್ರೆ ಸರ್ಕಾರ ಇನ್ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಸೊ ಟು ಆನ್ಸರ್ ದಟ್ ಸ್ಟ್ರೇಟ್, 50 ಲಕ್ಷ ರೂಪಾಯಿ ವರೆಗೂ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಇನ್ನು ಈ ಯೋಜನೆಯ ಇನ್ನೊಂದು ಪ್ರಮುಖ ಅಂಶ ಇದೆ, ಅದು ವಿಮೆ, ಅಂದ್ರೆ ಇನ್ಶೂರೆನ್ಸ್. ಬಿಸ್ನೆಸ್ ಮಾಡಬೇಕಾದ್ರೆ ಈ ಜಾನುವಾರುಗಳನ್ನ ಇಟ್ಕೊಂಡು, ಉದಾಹರಣೆಗೆ ನಾಳೆ ದಿವಸ ಏನೋ ಒಂದು ಆಕ್ಟ್ ಆಫ್ ಗಾಡ್ ಏನೋ ಒಂದು ಆಗಿ ಏನೋ ಒಂದು ರೋಗ ತಗಲಿ ಅದಕ್ಕೇನಾದ್ರೂ ಸಾವಾದ್ರೆ ಅದಕ್ಕೆ ವಿಮೆ ಮಾಡಿಸಬಹುದು ನೀವು ಈ ಯೋಜನೆ ಅಡಿ. ಸೊ ಆ ವಿಮೆಗೆ ನೀವು ಬರೀ 15% ಅಷ್ಟೇ ದುಡ್ಡು ಕಟ್ಟೋದು, ಇನ್ ಮಿಕ್ಕಿದ 85% ಸರ್ಕಾರ ಕೊಡತ್ತೆ. ಅಂದ್ರೆ ಆ ವಿಮೆ ದುಡ್ಡೇನಿದೆಯಲ್ಲ, ಉದಾಹರಣೆಗೆ ಒಂದು ಹಸುಗೆ ನೀವು ವಿಮೆ ಮಾಡಿಸೋದಾದ್ರೆ, ಅಂದ್ರೆ ಒಂದು ಹಸುಗೆ ಇನ್ಶೂರೆನ್ಸ್ ಮಾಡಿಸೋದಾದ್ರೆ 1,000 ರೂಪಾಯಿ ಇನ್ಶೂರೆನ್ಸ್ ಅಂತ ಇಟ್ಕೊಳ್ಳಿ. ಸೊ ನೀವು ಅಂದ್ರೆ ರೈತರು ಬರೀ 150 ರೂಪಾಯಿ ಕೊಡಬೇಕು, ಇನ್ನ 850 ರೂಪಾಯಿ ಸರ್ಕಾರ ಕೊಡತ್ತೆ. ಇದೊಂದು ಅತಿ ದೊಡ್ಡ, ಅಂದ್ರೆ ಇಷ್ಟೊತ್ತು ಹೇಳಿದ್ದು ಬಹಳ ಉಪಯೋಗ ಆಗುವಂತದ್ದೇ, ಆದ್ರೆ ಅದನ್ನು ಮೀರಿ ಇನ್ನೊಂದು ಉಪಯೋಗ ಆಗುವಂತಹ ಯೋಜನೆ ಈ ವಿಮೆ, ಈ ಇನ್ಶೂರೆನ್ಸ್ ಯೋಜನೆ. ಇನ್ನೊಂದು ವಿಶೇಷತೆ, ಈ ಇಷ್ಟೊತ್ತರೆಗೂ ಹೇಳಿದ್ನಲ್ಲ ನಾನು, ಈ ಸಬ್ಸಿಡಿ ಸ್ಕೀಮು, ಈ ಲೈವ್ ಸ್ಟಾಕ್ ಮಿಷನ್ ಏನಿದೆ, ಇದು ಹಸು ಎಮ್ಮೆಗಳಿಗಿಲ್ಲ. ಆದ್ರೆ ಈ ಇನ್ಶೂರೆನ್ಸ್ ಏನ್ ಮಾತಾಡ್ತಾ ಇದ್ದೀನಲ್ಲ ನಾನು, ಆದ್ರೆ ಈ ಇನ್ಶೂರೆನ್ಸ್ ಸ್ಕೀಮ್ ಏನಿದೆ ಇದು ಹಸು ಎಮ್ಮೆ ಮೇಕೆ ಕುರಿ ಹಂದಿ ಇದಕ್ಕೆಲ್ಲ ಅನ್ವಯ ಆಗತ್ತೆ. ನೀವು ನಾಳೆ ದಿವಸ ಒಂದು ಗೋಶಾಲೆ ಮಾಡ್ತೀನಿ ಅಂದ್ರೆ ಅಥವಾ ಏನೋ ಒಂದು ಹೈನುಗಾರಿಕೆ ಮಾಡ್ತೀನಿ, ನಾನು ಹಸು ಕಟ್ತೀನಿ ಅಂದ್ರೆ ಅದಕ್ಕೆ ನೀವು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇಂದ ಸಬ್ಸಿಡಿ ತಗೊಳೋದಕ್ಕೆ ಬರೋದಿಲ್ಲ. ಆದರೆ ಇನ್ಶೂರೆನ್ಸ್ ನ ಮಾತ್ರ ನೀವು ಹಸು ಎಮ್ಮೆಗಳಿಗೆ ಮಾಡಿಸಬಹುದು.
ಅದರಲ್ಲಿ ನಿಮ್ಮ

0: ಒಂದು 15% ಸರ್ಕಾರದ 85%.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತ ಕಿರಣ್ ಆರಾಧ್ಯ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚುಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ.

0: ಬೆಂಗಳೂರು ಕೇಂದ್ರದ ಕೊಡುಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿದೆ, ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ, ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತ ಅಮೆರಿಕ ನಡುವೆ ಆಳವಾದ ಮತ್ತು ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಇದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗಿನ ಸಭೆಯಲ್ಲಿ ವಿದೇಶಾಂಗ ಸಚಿವರು ತಮ್ಮ ಆರಂಭಿಕ ಭಾಷಣದಲ್ಲಿ ಹೀಗೆ ಹೇಳಿದ್ದಾರೆ. ಉಭಯ ರಾಷ್ಟಗಳ ಸಂಬಂಧಗಳು ಪ್ರಪಂಚದ ಇತರ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತವೆ. ಭಾರತ ಮತ್ತು ಅಮೆರಿಕ ಪ್ರಪಂಚದ ಹಲವು ಭಾಗಗಳ ಅನೇಕ ವಿಷಯಗಳಲ್ಲಿ ಒಮ್ಮುಖ ಆಸಕ್ತಿಯನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಸಂಕೀರ್ಣ ಸಮಯದ ನಡುವೆ ಮಾತುಕತೆಗಾಗಿ ಎದುರು ನೋಡುತ್ತಿರುವುದಾಗಿ ತಿಳಿಸಿದ ಸಚಿವ ಡಾ ಎಸ್ ಜೈಶಂಕರ್ ಮುಕ್ತ ಮತ್ತು ಫಲಪ್ರದ ಚರ್ಚೆ ನಡೆಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ತಿಂಗಳ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಲು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಜಪಾನ್ನ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುಂದುವರಿಸುವ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆಯಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ನಡೆಯುತ್ತಿರುವ ಉಪಕ್ರಮಗಳು ಮತ್ತು ಪರಸ್ಪರ ಕಾಳಜಿಯ ಇತರ ವಿಷಯಗಳ ಪ್ರಗತಿಯನ್ನು ಪರಿಶೀಲಿಸುವ ನಿರೀಕ್ಷೆಯಿದೆ. ಎಬೋಲಾ ಏಕಾಏಕಿ ಹರಡುತ್ತಿರುವ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಸೂಚನೆ ಬರುವವರೆಗೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣವನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಎಲ್ಲಾ ಭಾರತೀಯ ನಾಗರಿಕರಿಗೆ ಸೂಚಿಸಿದೆ. ಪ್ರಸ್ತುತ ಈ ದೇಶಗಳಲ್ಲಿ ವಾಸಿಸುತ್ತಿರುವ ಅಥವಾ ಪ್ರಯಾಣಿಸುತ್ತಿರುವ ಭಾರತೀಯ ನಾಗರಿಕರು ಸ್ಥಳೀಯ ಅಧಿಕಾರಿಗಳು ನೀಡಿದ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೂ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ಕಾಯ್ದುಕೊಳ್ಳಬೇಕು ಮತ್ತು ಭಾರತದಲ್ಲಿ ಯಾವುದೇ ಎಬೋಲಾ ವೈರಸ್ ಪತ್ತೆಯಾದ ಪ್ರಕರಣ ವರದಿಯಾಗಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ಹಿಂದೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಡಿಆರ್ಸಿ ಮತ್ತು ಉಗಾಂಡದಲ್ಲಿ ಎಬೋಲಾ ಕಾಯಿಲೆಯ ವರದಿಯಾದ ನಂತರ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಎಬೋಲಾ ವೈರಸ್ ಅಂತಾರಾಷ್ಟೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿತ್ತು. ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಅವರು ನಾಳೆ ಮಿಜೋರಂನ ಐಜ್ವಾಲ್ನಲ್ಲಿ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈಶಾನ್ಯ ಪ್ರದೇಶದಾದ್ಯಂತ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಕ್ಷೇತ್ರಗಳಲ್ಲಿ ಜಾರಿಗೆ ತರಲಾಗುತ್ತಿರುವ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸುವತ್ತ ಸಭೆಯು ಪ್ರಾಥಮಿಕವಾಗಿ ಗಮನಹರಿಸಲಿದೆ. ಸುಸ್ಥಿರ ವಲಯ ಬೆಳವಣಿಗೆ, ರೈತರ ಕಲ್ಯಾಣ ಮತ್ತು ಜೀವನೋಪಾಯ ವರ್ಧನೆಗಾಗಿ ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಸಭೆಯಲ್ಲಿ ಸಚಿವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಮೀನುಗಾರಿಕೆ ಹಾಗೂ ಜಲಚರ ಸಾಕಣೆ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯಡಿಯಲ್ಲಿ 32 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ ಪ್ರಮುಖ ಯೋಜನೆಗಳನ್ನು ಉದ್ಘಾಟಿಸಿ ಅಡಿಪಾಯ ಹಾಕಲಿದ್ದಾರೆ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಾಘೇಲ್ ಅವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಜಿನಿವಾದಲ್ಲಿ ನಿನ್ನೆ 6 ದಿನಗಳ 79ನೇ ವಿಶ್ವ ಆರೋಗ್ಯ ಸಭೆ ಮುಕ್ತಾಯಗೊಂಡಿದ್ದು, ಮಾನವ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹುಪಕ್ಷೀಯ ಸಹಕಾರವನ್ನು ಮುನ್ನಡೆಸಲು ಸದಸ್ಯ ರಾಷ್ಟಗಳು ಬಹು ನಿರ್ಣಯಗಳನ್ನು ಅಂಗೀಕರಿಸಿದವು. ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಅಡಿಯಲ್ಲಿ ನಡೆದ ಸಭೆಯು ಪಾರ್ಶ್ವವಾಯು, ಕ್ಷಯ, ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ, ತುರ್ತು ಆರೈಕೆ, ಹಿಮೋಫಿಲಿಯಾ, ನಿಖರ ಔಷಧ ಮತ್ತು ವಿಕಿರಣ ಸೇರಿದಂತೆ ಅನೇಕ ವಿಷಯಗಳ ಕುರಿತು 20ಕ್ಕೂ ಹೆಚ್ಚು ನಿರ್ಧಾರಗಳು ಮತ್ತು 13 ನಿರ್ಣಯಗಳನ್ನು ಅಂಗೀಕರಿಸಿತು. ವಿಶ್ವ ಆರೋಗ್ಯ ಸಂಸ್ಥೆಯು ಆಯೋಜಿಸಿದ ಸದಸ್ಯ ರಾಷ್ಟ ನೇತೃತ್ವದ ಜಂಟಿ

0: ಕ್ರಿಯೆಯ ಮೂಲಕ ಜಾಗತಿಕ ಆರೋಗ್ಯ ವಾಸ್ತುಶಿಲ್ಪವನ್ನು ಸುಧಾರಿಸುವ ಒಪ್ಪಂದ ಸೇರಿದಂತೆ ಹಲವಾರು ರಾಜಕೀಯ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನು ಸಭೆಯು ಪರಿಹರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಲೇಖನವನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಖಂಗ್ಚೆನ್ ಜೊಂಗಾದ 5 ಸಂಪತ್ತುಗಳು ಸಿಕ್ಕಿಂನ ಪ್ರಯಾಣವನ್ನು ಹೇಗೆ ಪ್ರವರ್ಧಮಾನಕ್ಕೆ ಏರಿಸಿವೆ ಎಂಬುದನ್ನು ಪ್ರಸ್ತಾವಿಸುತ್ತವೆ. ಇದು 2047 ವಿಕಸಿತ ಸಿಕ್ಕಿಂಗೆ ದಾರಿ ಮಾಡಿಕೊಡುತ್ತದೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ, ಲೇಖನವು ಖಂಗ್ಚೆನ್ ಜೊಂಗಾವನ್ನು ಸಿಕ್ಕಿಂನ ಭೂಮಿ, ನೆನಪು ಮತ್ತು ಪ್ರಜ್ಞೆಯ ರಕ್ಷಕನಾಗಿ ಚಿತ್ರಿಸುತ್ತದೆ ಎಂದು ಹೇಳಿದರು. ಚೀನಾದ ಶಾಂಕ್ಸಿ ಪ್ರಾಂತ್ಯದಲ್ಲಿ ಸಂಭವಿಸಿದ ಭೀಕರ ಕಲ್ಲಿದ್ದಲು ಗಣಿ ಸ್ಫೋಟದಲ್ಲಿ ಕನಿಷ್ಠ 82 ಜನರು ಮೃತಪಟ್ಟಿದ್ದಾರೆ. ಸ್ಫೋಟ ಸಂಭವಿಸಿದಾಗ 247 ಕಾರ್ಮಿಕರು ಕರ್ತವ್ಯದಲ್ಲಿದ್ದರು ಎಂದು ವರದಿಯಾಗಿದೆ. ಭೀಕರ ಗಣಿ ಸ್ಫೋಟದಿಂದ ಉಂಟಾದ ಪ್ರಾಣಹಾನಿಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾಪತ್ತೆಯಾಗಿರುವವರ ಶೀಘ್ರ ಪತ್ತೆಗೆ ಮತ್ತು ಗಾಯಾಳುಗಳು ಚೇತರಿಕೆಗೆ ಪ್ರಧಾನಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಾರ್ಥಿಸಿದ್ದಾರೆ. ಈ ಸಂದೇಶಕ್ಕೆ ಭಾರತದಲ್ಲಿರುವ ಚೀನಾ ರಾಯಭಾರಿ ಕ್ಸು ಫಿಹಾಂಗ್ ಇಂದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಭಾರತದ ಬೆಂಬಲ ಮತ್ತು ಸಹಾನುಭೂತಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತ್ನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 48ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ 11 ಟೆಸ್ಟ್ ಪೈಲಟ್ಗಳು ಮತ್ತು 6 ಫ್ಲೈಟ್ ಟೆಸ್ಟ್ ಎಂಜಿನಿಯರ್ಗಳು 48 ವಾರಗಳ ಕಠಿಣ ತರಬೇತಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸಿದ ನಂತರ ನಿನ್ನೆ ಬೆಂಗಳೂರಿನಲ್ಲಿರುವ ಏರ್ಫೋರ್ಸ್ ಟೆಸ್ಟ್ ಪೈಲಟ್ಸ್ ಸ್ಕೂಲ್ SFTPSನಿಂದ ಪದವಿ ಪಡೆದರು. ಈ ವರ್ಷ ಪದವಿ ಕೋರ್ಸ್ ಭಾರತೀಯ ವಾಯುಪಡೆಯ 14 ಅಧಿಕಾರಿಗಳು, ಭಾರತೀಯ ಸೇನೆಯ ಒಬ್ಬ ಅಧಿಕಾರಿ ಮತ್ತು ಭಾರತೀಯ ನೌಕಾಪಡೆಯ 2 ಅಧಿಕಾರಿಗಳು ಸೇರಿದಂತೆ 17 ಅಧಿಕಾರಿಗಳ ಸಮೂಹವನ್ನು ಒಳಗೊಂಡಿತ್ತು. ವಾಯುಪಡೆಯ ಮುಖ್ಯಸ್ಥ ಮತ್ತು 17ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ ಗೌರವಾನ್ವಿತ ಹಳೆಯ ವಿದ್ಯಾರ್ಥಿ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಪಿವಿಎಸ್ಎಂ, ಎವಿಎಸ್ಎಂ ವಾಯುಪಡೆಯ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಫಿಫಾದಿಂದ ಅನುಮೋದನೆ ಪಡೆದ ನಂತರ ಇರಾನ್ನ ಫುಟ್ಬಾಲ್ ತಂಡವು ತನ್ನ 2026 ಫಿಫಾ ವಿಶ್ವಕಪ್ ಬೇಸ್ ಕ್ಯಾಂಪ್ ಅನ್ನು ಅಮೆರಿಕದಿಂದ ಮೆಕ್ಸಿಕೋಗೆ ಸ್ಥಳಾಂತರಿಸಲು ನಿರ್ಧರಿಸಿದೆ. ಮುಂದಿನ ವರ್ಷದ ಪಂದ್ಯಾವಳಿಗೆ ಮುಂಚಿತವಾಗಿ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ಮಧ್ಯೆ ಈ ಕ್ರಮ ಕೈಗೊಳ್ಳಲಾಗಿದೆ. ಇರಾನ್ ಮೂಲತಃ ವಿಶ್ವಕಪ್ ಸಮಯದಲ್ಲಿ ಅರಿಜೋನಾದ ಟಕ್ಸನ್ನಲ್ಲಿ ತರಬೇತಿ ನೀಡಲು ನಿರ್ಧರಿಸಲಾಗಿತ್ತು. ಆದರೆ ಈಗ ಮೆಕ್ಸಿಕೋದ ಟಿಜುವಾನಾದಲ್ಲಿ ನೆಲೆಗೊಳ್ಳಲಿದೆ ಎಂದು ವರದಿಯಾಗಿದೆ. ಇರಾನ್ ಫುಟ್ಬಾಲ್ ಫೆಡರೇಷನ್ ಅಧ್ಯಕ್ಷ ಮೆಹದಿ ತಾಜ್ ಪಂದ್ಯಾವಳಿ ಅಧಿಕಾರಿಗಳೊಂದಿಗೆ ಚರ್ಚೆಯ ನಂತರ ಫಿಫಾ ತಮ್ಮ ವಿನಂತಿಯನ್ನು ಅನುಮೋದಿಸಿದೆ ಎಂದು ದೃಢಪಡಿಸಿದ್ದಾರೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿದ್ದು, ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ರಾತ್ರಿ 7:30 ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಸೆಣಸಲಿವೆ. ರೋಲ್ಯಾಂಡ್ ಗ್ಯಾರೋಸ್ ಎಂದು ಕರೆಯಲ್ಪಡುವ ಫ್ರೆಂಚ್ ಓಪನ್ ಟೆನಿಸ್ 125ನೇ ಆವೃತ್ತಿಯು ಇಂದು ಪ್ಯಾರಿಸ್ನಲ್ಲಿ ಆರಂಭವಾಗಲಿದೆ. ದಾಖಲೆಯ 25ನೇ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಗಾಗಿ ಜೋಕೋವಿಕ್ ತಮ್ಮ ಅಭಿಯಾನ ಪ್ರಾರಂಭಿಸಲಿದ್ದಾರೆ. ಅವರು 3 ಬಾರಿಯ ಚಾಂಪಿಯನ್ 3ನೇ ಶ್ರೇಯಾಂಕಿತ ಕೋರ್ಟ್ ಫಿಲಿಪ್ ಚಾರ್ಟಿಯರ್ನಲ್ಲಿ ರಾತ್ರಿ ಸೆಷನ್ನಲ್ಲಿ ಫ್ರೆಂಚ್ ಬಿಗ್ ಸರ್ವರ್ ಜಿಯೋವಾನಿ ಎಪೆನ್ಶಿ ಪೆರಿಕಾರ್ಡ್ ವಿರುದ್ದ ಆರಂಭಿಕ ಪಂದ್ಯವನ್ನು ಆಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿವೆ, ಕೇಂದ್ರ ಸಚಿವ ಡಾ ಎಸ್ ಜಯಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ, ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ

0: ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಧಾರವಾಡ.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
4: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
3: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡಿಬಿಡ್ತು.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಭೀಮಪ್ಪ ಪೋದಾರ್ ಮತ್ತು ಸಂಗಡಿಗರಿಂದ ಭಜನಾ ಪದ. ಜಮಖಂಡಿ ತಾಲೂಕು ಕವಟಗಿಯ ಕಲಾವಿದರು.

0: ಇದುವರೆಗೆ ಜಮಖಂಡಿ ತಾಲೂಕು ಕವಟಿಗೆಯ ಭೀಮಪ್ಪ ಪೋದಾರ್ ಮತ್ತು ಸಂಗಡಿಗರಿಂದ ಭಜನಾ ಪದ ಕೇಳಿದಿರಿ. ಆಕಾಶವಾಣಿ ಧಾರವಾಡ ನಡೆ ನುಡಿ ಪ್ರಾಯೋಜಿತ ಕಾರ್ಯಕ್ರಮ.
1: ನಡೆ ನುಡಿ
2: ನಡೆ ನುಡಿ
1: ನಡೆ ನುಡಿ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ, ಸಂದೇಶಗಳನ್ನು ಕಳುಹಿಸಿ, ವಾಟ್ಸ್ಆ್ಯಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ನೀವು ನಮ್ಮೊಂದಿಗೆ ಮಾತನಾಡಬೇಕಾ ಅಥವಾ ವಾಟ್ಸ್ಆ್ಯಪ್ ಸಂದೇಶವನ್ನು ಕಳಿಸಬೇಕಾ, ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯಮಾಡಿ ಬರೆದಿಟ್ಟುಕೊಳ್ಳಿ. 9483986142, ಮತ್ತೊಮ್ಮೆ 9483986142. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

ಒಂದು ಬಾರಿ ಒಬ್ಬ ದೊಡ್ಡ ಪ್ರಸಿದ್ಧ ವ್ಯಕ್ತಿಯನ್ನ ಒಂದು ಕಾಲೇಜಿನ ದೊಡ್ಡ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾರೆ. ಈ ಪ್ರಸಿದ್ಧ ವ್ಯಕ್ತಿ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಬಂದು ಆ ಕಾರ್ಯಕ್ರಮ ನಡೆಯುವಂತಹ ಆಡಿಟೋರಿಯಂ ಇರುತ್ತಲ್ಲ, ಅಲ್ಲಿ ಕೂತಿರ್ತಾರೆ. ಆ ಕಾಲೇಜಿನ ಆಯೋಜಕರಿಗೆ ಇವರ ಮುಖ ಪರಿಚಯ ಇರೋದಿಲ್ಲ. ಹಾಗಾಗಿ ಆ ಅತಿಥಿ ಬಂದರೆ ದೊಡ್ಡ ಕಾರ್ನಲ್ಲಿ ಸೂಟನ್ನು ಧರಿಸಿ ನೋಡುವುದಕ್ಕೆ ವಿಭಿನ್ನವಾಗಿ, ಅಂದರೆ ಕೆಲವರು ಬಂದರೆ ನಮ್ಮ ಕಣ್ಣನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ, ಆ ಥರ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಕಾರ್ಯಕ್ರಮದ ಸಮಯ ಹತ್ತಿರ ಆಯಿತು, ಅತಿಥಿ ಬಂದೇ ಇಲ್ಲ ಅಂತ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹುಡುಕ್ತಾ ತಿರುಗಾಡ್ತಿರ್ತಾರೆ. ಆ ಅತಿಥಿಯ ಆಫೀಸ್ಗೆ ಸ್ವಲ್ಪ ಸಮಯದ ನಂತರ ಕರೆ ಮಾಡಿ ಕೇಳುವಾಗ ಅವರು ಹೊರಟು ಈಗಾಗಲೇ ಬಹಳ ಸಮಯವಾಗಿದೆ, ನೀವು ಹೇಳುವಂತಹ ಸ್ಥಳದಲ್ಲಿ ಅವರು ತಲುಪಿದ್ದಾರೆ, ಅಲ್ಲಿ ಹೋಗಿ ಹುಡುಕಿ ಅಂತ ಹೇಳ್ತಾರೆ. ಈ ಆಯೋಜಕರು ಹುಡುಕಿ ಹುಡುಕಿ ಹುಡುಕಿ ಸಾಕಾದ ನಂತರ ಸಾಮಾನ್ಯ ಜನ ಕೂರುವಂಥ ಸ್ಥಳದಲ್ಲಿ ಈ ವ್ಯಕ್ತಿ, ಈ ಮುಖ್ಯ ಅತಿಥಿ ಕೂತಿರ್ತಾರೆ. ಅವರ ಕಾರ್ಯಕ್ಷೇತ್ರದಲ್ಲಿ ಎಷ್ಟೇ ಪರಿಣಿತಿಯನ್ನು ಹೊಂದಿದಾಗ್ಯೂ ಅವರು ಬದುಕುವ ಜೀವನ ಶೈಲಿ ಇದೆಯಲ್ಲ, ಎಷ್ಟು ಸರಳವಾಗಿರುತ್ತೆ ಅಂದರೆ ಅದನ್ನು ನಾವು ಊಹಿಸುವುದಕ್ಕೆ ಸಾಧ್ಯವಿಲ್ಲ. ಇಷ್ಟೇ ಯಾಕೆ, ನಾನು ಕಾಲೇಜ್ನಲ್ಲಿ ವ್ಯಾಸಂಗ ಮಾಡುವಾಗ ಒಂದು ದೊಡ್ಡ ಕಂಪನಿಯಲ್ಲಿ ಬಹಳ ದೊಡ್ಡದಾದ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ, ಅಂದರೆ ಅವರ ಮಗ ನನ್ನ ಜೊತೆ ಓದ್ತಾ ಇದ್ದ. ಆತನಿಗೆ ಐಶ್ವರ್ಯದ ಅಹಂ ಇಲ್ಲ, ಜೀವನ ಶೈಲಿಯಲ್ಲಿ ದುಬಾರಿತನ ಇಲ್ಲ, ಅದು ಕಾಣಿಸೋದಿಲ್ಲ, ಅಷ್ಟು ಸರಳವಾಗಿ ಈತ ಇರ್ತಾನೆ. ಮತ್ತೊಂದು ಉದಾಹರಣೆ, ಈ ರೀತಿಯಲ್ಲಿ ಎಷ್ಟೊಂದು ಉದಾಹರಣೆಗಳನ್ನು ನಾನು ಕೊಡಬಹುದು. ನಮ್ಮ ಇಸ್ರೋ ಚೀಫ್ ಆಗಿದ್ದಂತಹ ಕೆ ಕಸ್ತೂರಿ ರಂಗನವರು ಒಂದು ಬಾರಿ ಈ ದೆಹಲಿಯಲ್ಲಿರುವಂತಹ ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ. ಯಾರಿರ್ತಾರೆ ಹೇಳಿ ರಾಷ್ಟ್ರಪತಿ ಭವನದಲ್ಲಿ? ಇದೇನ್ರಿ ಹೀಗೆ ಕೇಳ್ತೀರಾ ಅನ್ಬೋದು. ಆ ಸಮಯದಲ್ಲಿ ರಾಷ್ಟ್ರಪತಿಗಳಾಗಿದ್ದ ಶ್ರೀ APJ ಅಬ್ದುಲ್ ಕಲಾಂ ರವರು. ಆಹಾರ ಆದ ನಂತರ, ಇವಾಗ ನಮ್ಮ ಮನೆಗೆ ಹೊಸದಾಗಿ ಬಂದರೆ ನಮ್ಮ ಮನೆ ತೋರಿಸ್ತೀವಲ್ಲ, ಆ ಥರ ಇವರು ತಮ್ಮ ರಾಷ್ಟ್ರಪತಿ ಅಂದರೆ ತಮ್ಮ ಭವನವನ್ನು ಸುತ್ತ ತೋರಿಸ್ತಾ ತಮ್ಮ ಕೋಣೆಗೆ ಕರ್ಕೊಂಡು ಹೋದಾಗ ಅಲ್ಲಿರುವಂಥ ಒಂದು ಚಿತ್ರಣವನ್ನು ನೋಡಿ ಇವರಿಗೆ ಸುಸ್ತಾಗತ್ತೆ. ಯಾಕೆಂದರೆ ಅನೇಕ ಪುಸ್ತಕಗಳಿರ್ತದೆ, ಆದರೆ ಆ ಕೋಣೆಯಲ್ಲಿ ಒಂದು ಸಾಧಾರಣವಾದಂಥ ಮಂಚ, ಒಂದು ಲುಂಗಿ, ಒಂದು ವೀಣೆ ಹಾಗೂ ಕೇವಲ ಅಗತ್ಯತೆಯ ವಸ್ತುಗಳು ಇಷ್ಟೇ, ಬೇರೆ ಏನೂ ಇಲ್ಲ. ಅಷ್ಟು ಮಾತ್ರವಲ್ಲದೆ ಅವರ ಮಾತಿನ ಶೈಲಿ ರಾಷ್ಟ್ರಪತಿಯಾದ ಮಾತ್ರಕ್ಕೆ ಬದಲಾಗಿದೆ, ಆಗಲೂ ಅಷ್ಟೇ ಸರಳತೆಯ ಮಾತುಗಳು ಅವರದು ಆಗಿರುತ್ತೆ. ಈ ಸರಳತೆಯನ್ನ ನಾನು ನೀನು ನಮ್ಮ ನಮ್ಮ ಜೀವಿತದಲ್ಲಿ ಕಳ್ಕೊಂಡು ಬಿಟ್ಟಿದ್ದೇವಾ ಅನ್ಸೋದಿಲ್ವಾ? ಓಡ್ತಾ ಇರುವಂತ ಲೋಕ ಹೋಗ್ತಿರೋ ವೇಗದಲ್ಲಿ ನಾವು ಹೋಗಿಲ್ಲ ಅಂದ್ರೆ ತುಂಬಾ ಹಿಂದೆ ಉಳಿದು ಹೋಗ್ತೇವೆ ಅಂತ ಓಡ್ತೀವಿ ಓಡ್ತೀವಿ ಓಡ್ತಾನೇ ಇರ್ತೀವಿ. ಇದರ ಮಧ್ಯೆ ಆ ಸರಳತೆಯನ್ನ ಮರೆತು ಹೋಗಿರ್ತೇವೆ. ನನಗೇನು ಗೊತ್ತಾ, ಯಾರೇ ಆಗಿರಲಿ

ಹೇಗೆ ಇರಲಿ, ಸರಳತೆ ಜೀವನದಲ್ಲಿ ಇರಬೇಕು. ಜಾಸ್ತಿ ಬೇಕು, ಜಾಸ್ತಿ ಇರಬೇಕು, ಜಾಸ್ತಿ ಆಗಬೇಕು ಅನ್ನೋ ಲೋಕದಲ್ಲಿ ಉಸಿರುಗಟ್ಟಿದ ಹಾಗೆ ಬದುಕ್ತೇವೆ. ನಾವು ಎಷ್ಟೇ ಜಾಸ್ತಿ ಜಾಸ್ತಿ ಅಂತ ಓಡಿದಾಗಿಯೋ ಅದರಲ್ಲಿ ಖಂಡಿತ ಸಂತೋಷ ಸಿಗೋದಿಲ್ಲ ಅಂತ ತಿಳಿದ ಮೇಲೆ ಈ ಸರಳತೆಯ ಮೌಲ್ಯ ನಮಗೆ ಅರ್ಥ ಆಗುತ್ತೆ. ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನು ಕಾಣುವಂಥದ್ದು, ಸಂತೃಪ್ತಿಯ ಬದುಕನ್ನು ಅಳವಡಿಸಿಕೊಳ್ಳುವುದು, ಒಂದು ರೀತಿಯಲ್ಲಿ ಈ ಶಾಂತವಾದ ಚಿಂತನೆಗಳುಳ್ಳ ಹಾಗೂ ಕ್ಷಣಗಳನ್ನು ಸವಿಯುವಂಥದ್ದು, ರುಚಿಸುವಂಥದ್ದು ನಾನು ಹೇಳ್ತಿರುವಂಥ ವಿಷಯ ಇದೆಯಲ್ಲ, ಇದು ಸೂಪರ್ ಬದುಕು ಕಣ್ರಿ. ಸುಮ್ಮನೆ ತತ್ವಗಳನ್ನು ಹೇಳಬೇಡಿ, ಕಾರ್ಯರೂಪಕ್ಕೆ ತರುವಂಥದ್ದನ್ನು ಏನಾದರೂ ಹೇಳಿ ಅಂತ ನೀವು ಹೇಳ್ಬೋದು. ಜೀವನದಲ್ಲಿ ಸೋತಿರುವಂಥವ್ರೆ ಈ ಥರ ತತ್ವಗಳನ್ನ ಹೇಳಲಿಕ್ಕೆ ಸಾಧ್ಯ ಅಂತಲೂ ಸಹ ನೀವು ಹೇಳ್ಬೋದು. ಅದಕ್ಕೆ ನಾನು ಕೊಟ್ಟಂಥ ಉದಾಹರಣೆಗಳು ಸರಳ ಜೀವನ ಶೈಲಿ ಅಳವಡಿಸಿಕೊಂಡು ಸಾಧಕರಾದಾಗಲೂ ಸರಳ ಬದುಕನ್ನು ಬದುಕುತ್ತಿರುವಂತಹ ವ್ಯಕ್ತಿಗಳ ಉದಾಹರಣೆ. ಯಾಕೆಂದರೆ ಎಲ್ಲಾನು ಹಣ ಅಲ್ಲ, ಐಶ್ವರ್ಯ ಅಲ್ಲ, ಸಂಪತ್ತಲ್ಲ, ಕೂಡಿಡಿಸ್ಕೊಳ್ಳುವಂಥದ್ದು ಅಲ್ಲವೇ ಅಲ್ಲ, ನಶಿಸದೇ ಇರುವಂಥದ್ದು ಸಹ ಬಹಳ ವಿಷಯಗಳು ಇದೆ. ಆ ಸರಳತೆಯಲ್ಲಿಯೂ ವೈಶಿಷ್ಟ್ಯತೆ ಇದೆ. ಕೆಲವೊಂದು ಕಲಿಕೆ ಆ ಸರಳತೆಯನ್ನು ಅನುಭವಿಸಲು. ನಾವು ಎಷ್ಟು ಜಾಸ್ತಿ ಜಾಸ್ತಿ ಜಾಸ್ತಿ ಅಂತ ಓಡ್ತಾ ಇರ್ತೇವೆ, ನಾವೇನೆ ಅದರ ಸುಳಿಯಲ್ಲಿ ಹೆಚ್ಚಿನ ಹೋರಾಟಗಳನ್ನು ರಚಿಸಿಕೊಂಡು ಬಿಡ್ತೇವೆ. ಹೆಚ್ಚಿನ ವಿಷಯ ತಲೆಗೆ ಹಾಕಿಕೊಳ್ತೇವೆ, ಒತ್ತಡ ಜಾಸ್ತಿ ಆಗುತ್ತೆ. ಅದರ ಮೂಲಕ ಹತಾಶೆ, ನಿರಾಶೆ, ಸುಮ್ಮನೆ ಅನಾವಶ್ಯಕವಾಗಿ ಬ್ಯುಸಿ, ಯಾವಾಗ ಕೇಳಿದ್ರೂ ಸಮಯ ಇಲ್ಲ. ನಾವು ಎಷ್ಟು ಅವುಗಳನ್ನು ಹಿಡಿಯಲಿಕ್ಕೆ ಪ್ರಯತ್ನಿಸುತ್ತೇವೋ ಅಷ್ಟೇ ಕ್ಲಿಷ್ಟಕರವಾಗುತ್ತೆ, ಅಸ್ತವ್ಯಸ್ತತೆ ಎತ್ತಿ ಕಾಣಿಸುತ್ತೆ. ಯಾಕೆಂದರೆ ನಾವು ಯಾವುದನ್ನು ಬಿಡಲಿಕ್ಕೆ ಸಿದ್ಧರಿಲ್ಲ, ಬಿಟ್ಟರೆ ತಿರ್ಗ ಸಿಗೋದಿಲ್ಲ ಅಂತ ಎಲ್ಲವನ್ನ ತಲೆ ಮೇಲೆ ಹೊತ್ಕೊಳ್ತೇವೆ. ಇಷ್ಟೆಲ್ಲ ಕ್ಲಿಷ್ಟಕರವಾದ ಮೇಲೂ ಏನು ಮಾಡ್ತೀವಿ ಗೊತ್ತಾ, ಅದರಿಂದ ಹೊರಬರಲು ಕೆಲವೊಂದು ಮಾನಸಿಕ ಅಭ್ಯಾಸಗಳನ್ನು ಬೆಳೆಸಿಕೊಳ್ತೇವೆ. ತಲೆಬಿಸಿ ತಪ್ಪಲು ಏನಾದರೂ ಒಂದು ಡಿಸ್ಟ್ರಾಕ್ಷನ್ ಬೇಕು. ಅಂದರೆ ಒಂದು ತಲೆಬಿಸಿಯಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಏನಾದರೂ ಹುಡುಕ್ತೇವೆ. ಖಾಲಿ ಬಿಟ್ಟರೆ ಬೇರೆ ಏನಾದರೂ ಬಂದು ತುಂಬಿಕೊಳ್ಳುತ್ತೆ ಅಂತ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಳ್ತೇವೆ, ಅದು ಕಾರ್ಯ ಮಾಡಲ್ಲ. ಮಾಡೋಕ್ಕೆ ಎಷ್ಟೊಂದಿದೆ ಅಂತ ಒಂದರಿಂದ ಇನ್ನೊಂದಕ್ಕೆ ಹಾರ್ತಾ ಇರ್ತೇವೆ, ಎಲ್ಲೂ ಕಂಪ್ಲೀಟ್ ಆಗೋದಿಲ್ಲ. ಯಪ್ಪ ನಮ್ಮ ಲೈಫ್ ಹೆಂಗೆ ಗೊತ್ತಾ, ಈ ನಿಮ್ಮ ಫೋನ್ನಲ್ಲಿ ಈ ರೀಸೆಂಟ್ ಆ್ಯಪ್ಸ್ಗಳನ್ನು ನೋಡಲಿಕ್ಕೆ ಒಂದು ಆಪ್ಷನ್ ಇರುತ್ತಲ್ಲ, ಎಷ್ಟು ಆ್ಯಪ್ಗಳಿರುತ್ತೆ ನೋಡಿದ್ದೀರಾ? ಇಲ್ಲಾಂದರೆ ನಿಮ್ಮ ನೋಟಿಫಿಕೇಷನ್ ಸ್ಕ್ರೀನನ್ನು ಓಪನ್ ಮಾಡಿ ಅದರ ಸಂಖ್ಯೆ ನೋಡಿಬಿಟ್ರೆ ಸಾಕು, ಅಷ್ಟು ಇರುತ್ತೆ ನಮ್ಮ ಲೈಫಲ್ಲಿ ಕೆಲಸಗಳು. ಆದರೆ ಕಂಪ್ಲೀಟ್ ಆಗತ್ತಾ? ನಿಜವಾಗ್ಲೂ ಇಲ್ಲ. ಒಂದೇ ಒಂದು ಕೆಲಸ, ಒಂದೇ ಪ್ರಕ್ರಿಯೆ, ಒಂದೇ ಕ್ರಿಯೆ, ಅದನ್ನು ಫುಲ್ ಸ್ಕ್ರೀನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯನಾ? ಅದು ಯಾವತ್ತೂ ಆಗೋದಿಲ್ಲ. ಯಾಕೆಂದರೆ ನಮ್ಮ ಸ್ಕ್ರೀನಲ್ಲಿ ಎಷ್ಟೊಂದು ಕೆಲಸಗಳಿರುತ್ತೆ ಹೊರತು ಆ ಒಂದು ಕೆಲಸ ನಮಗೆ ಯಾವುದು ಇಷ್ಟ ಅದು ಫುಲ್ ಸ್ಕ್ರೀನಲ್ಲಿ ಯಾವತ್ತೂ ಇರೋದಿಲ್ಲ. ಮಾಡಬೇಡಿ, ಒಂದು ಕೆಲಸ ಒಂದರ ಮೇಲೆ ಗಮನ ಇಡಿ, ಒಂದೇ, ಅದರಲ್ಲಿ ಆಳವಾಗಿ ಹೋಗಿ ಆದರೆ ಸರಳತೆಯನ್ನು ಮಾತ್ರ ಕಳೆದುಕೊಳ್ಬೇಡಿ. ಪರಿಶ್ರಮ ಬೇಕು, ಸರಳತೆ ಸುಮ್ಮನೆ ಅಮ್ಮ ಎತ್ಕೊಂಡು ಬಂದು ಬಿಸಿ ಬಿಸಿಯಾಗಿರುವಂಥ ದೋಸೆನ ತಟ್ಟೆಲಿ ಹಾಕ್ತಾರಲ್ಲ ಆ ಥರ ಅಲ್ಲ. ಒಬ್ಬ ಸರಳವಾಗಿ ಬದುಕುವ ಮನುಷ್ಯನ ಹಿಂದೆ ಆ ಒಂದು ವಿಷಯದಲ್ಲಿ ಸಾಧನೆಯನ್ನು ಮಾಡಲು ಬಹಳ ದೀರ್ಘಕಾಲದ ಪರಿಶ್ರಮ ಪ್ರಯತ್ನಗಳು ಇರ್ತವೆ. ಮತ್ತೊಮ್ಮೆ ಹೇಳ್ತೀನಿ, ಒಬ್ಬ ಸರಳವಾಗಿ ಬದುಕುವ ಮನುಷ್ಯನ ಹಿಂದೆ ಆ ಒಂದು ವಿಷಯದಲ್ಲಿ ಸಾಧನೆಯನ್ನು ಮಾಡಲು ಬಹಳ ದೀರ್ಘಕಾಲದ ಪರಿಶ್ರಮ ಪ್ರಯತ್ನಗಳು ಇರುತ್ತೆ. ಆ ಥರ ಬದುಕಿ, ಆ ಛಲ ಇರಲಿ. ಮತ್ತೆ ಒಂದರಿಂದ ಇನ್ನೊಂದು ವಿಷಯದ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು. ಈಗ ಗಾಜಿನ ಬಾಟ್ಲುಗಳನ್ನು ಒಂದರ ಪಕ್ಕ ಒಂದಿಟ್ಟು ನೀವು ಎತ್ಕೊಂಡು ಜೋರಾಗಿ ಓಡೋದ್ರೆ ಏನಾಗುತ್ತೆ? ಹೊಡೆದೋಗುತ್ತೆ. ಹಾಗಾಗಿ ಒಂದು ಗಾಜಿನ ಬಾಟ್ಲಿಂದ ಇನ್ನೊಂದು ಗಾಜಿನ ಬಾಟ್ಲಿ ಮಧ್ಯದಲ್ಲಿ ನಿಮಗೆ ಗ್ಯಾಪ್ ಇರಬೇಕು, ಅಥವಾ ಯಾವುದಾದ್ರೂ ಪ್ಯಾಕಿಂಗ್ ಇರಬೇಕು, ಆ ಸ್ಥಳ ಇರಬೇಕು. ನಮ್ಮ ಕೆಲಸ ಕಾರ್ಯಗಳಲ್ಲೂ ನಮ್ಮ ಪ್ರಕ್ರಿಯೆಯಲ್ಲೂ ಸಹ ಅಷ್ಟೇ, ಒಂದರಿಂದ ಇನ್ನೊಂದರ ಮಧ್ಯದಲ್ಲಿ

0: ಗ್ಯಾಪ್ ಅನ್ನುವಂಥದ್ದು ಇರಬೇಕು. ನಮ್ಮ ತಾಳ್ಮೆಯನ್ನು ಅದು ಪ್ರಶ್ನಿಸ್ತದೆ. ಪರವಾಗಿಲ್ಲ, ನೀವು ಏನನ್ನು ಮಾಡಿ ಮುಗಿಸ್ತಿರಲ್ಲ ಅದನ್ನು ಸವಿಬೇಕು, ಆನಂದಿಸಬೇಕು. ಯಾವಾಗ ನಾವು ಆ ಒಂದರ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿ ಸಮಯ ಕೊಡ್ತೇವೆ, ನಾವು ಸಾಧಿಸ್ತೇವೆ. ಇಲ್ಲೇ ಚಿಂತೆಗಿಂತ ಚಿಂತನೆ ಕೆಲಸ ಮಾಡುವಂಥದ್ದು, ಏನೇಳಿ, ಚಿಂತೆಗಿಂತ ಚಿಂತನೆ ಕೆಲಸ ಮಾಡುವಂಥದ್ದು, ಉತ್ತಮವಾಗಿ ಮಾಡಲು. ಹೀಗೆ ಮಾಡುತ್ತಾ ಸರಳವಾಗಿರುವಂಥ ವಿಷಯಗಳಲ್ಲಿ ಸಂತೋಷವನ್ನು ಕಾಣಿ, ತೃಪ್ತರಾಗಿ. ಈಗಿನ ಅನೇಕ ಯವನಸ್ಥರು, ಅಯ್ಯೋ 24 ಆಯಿತು, 25 ಆಯಿತು, ಏನೂ ಮಾಡಿಲ್ಲ, ಏನೂ ಸಾಧಿಸಿಲ್ಲ, ಸೆಟ್ಲೇ ಆಗಿಲ್ಲ, ಅಯ್ಯೋ ನಾನು ಮದುವೆ ಆಗಬೇಕು, ನನ್ನ ಹತ್ರ ಏನೂ ಇಲ್ವಲ್ಲ. ಛಲ ಬೇಕು, ಪರಿಶ್ರಮ ಬೇಕು, ಸುಮ್ಮನೆ ಕೂರಬಾರದು. ಹೌದು, ಆದರೆ ಸರಳವಾದ ವಿಷಯಗಳಲ್ಲಿ ಸಂತೋಷವನ್ನು ಅನುಭವಿಸಬೇಕು. ಓಡ್ತಾ ಓಡ್ತಾ ಓಡ್ತಾ ಸಂತೋಷವಾಗಿ ಇರುವಂಥದ್ದನ್ನೇ ನಾವು ಮರ್ತೋಗ್ತೇವೆ. ಅದಲ್ಲ ಲೈಫು. ಬರೀ BP ಶುಗರ್ ಬಂದರೆ ಏನು ಉಪಯೋಗ? ಚೆನ್ನಾಗಿ ಬದುಕಿದ್ದೇವೆ ಅನ್ನುವಂಥ ಸ್ವಲ್ಪ ಸ್ವಲ್ಪ ನೆಮ್ಮದಿಯಾದರೂ ಇರಬೇಕು ಅನ್ಸೋದಿಲ್ವಾ? ಇದೆಲ್ಲದಕ್ಕೆ ಮೂಲ ಸರಳವಾಗಿ ಬದುಕಲು ಫಸ್ಟು ನಿಮಗೆ ನಿಜವಾಗ್ಲೂ ಏನು ಬೇಕು ಅದು ಸ್ಪಷ್ಟವಾಗಿ ಗೊತ್ತಿರಬೇಕು. ಇಲ್ಲೇ ನೋಡಿ ತುಂಬ ಜನರಿಗೆ ಪ್ರಾಬ್ಲಮ್, ಅಯ್ಯೋ ಅದು ಗೊತ್ತಿದ್ರೆ ನಾನು ಯಾಕೆ ಇಷ್ಟೊಂದು ಓಡಾಡ್ತೇವೆ? ಎಲ್ಲಿ ನಿಮ್ಮ ಹೃದಯ ನಿಮಗೆ ಸಂತೋಷ ಕೊಡುತ್ತೆ? ಇದು ನನಗೆ ಬಹಳ ಇಷ್ಟ, ಇದರಲ್ಲಿ ನನ್ನ ಆಸಕ್ತಿ ಇದೆ, ಅದು ಹೆಚ್ಚು, ಇದರಿಂದ ಇನ್ನೊಬ್ಬರಿಗೂ ಉಪಯೋಗ ಆಗತ್ತೆ ಅನ್ನೋದಾದರೆ ಎರಡು ಕೈಯಲ್ಲಿ ಬಾಚಿ ಇಡ್ಕೊಳ್ಳಿ, ಸಾಕು. ಅದಕ್ಕಿಂತ ಜಾಸ್ತಿ ಬೇಡ. ಅದು ಒಂದರ ಮೇಲೆ ಫೋಕಸ್ ಮಾಡಿ, ಅದರ ಮೇಲೇ ಟಿಂಕರಿಂಗು, ರಬ್ಬಿಂಗು, ಪೇಂಟಿಂಗು, ಎಲ್ಲ ಪ್ರಯೋಗಗಳನ್ನು ಹಾಕಿ. ಸಾಧ್ಯ ಆದರೆ ಎಲ್ಲದರ ಮಧ್ಯೆ ಸ್ವಲ್ಪ ಹೊತ್ತು ಏನು ಮಾಡದೆ ಇರೋದಕ್ಕೆ ಅಭ್ಯಾಸಿಸಿ ನೋಡಿ. ಇದನ್ನು ನೀವು ಮಾಡೋದ್ರಲ್ಲಿ ಸ್ವಲ್ಪ ಪರಿಣಿತರಾಗಬೇಕು, ಇದನ್ನು ಅಭ್ಯಾಸ ಮಾಡಬೇಕು. ಇದೇನು ಸರ್ ಈಗ ಹೇಳ್ತೀರಾ, ಬೆಳಗ್ಗೆಯಿಂದ ಸಂಜೆ ತನಕ ನಾನು ಇದನ್ನೇ ಮಾಡೋದು, ಏನು ಸುಮ್ಮನೆ ಇರೋದು? ನಾನು ಸೋಮಾರಿತನದ ಬಗ್ಗೆ ಮಾತಾಡ್ತಾ ಇಲ್ಲ. ಕಣ್ಣು ಮುಚ್ಚಿದ್ರೆ ಎಲ್ಲರಿಗೂ ಕನಸು ಬರುತ್ತೆ. ಕಣ್ಣು ತೆರೆದಿರುವಾಗ ಕನಸನ್ನು ಕಾಣ್ತೀರಾ? ಅದು ನಿಮ್ಮನ್ನು ಕಲುಕಿ ಏನಾದರೂ ಮಾಡಲಿಕ್ಕೆ ನಿಮ್ಮನ್ನು ಮುಂದೆ ತಳ್ತಾ ಇದೆಯಾ, ಪ್ರೋತ್ಸಾಹ ನೀಡ್ತಾ ಇದೆಯಾ? ಆಗ ಆ ಯತ್ನದಲ್ಲಿರುವಾಗ ಕೆಲವೊಂದು ಸಮಯ ಸುಮ್ಮನೆ ಇದ್ದು ಸುತ್ತಮುತ್ತ ಇರುವ ವಿಷಯಗಳನ್ನು ಆನಂದಿಸಿ. ಈ ಸರಳತೆ ನಮಗೆ ಯಾವಾಗಲೂ ಸರಳವಾಗಿ ಸಿಗೋದಿಲ್ಲ, ಅದೊಂದು ಸಾಧನೆ. ಎಲ್ಲರೂ ಪ್ರಯತ್ನಿಸಿ, ಸಾಧಕರಾಗಬಹುದು. ನೋಡಿ, ಈ ಸರಳತೆಯನ್ನು ನೀವು ಅವಲಂಬಿಸಿಕೊಳ್ಳಬೇಕು. ಎಷ್ಟೋ ಜನ ನಮ್ಮ ಸುತ್ತಮುತ್ತ ಅವರು ಆ ಸರಳವಾಗಿ ಬದುಕಿದ ಕಾರಣ ಸಾಧಕರಾಗಿ ಸಾಧಕರಾದ ಮೇಲೂ ಆ ಸರಳತೆಯನ್ನು ಅಳವಡಿಸಿಕೊಂಡಿರುವಂತಹ ಉದಾಹರಣೆಗಳು. ನಾವು ಅದರಿಂದ ಇನ್ಸ್ಪಿರೇಷನ್ ತೆಗೆದುಕೊಳ್ಬೇಕು, ಪ್ರೋತ್ಸಾಹ ನಮಗೆ ಅದರಿಂದ ಸಿಗಬೇಕು. ನಿಮ್ಮ ಜೀವಿತದಲ್ಲಿಯೂ ಸಹ ನೀವು ಹೀಗೆ ಇರಬೇಕಂತ ನನ್ನ ಆಶೆ. ಪ್ರಯತ್ನ ಮಾಡೋಣ. ಸರಳತೆ ಸರಳವಾಗಿ ಸಿಗೋದಿಲ್ಲ, ಅದೊಂದು ಸಾಧನೆ. ನಮಸ್ಕಾರ.
1: ಪ್ರಿಯರೇ, ಈ ಸಂಚಿಕೆಯ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ ಅಥವಾ ವಾಟ್ಸಾಪ್ ಮೂಲಕ ಅಥವಾ ಕರೆಗಳನ್ನು ಮಾಡುವುದರ ಮೂಲಕ ತಿಳಿಸಬಹುದು. ನೀವು ನಮಗೆ ಕರೆಗಳನ್ನು ಮಾಡಬೇಕಾಗಿರುವಂಥ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9483986142. ಮತ್ತೊಮ್ಮೆ 9483986142. ಮುಂದಿನ ವಾರ ಮತ್ತೊಂದು ವಿಷಯದೊಟ್ಟಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಇದುವರೆಗೆ ನಡೆ ನುಡಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳು.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಇವರ ಯುಗಳ ಸ್ವರಗಳಲ್ಲಿ ಕೇಳಿ ಗೀತಾ ಚಿತ್ರದ ಗೀತೆ.

0: ನೀನು ನನ್ನ ಬಾಳ ಜ್ಯೋತಿ ನೀನು.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಬಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
3: ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿ ಚಂದನದ ಗೊಂಬೆ ಚಿತ್ರದ ಗೀತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಸ್

0: ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಕರ್ನಾಟಕ ರಾಜ್ಯ ಇಂಡಿಯಾ ಜಸ್ಟಿಸ್ ವರದಿ 2025 ಪ್ರಕಾರ ನ್ಯಾಯ ನೀಡಿಕೆಯಲ್ಲಿ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ 3 ವರ್ಷಗಳಲ್ಲಿ 44 ನೂತನ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ. ಎಡಿಜಿಪಿ ದರ್ಜೆಯ ಅಧಿಕಾರಿ ನೇತೃತ್ವದಲ್ಲಿ ಮಾದಕ ವಿರೋಧಿ ಕಾರ್ಯಪಡೆ ಸ್ಥಾಪನೆ ಮಾಡಿರುವುದಲ್ಲದೆ 56 ಹುದ್ದೆಗಳನ್ನು ಸೃಜಿಸುವ ಮೂಲಕ ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ 6372 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರವು ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಬಲಪಡಿಸಲು, ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜಿಸಲು, ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ದೃಷ್ಟಿಕೋನವನ್ನು ಮುನ್ನಡೆಸಲು ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳಂನ ಕಾಲಮಸ್ಸೇರಿಯ ಎಚ್ಎಂಟಿ ಮಿಷನ್ ಅಂಡ್ ಟೂಲ್ಸ್ ಕಾರ್ಖಾನೆಗೆ ಭೇಟಿ ನೀಡಿ ಮಾತನಾಡಿದ ಅವರು, ಎಚ್ಎಂಟಿಯಲ್ಲಿ ತಯಾರಾದ ಸ್ವದೇಶಿ ಮಿಷನ್ ಟೂಲ್ಸ್ಗಳನ್ನು ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ರಫ್ತು ಮಾಡುತ್ತಿರುವುದು ಭಾರತದ ಉತ್ಪಾದನಾ ವಲಯಕ್ಕೆ ಅತ್ಯಂತ ಹೆಮ್ಮೆಯ ಕ್ಷಣವಾಗಿದೆ. ಇದು ಭಾರತೀಯ ಇಂಜಿನಿಯರಿಂಗ್ ಶ್ರೇಷ್ಠತೆ ಮತ್ತು ತಾಂತ್ರಿಕ ಸಾಮರ್ಥ್ಯಕ್ಕೆ ಸಿಗುತ್ತಿರುವ ಜಾಗತಿಕ ಮನ್ನಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಿರ್ವಹಿಸುತ್ತಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಮೊದಲ ಸ್ಥಾನದಲ್ಲಿರುವುದು ಇಡೀ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಕುಂದುಕೊರತೆಗಳ ಶೀಘ್ರ ಪರಿಹಾರ ಹಾಗೂ ಕಡತಗಳ ತ್ವರಿತ ವಿಲೇವಾರಿ ಸೇರಿದಂತೆ ವಿವಿಧ ಮಾನದಂಡಗಳಲ್ಲಿ ಪ್ರಹ್ಲಾದ್ ಜೋಶಿಯವರ ನಾಯಕತ್ವದಲ್ಲಿ ಇಲಾಖೆಯು ಅತ್ಯುನ್ನತ ಸಾಧನೆಯ ಮೂಲಕ ಪ್ರಧಾನಿಯವರ ಗುಡ್ ಗವರ್ನೆನ್ಸ್ ದೂರದೃಷ್ಟಿಗೆ ಅವರು ಅತ್ಯಂತ ಸಕ್ರಿಯವಾಗಿ ಶಕ್ತಿ ತುಂಬುತ್ತಿರುವುದು ಅವರ ನುರಿತ ಆಡಳಿತ ಬದ್ದತೆ ಮತ್ತು ನೇತೃತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. 2026-27 ಸಾಲಿಗೆ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗೆ ಪ್ರಥಮ ವರ್ಷ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 3ನೇ ಸೆಮಿಸ್ಟರ್ ಅಥವಾ 2ನೇ ವರ್ಷದ ಡಿಪ್ಲೊಮಾ ಕೋರ್ಸ್ ಡಿಎಚ್ಟಿ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಲಿಂಕ್ https://khti.gadag.ac.in/admissionform.pdf ವೆಬ್ಸೈಟ್ ಮೂಲಕ ಇದೇ ತಿಂಗಳ 29ರೊಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಉಪನಿರ್ದೇಶಕರು ತಿಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800117100 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಕ್ಕೆ ಭೇಟಿ ನೀಡಿರುವ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರು ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ಪಕ್ಷದ ಜನಪ್ರತಿನಿಧಿಗಳು, ರಾಜ್ಯ ಪದಾಧಿಕಾರಿಗಳು ಹಾಗೂ ವಿವಿಧ ವಿಭಾಗಗಳ ಪ್ರಮುಖರನ್ನು ಒಳಗೊಂಡ ಸಂಘಟನಾ ಸಭೆಯನ್ನು ನಡೆಸಿದರು. ರಾಷ್ಟೀಯ ಅಧ್ಯಕ್ಷರ ಮಾರ್ಗದರ್ಶನ, ಸಲಹೆ ಸೂಚನೆಗಳು ನಮ್ಮೆಲ್ಲರಿಗೂ ದಿಕ್ಸೂಚಿಯಾಗಿದ್ದು ರಾಜ್ಯ ಘಟಕದ ಸೈದ್ಧಾಂತಿಕ ಬದ್ಧತೆಯನ್ನು ಮತ್ತಷ್ಟು ಬಲಪಡಿಸಿದೆ.

0: ಪಡಿಸುವ ಜೊತೆಗೆ ರಾಷ್ಟೀಯ ಅಧ್ಯಕ್ಷರ ಉಪಸ್ಥಿತಿಯೇ ನಮ್ಮೆಲ್ಲರಲ್ಲಿ ಹೊಸ ಹುರುಪು, ಚೈತನ್ಯ, ಉತ್ಸಾಹ ಮತ್ತು ದೃಢ ಸಂಕಲ್ಪವನ್ನು ತುಂಬಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಸಭೆಯಲ್ಲಿ ಪಕ್ಷದ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ವಿಧಾನಸಭಾ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಸಂಸತ್ ಸದಸ್ಯರು, ಶಾಸಕರು, ಪದಾಧಿಕಾರಿಗಳು, ಇನ್ನಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲು. ಕಳಂಕ ನಿವಾರಿಸು, ತಿಳುವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಈ ಬಾರಿ ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾ ರೋಗದಿಂದ ಬಾಧಿತರಾಗಿದ್ದಾರೆ ಎಂದು ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ತಿಳಿಸಿದ್ದಾರೆ. ಸಾರ್ವಜನಿಕರು ಸ್ಕಿಜೋಫ್ರೇನಿಯಾ ಬಗ್ಗೆ ಜಾಗೃತರಾಗಬೇಕೆಂದು ಅವರು ಕರೆ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಂಧನ ಬಳಕೆ ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮೇಲೆ ಬೀಳುವ ಆರ್ಥಿಕ ಹೊರೆ ತಗ್ಗಿಸಬಹುದು. ಸಾಧ್ಯವಾದಷ್ಟು ಎಲ್ಲರೂ ಸಾರ್ವಜನಿಕ ಸಾರಿಗೆ ಬಳಕೆಯನ್ನು ಹೆಚ್ಚಿಸುವ ಮೂಲಕ ದೇಶದ ಸಂಪತ್ತನ್ನು ಉಳಿಸಲು ಕೈ ಜೋಡಿಸಬೇಕೆಂದು ಕೆಜಿಎಫ್ನ ಮಾಜಿ ಶಾಸಕ ವೈ ಸಂಪಂಗಿ ಹೇಳಿದರು. ಜಾಗತಿಕ ಇಂಧನ ಬಿಕ್ಕಟ್ಟನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಇಂಧನ ಉಳಿತಾಯ ಮಾಡುವಂತೆ ದೇಶದ ಜನತೆಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕೆಜಿಎಫ್ನಲ್ಲಿ ಎಬಿವಿಪಿ ವಕೀಲರ ಸಂಘ ಹಾಗೂ ನಗರ ಬಿಜೆಪಿ ಘಟಕದಿಂದ ಹಮ್ಮಿಕೊಂಡಿದ್ದ ಇಂಧನ ಉಳಿತಾಯ ಕುರಿತ ಜಾಥಾಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅನವಶ್ಯಕವಾಗಿ ವಾಹನಗಳನ್ನು ಬಳಸದೆ ಮಿತವ್ಯಯ ಮಾಡಬೇಕಿದೆ. ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿತಾಯ ಮಾಡುವ ಮೂಲಕ ಹಣವನ್ನು ಉಳಿಸಬಹುದು ಎಂದು ಅವರು ಹೇಳಿದರು. ಕೆಜಿಎಫ್ ನಗರದ ಗಾಂಧಿ ವೃತ್ತದಿಂದ ಆರಂಭವಾದ ಸೈಕಲ್ ಜಾಥಾವು ಸೂರಜ್ಮಲ್ ವೃತ್ತ, ಗೀತಾ ರಸ್ತೆ, ಡಾ ರಾಜ್ಕುಮಾರ್ ರಸ್ತೆ, ಫ್ರಿಜರ್ಡ್ ರಸ್ತೆ ಮೂಲಕ ಸಾಗಿ ಸಾರ್ವಜನಿಕರಿಗೆ ಇಂಧನ ಉಳಿತಾಯ ಕುರಿತು ಜಾಥಾದಲ್ಲಿ ಅರಿವು ಮೂಡಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಚಿರತೆ ದಾಳಿಯಿಂದಾಗಿ ಬಾಲಕ ಮೃತಪಟ್ಟಿದ್ದ ಅರಣ್ಯ ಪ್ರದೇಶದಲ್ಲಿ ಚಿರತೆ ಸೆರೆ ಹಿಡಿಯಲಾಗಿದೆ. ಕಳೆದ ಮೇ 10ರಂದು ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುವಾಗ ಬೆಂಗಳೂರಿನ ಹರ್ಷಿತ್ ಎಂಬ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟಿದ್ದನು. ಕಾವೇರಿ ವನ್ಯಜೀವಿಧಾಮದ ಸಿಬ್ಬಂದಿ ಕಳೆದ 14 ದಿನಗಳಿಂದ ವಿವಿಧ ಮಾದರಿಯ 3 ಬೋನುಗಳನ್ನು ಇಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದರು. ಹೆಣ್ಣು ಚಿರತೆಯೊಂದು ಬೋನಿಗೆ ಸರಿಯಾಗಿದ್ದು ರಕ್ತದ ಮಾದರಿ ಕ್ಯಾಮೆರಾ ಟ್ರಾಪ್ನಲ್ಲಿ ಸೆರೆಸಿಕ್ಕ ಚಿರತೆಯ ದೃಶ್ಯಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯ ಮತ್ತು ತಜ್ಞರಿಗೆ ರವಾನೆ ಮಾಡಲಾಗಿದ್ದು ಬಾಲಕನ ಸಾವಿಗೆ ಕಾರಣವಾದ ಚಿರತೆ ಬಗ್ಗೆ ದೃಢಪಡಿಸಲಾಗುವುದು. ಸೆರೆಸಿಕ್ಕ ಚಿರತೆಯನ್ನು ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನಕ್ಕೆ ರವಾನೆ ಮಾಡಲಾಗುವುದು ಎಂದು ಕಾವೇರಿ ವನ್ಯಜೀವಿಧಾಮದ ಡಿಸಿಎಫ್ ಸುರೇಂದ್ರ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಧಾರವಾಡ, ಹೊಸ ಚಿತ್ರಗೀತೆಗಳು.
2: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
3: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
2: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಬಿರುಗಾಳಿ ಬದುಕಿಗೆ ನಾನಾದೇ ತರಗಲೆ, ದುಗುಡ ತುಮ್ಮಾನದ ಕಡಿದಿನದ ಸುರಿಮಳೆ, ಕೈ ಹಿಡಿದು ಮುನ್ನಡೆಸು ಓ ಜೀವದಾಸಲೆ.

0: ಇದುವರೆಗೆ ಹೊಸ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯಾ?
2: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
3: ನುಡಿದಂತೆ ನಡೆದ 3 ವರ್ಷ.

0: ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
1: ಆಕಾಶವಾಣಿ ಧಾರವಾಡ, ಈಗ ಸಮಯ 3:45. ನಮ್ಮ ನಿಲಯದ ಮಧ್ಯಾಹ್ನದ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಸಂಜೆಯ ಪ್ರಸಾರ ಕಾರ್ಯ ತರಂಗಾಂತರ 397.16 ಮೀಟರ್ ಅಥವಾ 765 kHz ಟೀ ಟೈಮ್ ಚಿತ್ರಗೀತೆಯೊಂದಿಗೆ 5:30 ಆರಂಭವಾಗುವುದು. ಇನ್ನು ಮುಂದೆ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನು ಕೇಳಬಹುದು. ನಮಸ್ಕಾರ.

0: ಕೇಳುಗರೆ, ಇದುವರೆಗೆ ತಾವು ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರ, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿಯೂ ಕೇಳಬಹುದು. ಈಗ ಸಮಯ 5:30:25. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸ್ವಾತಿಯವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
2: ಹೌದು ಸರ್, ಸಿದ್ದರಾಮಯ್ಯನವರು ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
1: ಓ, ನಿಮ್ ತರನೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬತಿದೆ ನೋಡಿ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಹಾಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800-309-0309. ಟೇಕ್ ಕೇರ್.
5: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
6: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
7: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
3: ಕಾರ್ಯಕ್ರಮದ ಆರಂಭದಲ್ಲಿ ನಾನಿರುವುದೇ ನಿನಗಾಗಿ ಚಿತ್ರದಿಂದ ಆಯ್ದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ನಮ್ಮ ಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಸವತಿಯ ನೆರಳು ಚಿತ್ರದಿಂದ ಆಯ್ದ ಗೀತೆ, ಹಾಡಿರುವ ಯುಗಳ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಕಿರಾಣಿ ಅಂಗಡಿಗೆ ಫ್ರಿಡ್ಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ಭಾಗ್ಯವಂತರು ಚಿತ್ರದ ಗೀತೆ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಎಸ್ ಜಾನಕಿ ಅವರು ಹಾಡಿರುವ ರಾಗ ತಾಳ ಚಿತ್ರದ ಗೀತೆ

0: ಏನೋ ರಂಗಪ್ಪ, ಕೋಟಿಗೆ ಹೊಸ ಹಸು ಕಟ್ತಾ ಇದ್ಯಾ?
1: ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
3: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1-800-309-0309. ಟೇಕ್ ಕೇರ್.
6: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರು ಹಾಡಿರುವ ಜ್ವಾಲಾಮುಖಿ ಚಿತ್ರದ ಗೀತೆ.

0: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.

0: ಹದಿನೆಂಟರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
0: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
5: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
0: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
6: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
5: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

ಆಕಾಶವಾಣಿ ಧಾರವಾಡ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್‌ನಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಕಾರ್ಯಕ್ರಮಗಳ ಪರಿಚಯವನ್ನು ಮುಂದುವರಿಸುತ್ತಾ ನಾಳೆ ಬೆಳಗಿನ ಪ್ರಸಾರದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ, 6:30 ಹಾಗೂ 6:10 ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು ಇವರ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. 6:35 ವಚನ ಅಮೃತ, ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಶರಣಬಸವ ಚೋಳೀನ್. ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 6:50 ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಮಾಯಾರಾಮನ್. 7:15 ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ

ಮೂವತ್ತು ನಿಮಿಷಕ್ಕೆ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪ್ಪಟೂರು ಇವರ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. 6:35 ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಶರಣಬಸವ ಚೋಳೀನ್. ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 6:50 KLS VDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಮಾಯಾರಾಮನ್. 7:15 ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರಗಿ ಇವರ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಪ್ರಭಾಕರ್ ಕಾರೇಕರ್ ಅವರಿಂದ ಗಾಯನ. 9:05 ಸುಭದ್ರಮ್ಮ ಮನ್ಸೂರ್ ಅವರಿಂದ ಸುಗಮ ಸಂಗೀತ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಜಾಯಿ ಜೂಯಿ ತೇಜಸ್ವಿನಿ ವರ್ಣೇಕರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ನವೀನ್ ಮಹಾಲೆ. 11:00 ಒಂದೇ ಚಿತ್ರದ ಗೀತೆಗಳು. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಶಿವಾನಿ ಮಿರಜ್ಕರ್ ಅವರಿಂದ ಗಾಯನ. 12:05 ವನಿತಾ ವಿಹಾರ, ಕಥೆ ಪ್ರೇಮ ಸಾಫಲ್ಯ, ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದಕವಿ. ನಂತರ ಪಾರ್ಟುಗಳ ಪರದಾಟ, ಮಧುರಾ ಕರ್ಣಂ ಅವರಿಂದ ಪ್ರಬಂಧ ವಾಚನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮವು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆಯಾಗಿರುತ್ತದೆ. 12:35 ಆರೋಗ್ಯ ಕಾರ್ಯಕ್ರಮ, ಪ್ರೀ ಎಕ್ಲಾಂಪ್ಸಿಯಾ ಲಕ್ಷಣಗಳು ಕಾರಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಹಾಗೂ ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ತೇಜಸ್ವಿನಿಗೌಡ ಗಿರೀಶ್. ಕಾರ್ಯಕ್ರಮವು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್ ಕುರಿತು ರೂಪಾಗೌಡ ಅವರಿಂದ ಮಾಹಿತಿ. 11:20 ಜನಪದ ಸಂಗೀತ ಕಾರ್ಯಕ್ರಮ, ಧಾರವಾಡ ತಾಲೂಕು ವನಹಳ್ಳಿಯ ದ್ಯಾಮವ್ವ ಬಸಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. 2:40 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್.

0: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಕಾರ್ಯಕ್ರಮಗಳ ಪರಿಚಯವನ್ನು ಮುಂದುವರಿಸುತ್ತಾ, ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ನಾಗರಿಕ ಹೂಡಿಕೆ ಸಮಾರಂಭದ ನೇರ ಪ್ರಸಾರ ಕೇಳುವಿರಿ. 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗ, ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ, ನೈಸರ್ಗಿಕ ಕೃಷಿಯ ಪ್ರಯೋಜನಗಳು ಮತ್ತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಚಂದ್ರಶೇಖರ್ ಟಿಪಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿನ್, ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. 7:45 ಕಥಾ ಕಲರವ, ಒಗ್ಗಟ್ಟಿನಲ್ಲಿ ಬಲವಿದೆ ಕಥೆ ಕೇಳುವಿರಿ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 8:00 ಯುವ ವಾಣಿ, ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಪುಷ್ಪಹಾರ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ನಿಸರ್ಗಜ್ಞಾನಾಮೃತ, ಭಾಗವಹಿಸುತ್ತಾರೆ ಶ್ರೀಗುರು ಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ನಾಟಕ ಕೊಲೆಗಾರ ಯಾರು, ರಚನೆ ಸುದರ್ಶನ್ ದೇಸಾಯಿ, ನಿರ್ಮಾಣ ಅನಿಲ್ ದೇಸಾಯಿ.

0: ಹತ್ತು ಗಂಟೆಗೆ ಕೀರ್ತನ, 10:30 ಹಲೋ ಅಭಿಲಾಷ ನೇರ ಫೋನ್ ಇನ್ ಕಾರ್ಯಕ್ರಮ, 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ.
1: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ. ಮುಗ್ಧ ನಗುವಿನ ಚೆಲುವೆ ಶಾರದೆ ಹಳ್ಳಿ ಮಣ್ಣೊಳಗ ಬಿರಿದ ಮಲ್ಲಿಗೆ, ಸಾಲಿ ಎನ್ನೋ ದೇಗುಲದ ಕಡೆಗೆ ಶಾರಿ ಮನದ ಸವಾರಿ.
3: ಅಮ್ಮ ನಾನು ಸಾಲಿ ಹೋಗ್ಬೇಕಮ್ಮ, ಓದ್ತೀನಿ ಬರೀತೀನಿ ಅಮ್ಮ, ನಾನು ಸಾಲಿ ಹೋಗ್ಬೇಕಮ್ಮ.
4: ದಿಲ್ಲಿ ಛೋಟಾ ಸಾ ಛೋಟಿ ಸಿ ಆಶಾ.
1: ಆದ್ರ ಬಗಲಾಗ ಪುಟ್ಟ ತಮ್ಮನ ಜವಾಬ್ದಾರಿ, ಸಾಲಿ ಕಲಿಬೇಕು ಅನ್ನೋ ಆಕಿ ಬಯಕೆಗೆ ಎಲ್ಲದ ದಾರಿ. ಖರೆ ಕೇಳಿರಲ್ಲ, ಮನಸ್ಸಿದ್ರ ಮಹಾದಾರಿ. ಹಳ್ಳ್ಯಾಗ ಇದಕ್ಕಂತನ ಅವರಿ ಅಂಗನವಾಡಿ, ಪುಟ್ಟ ಕಂದನ ನೋಡ್ಕೋತಾರ ಚಲೋ ಮಾಡಿ. ಶಾರಿ ನೀ ಈಗ ಬರ ಬರ ನಡಿ, ಸಾಲಿ ಕಡೆ ಮುಖ ಮಾಡಿ. ನೀವ್ ಯಾರು ಅಕ್ಕಿನೀಗ ತಡಿಬ್ಯಾಡ್ರಿ. ಹೆಣ್ಣೊಂದು ಕಲತ್ರ ಸಾಲಿ ಒಂದನ್ ತೆರೆದಂಗ.
0: ಆಕಾಶವಾಣಿ ಧಾರವಾಡ, ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: ಆಕಾಶವಾಣಿ ಇದೀಗ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ ಇಂದಿನ ವಿಷಯ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುವಲ್ಲಿ ಖನಿಜಗಳ ಪಾತ್ರ.
1: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಜಾಗತಿಕ ತಾಪಮಾನ ತಗ್ಗಿಸುವಲ್ಲಿ ಖನಿಜಗಳ ಪಾತ್ರ. ಯಾವುದೇ ಒಂದು ದೇಶವು ಸಶಕ್ತವಾಗುವತ್ತ ಗಮನ ಹರಿಸಿದಂತೆ ಶಕ್ತಿಯ ಮೂಲಗಳನ್ನು ಸಮರ್ಪಕವಾಗಿ ಮತ್ತು ಸತತವಾಗಿ ಬಳಸ್ತಾ ಇರಬೇಕು. ಆದರೆ ಹೆಚ್ಚಿನ ಮಟ್ಟದಲ್ಲಿ ಬಳಸಲಾಗ್ತಾ ಇರುವಂತಹ ಕಲ್ಲಿದ್ದಲ ಬಳಕೆಯ ಪರಿಣಾಮವಾಗಿ ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹಿಂದೆಂದಿಗಿಂತಲೂ ಹೆಚ್ಚಳವಾಗ್ತಾ ಇರುವುದನ್ನ ನಾವು ಕಾಣ್ತಾ ಇದ್ದೇವೆ. ಹೆಚ್ಚು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾಯುಗೋಳಕ್ಕೆ ಜಮೆ ಮಾಡ್ತಾ ಹೋದ ಹಾಗೆ ಜಾಗತಿಕ ತಾಪಮಾನವು ಹೆಚ್ಚಳಗೊಂಡು ನೈಸರ್ಗಿಕ ವಿಕೋಪಗಳನ್ನು ಎದುರಿಸುವಂತಹ ಸಂಭವ ಹೆಚ್ಚು. ಇಂತಹ ವಿಕೋಪಗಳು ಮುಂದುವರೆಯಲು ಬಿಡದಂತೆ ಮತ್ತು ಪ್ಯಾರಿಸ್ ಒಪ್ಪಂದಕ್ಕೆ ಬದ್ಧವಾಗಿರುವಂತಹ ಭಾರತ 2030 ವೇಳೆಗೆ ನವೀಕರಿಸಬಹುದಾದಂತಹ ಇಂಧನಗಳ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು 2070 ವೇಳೆಗೆ ಸಂಪೂರ್ಣವಾಗಿ ಶುದ್ಧ ಶಕ್ತಿ ಮೂಲಗಳನ್ನು ಅಳವಡಿಸಿಕೊಂಡು ಮಾಲಿನ್ಯರಹಿತ ಅಂದರೆ ಮಾಲಿನ್ಯವನ್ನು ಸೊನ್ನೆಯಾಗಿಸುವಂತಹ ಗುರಿಯನ್ನು ಹೊಂದಿದೆ. ಆದರೆ ಅನಾಮತ್ತಾಗಿ ಕಲ್ಲಿದ್ದಲ ಉರಿಸುವುದನ್ನ ನಿಲ್ಲಿಸಕಾಗೋದಿಲ್ಲ ಮತ್ತು ಹಸಿರು ಇಂಧನಗಳ ಬಳಕೆಯನ್ನ ಹಂತ ಹಂತವಾಗಿ ಅಳವಡಿಸಿಕೊಳ್ಬೇಕಾಗುತ್ತೆ. ಪರ್ಯಾಯವಾಗಿ ಕಾರ್ಬನ್ ಡೈಆಕ್ಸೈಡ್ ವಾಯುಮಂಡಲಕ್ಕೆ ಸೇರ್ಪಡೆಗೊಳ್ಳುವ ಮೊದಲೇ ಅದು ಉತ್ಪಾದನೆಯಾಗುವಂತಹ ಸ್ಥಳದಲ್ಲಿಯೇ ಸೆರೆ ಹಿಡಿದು ಸಂಗ್ರಹಿಸಿದ್ರೆ ಅದನ್ನ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಅಂತೀವಿ. ಹೀಗೆ ಗ್ರಹಣ ಮತ್ತು ಸಂಗ್ರಹಣಗೊಂಡ ಕಾರ್ಬನ್ ಡೈಆಕ್ಸೈಡ್ ಅನ್ನ ಭೂಮಿಯೊಳಗೆ ಹಾಗೂ ಮೇಲ್ಮೈ ಮೇಲೆ ಧಾರಾಳವಾಗಿ ಹರಡಿಕೊಂಡಿರುವ ಕೆಲವು ಖನಿಜಗಳಾದಂತಹ ಆಲಿವಿನ್ ಮತ್ತು ಸರ್ಪೆಂಟೈನ್ನಂತಹ ಖನಿಜಗಳೊಂದಿಗೆ ರಾಸಾಯನಿಕವಾಗಿ ವರ್ತಿಸುವಂತೆ ಮಾಡಿದಾಗ ಸರ್ಪೆಂಟೈನ್ ಮತ್ತು ಆಲಿವಿನ್ ಖನಿಜಗಳಲ್ಲಿ

0: ಇರುವಂತಹ ಕ್ಯಾಲ್ಸಿಯಂ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್ಗಳು ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ರಾಸಾಯನಿಕವಾಗಿ ವರ್ತಿಸಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳಂತಹ ಇನ್ನೊಂದು ಉಪಯುಕ್ತ ಖನಿಜವೇ ಆಗಿ ಪರಿವರ್ತನೆಗೊಳ್ಳುತ್ತವೆ. ಇದನ್ನೇ ನಾವು ಮಿನರಲ್ ಕಾರ್ಬೊನೈಸೇಷನ್ ಅಂತ ಹೇಳಿ ಕರಿತೀವಿ. ಈ ಪ್ರಕ್ರಿಯೆಯಲ್ಲಿ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಕೂಡ ಬಳಕೆಯಾಗುತ್ತೆ, ಮತ್ತೆ ಪುನಃ ವಾತಾವರಣಕ್ಕೆ ಬಿಡುಗಡೆಯಾಗುವಂತಹ ಯಾವುದೇ ಅಡ್ಡ ಪರಿಣಾಮವೂ ಇಲ್ಲ, ಮತ್ತು ಪರಿವರ್ತನೆಗೊಂಡಂತಹ ಕಾರ್ಬೋನೇಟ್ ಖನಿಜವನ್ನ ಲಕ್ಷ್ಯವಿಟ್ಟು ನೋಡಿಕೊಳ್ಳುವಂತಹ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ನಿಜವಾಗಿ ಹೇಳಬೇಕು ಅಂದ್ರೆ ಈ ಶಿಥಿಲೀಕರಣ ಎನ್ನಲಾಗುವ ಇದೊಂದು ನೈಸರ್ಗಿಕವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ. ಸಾಮಾನ್ಯವಾಗಿ ಈ ಖನಿಜಗಳಲ್ಲಿ ಅತ್ಯಂತ ನಿಧಾನವಾಗಿ ಜರುಗ್ತಾನೇ ಇರುತ್ತೆ. ಆದರೆ ಇದೇ ಕ್ರಿಯೆಯನ್ನ ಅಗತ್ಯ ಉಷ್ಣತೆ ಮತ್ತು ಒತ್ತಡವನ್ನು ಸೃಜಿಸಿ ಆಲಿವಿನ್ ಮತ್ತು ಸರ್ಪಂಟೇನ್ ಖನಿಜಗಳ ಜೊತೆಗೆ ಸೆರೆ ಹಿಡಿದು ಸಂಗ್ರಹಿಸಿದ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಾಸಾಯನಿಕವಾಗಿ ವರ್ತಿಸುವಂತೆ ಮಾಡಿದ್ದೇ ಆದಲ್ಲಿ ಇಡೀ ಪ್ರಕ್ರಿಯೆಯನ್ನ ಚುರುಕುಗೊಳಿಸಬಹುದು. ವಾಯುಮಂಡಲದಲ್ಲಿ ಕೆಲವು ವರ್ಷಗಳ ಕಾಲ ನೆಲೆಗೊಳ್ಳುವಂತಹ ಕಾರ್ಬನ್ ಜೀವರಾಶಿಗಳಲ್ಲಿ ದಶಕಗಳ ಕಾಲ ನೆಲೆಗೊಳ್ಳುತ್ತೆ, ಮಣ್ಣು ಮತ್ತು ಸಮುದ್ರಗಳಲ್ಲಿ ನೂರಾರು ವರ್ಷಗಳಿಂದ ಹಿಡಿದು ಸಾವಿರಾರು ವರ್ಷಗಳ ಕಾಲ ನೆಲೆಗೊಳ್ಳುತ್ತೆ, ಆದರೆ ಕಲ್ಲುಗಳಲ್ಲಿ ಲಕ್ಷಾಂತರ ವರ್ಷಗಳ ಕಾಲ ನೆಲೆಗೊಳ್ಳುತ್ತವೆ. ಹಾಗಾಗಿ ವಾತಾವರಣದ ಕಾರ್ಬನ್ ಎಲ್ಲವೂ ಕಲ್ಲುಗಳಲ್ಲಿ ನೆಲೆಗೊಂಡರೆ ಸ್ಥಿರವಾಗಿ ನಿಂತು ಜಾಗತಿಕ ತಾಪಮಾನದಂತಹ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಂಡಂತಾಗುತ್ತೆ. ಸಂಶೋಧನಾ ಹಂತದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿರುವಂತಹ ಈ ತಂತ್ರಜ್ಞಾನವನ್ನು ವಾಣಿಜ್ಯಿಕವಾಗಿ ಅಳವಡಿಸಿಕೊಳ್ಬೇಕಾದ್ರೆ ಸದರಿ ಖನಿಜಗಳ ಲಭ್ಯತೆಯ ಕುರಿತು ಅನ್ವೇಷಣೆ ಆಗಬೇಕು, ಗಣಿಗಾರಿಕೆ ಆಗಬೇಕು, ಖನಿಜಗಳನ್ನು ಕುಟ್ಟಿ ಪುಡಿ ಮಾಡುವುದು, ಜೊತೆಗೆ ಸರ್ಪೆಂಟೈನ್ ಗಣಿಗಾರಿಕೆಯ ಸಮಯದಲ್ಲಿ ಉತ್ಪತ್ತಿಯಾಗುವಂತಹ ನೈಸರ್ಗಿಕ ಆಸ್ಬೆಸ್ಟಾಸ್ ಅಥವಾ ಕಲ್ನಾರು ಅಂಶದ ವಿಷಕಾರಿ ಧೂಳಿನ ನಿರ್ವಹಣೆ, ಸಂಗ್ರಹಣೆಗೊಂಡ ಕಾರ್ಬನ್ ಡೈಆಕ್ಸೈಡ್ನ ಸಾಗಣೆ ಸೇರಿದಂತೆ ಹಲವು ಹಂತಗಳು ಸೇರಿಕೊಳ್ತವೆ. ಈ ಎಲ್ಲ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ನಿರ್ವಹಿಸಿ ಯಶಸ್ವಿಯಾದಲ್ಲಿ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಮಿನರಲ್ ಕಾರ್ಬೊನೈಸೇಷನ್ ವಿಧಾನವು ಭೂಮಿಯ ತಾಪಮಾನವನ್ನು ನಿಯಂತ್ರಿಸುವಲ್ಲಿ ಅತ್ಯಂತ ನಿರ್ಣಾಯಕವಾಗಬಲ್ಲದು.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
2: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ.
3: ಆಕಾಶವಾಣಿ ಧಾರವಾಡ.
4: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲಾ.
5: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
6: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
7: ನುಡಿದಂತೆ ನಡೆದ ಮೂರು ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
8: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
9: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
10: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
8: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
3: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
11: ಆ ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ.

0: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
4: ಬಂದ್ಬಿಟ್ಲು ದೊಡ್ಡದಾಗಿ,
3: ಹೋಗಿ.
2: ಆರ್ಬಿಐ ಹೇಳುತ್ತೆ,
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ದಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸ ದ್ರೋಹ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರುಪಾಲು. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಹೊಸತನದ ಪರ್ವ ಆರಂಭವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ ಜೂನ್ ತಿಂಗಳಿನಿಂದ ಈವರೆಗೆ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳ ಪುಟಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗಿದೆ. ಪೋಡಿಮುಕ್ತ ಅಭಿಯಾನ 2.0 ಆರಂಭಿಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ 3,247 ಗ್ರಾಮಗಳನ್ನು ಪೋಡಿಮುಕ್ತಗೊಳಿಸಲಾಗಿದೆ. 8,261 ಹೊಸ ಗ್ರಾಮಗಳನ್ನು ಗುರುತಿಸಿ 2 ಲಕ್ಷ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. 2025-26 ಸಾಲಿನಲ್ಲಿ ವಾಣಿಜ್ಯ ತೆರಿಗೆಯಿಂದ 1,10,351 ಕೋಟಿ, ಅಬಕಾರಿ ತೆರಿಗೆಯಿಂದ 40,183 ಕೋಟಿ, ನೋಂದಣಿ ಮುದ್ರಾಂಕ, ಮೋಟಾರು ವಾಹನ ಹಾಗೂ ತೆರಿಗೇತರ ರಾಜಸ್ವ ಸೇರಿ ಒಟ್ಟು ಸ್ವಂತ ರಾಜಸ್ವ 2,12,789 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಜಿಎಸ್ಟಿ ತೆರಿಗೆ ಸಂಗ್ರಹಣೆಯಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ 2ನೇ ಸ್ಥಾನ ಲಭ್ಯವಾಗಿದ್ದು 2023-24 ಸಾಲಿನಲ್ಲಿ 94,363 ಕೋಟಿ, 2024-25 ಸಾಲಿನಲ್ಲಿ 1,02,586 ಕೋಟಿ ಹಾಗೂ 2025-26 ಸಾಲಿನಲ್ಲಿ 1,10,814 ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಯಲುಸೀಮೆಯ ಅಭಿವೃದ್ದಿಗೆ ಕಾಂಗ್ರೆಸ್ ಸರ್ಕಾರವೇ ದೊಡ್ಡ ಬರವಾಗಿ ಪರಿಣಮಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ

0: ಆರ್ ಅಶೋಕ ಟೀಕಿಸಿದ್ದಾರೆ. 6 ವರ್ಷಗಳಲ್ಲಿ 2460ಕ್ಕೂ ಹೆಚ್ಚು ಕಾಮಗಾರಿಗಳಿಗೆ ಇನ್ನೂ ಚಾಲನೆ ಸಿಕ್ಕಿಲ್ಲ. ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿಗಾಗಿ ಸ್ಥಾಪಿತವಾದ ಮಂಡಳಿಯನ್ನೇ ಅನುದಾನದ ಬರದಿಂದ ಕುಂಠಿತಗೊಳಿಸಿರುವುದು ರಾಜ್ಯ ಸರ್ಕಾರದ ಘೋರ ವೈಫಲ್ಯವಾಗಿದೆ ಎಂದು ಆರೋಪಿಸಿದ್ದಾರೆ. 2025-26ರಲ್ಲಿ 269 ಕಾಮಗಾರಿಗಳ ಪೈಕಿ ಕೇವಲ ಒಂದೇ ಒಂದು ಕಾಮಗಾರಿ ಪೂರ್ಣ. 19.48 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಬಿಡುಗಡೆ ಮಾಡಿದ್ದು ಕೇವಲ 12.25 ಕೋಟಿ ರೂಪಾಯಿ ಮಾತ್ರ. ಹಾಗಾಗಿ ಇದು ಅಭಿವೃದ್ಧಿ ಸರ್ಕಾರವಲ್ಲ. ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಬೊಕ್ಕಸ ಬರಿದಾಗಿಸಿ ಈಗ ಬಯಲು ಸೀಮೆಯ ಜನರ ಭವಿಷ್ಯವನ್ನೇ ಕತ್ತಲಾಗಿಸಿದ್ದಾರೆ ಎಂದು ಅವರು ದೂರಿದ್ದಾರೆ. ರಾಜ್ಯಾದ್ಯಂತ ನಗರ ಆರೋಗ್ಯ ಕೇಂದ್ರಗಳು ಮತ್ತು ನಮ್ಮ ಕ್ಲಿನಿಕ್ಗಳಿಗೆ ಅತ್ಯಾಧುನಿಕ ಪ್ರಯೋಗಾಲಯ ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಜನಸಾಮಾನ್ಯರ ಆರೋಗ್ಯ ರಕ್ಷಣೆಯೇ ರಾಜ್ಯ ಸರ್ಕಾರದ ಆದ್ಯತೆಯಾಗಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಆರೋಗ್ಯ ಸೇವೆಗಳ ಮೂಲಕ ನಿರಂತರವಾಗಿ ಶ್ರಮಿಸುತ್ತಿದೆ. ರಾಜ್ಯದ ನಾಗರಿಕರಿಗೂ ಗುಣಮಟ್ಟದ ಚಿಕಿತ್ಸೆ ಕಲ್ಪಿಸುವುದು ಸರ್ಕಾರದ ಸಂಕಲ್ಪ. ಇದೇ ಬದ್ಧತೆಯೊಂದಿಗೆ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಪುರ ಮತ್ತು ದೇವದುರ್ಗದಲ್ಲಿ ನೂತನ ತಾಯಿ ಮಕ್ಕಳ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಇಲ್ಲಿನ ಜನರಿಗೆ ಕಳೆದ 3 ವರ್ಷಗಳಲ್ಲಿ ವಂಚಿಸುವ ಕೆಲಸ ಮಾಡಿದೆ. ಇಲ್ಲಿನ ಜನರಿಗೆ ವಿಶ್ವಾಸದ್ರೋಹ ಮಾಡಿದೆ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಒಳಜಗಳದಿಂದ ಜನಹಿತದ ಕೆಲಸಗಳನ್ನು ಕಡೆಗಣಿಸಲಾಗಿದೆ. ಜನಹಿತಕ್ಕೂ ಈ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಸರ್ಕಾರ ನಡೆಸುತ್ತಿರುವ ನಾಯಕರು ಸರ್ಕಾರವನ್ನು ತಮಗಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದೆಹಲಿಯ ಕಾಂಗ್ರೆಸ್ಸಿನ ಎಟಿಎಂ ಆಗಿದೆ ಎಂದು ದೂರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿಯ ಅಳ್ವೇಕೋಡಿ ಸಮೀಪದ ತಟ್ಟಿಹಕ್ಕಲ ಕಳಿನೊಟ್ಟಿ ಹೊಳೆಯಲ್ಲಿ ಕಪ್ಪೆಚಿಪ್ಪು ತೆಗೆಯಲು ಹೋದ 8 ಮಂದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಇಂದು ಸಂಭವಿಸಿದೆ. ಓರ್ವ ಪುರುಷ ಹಾಗೂ 7 ಮಹಿಳೆಯರು ಸೇರಿದಂತೆ ಒಟ್ಟು 8 ಜನ ಸಾವನ್ನಪ್ಪಿದ್ದಾರೆ. ಈ 8 ಜನರ ಶವ ಪತ್ತೆಯಾಗಿದೆ. ಕಪ್ಪೆಚಿಪ್ಪು ಆರಿಸಲು 14 ಜನರ ತಂಡ ಇಂದು ಮಧ್ಯಾಹ್ನ ನದಿಗೆ ಇಳಿದಿದ್ದರು. ತಡರಾತ್ರಿ ಸುರಿದ ಮಳೆಗೆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿತ್ತು. ಜೊತೆಗೆ ಅಲೆಗಳ ಅಬ್ಬರದಿಂದ ನೀರಿನ ಮಟ್ಟ ಏರಿಕೆಯಾಗಿ ಮುಳುಗಿದ್ದಾರೆ ಎನ್ನಲಾಗಿದೆ. ನದಿಯಿಂದ 3ರನ್ನು ರಕ್ಷಿಸಲಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನೂ 3ರ ಪತ್ತೆಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪದ ತಟ್ಟೆಹಕ್ಕಲು ನದಿಯಲ್ಲಿ ಕಪ್ಪೆಚಿಪ್ಪು ತರಲು ಹೋದವರ ಪೈಕಿ ಒಂದೇ ಕುಟುಂಬದ 8 ಜನರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಇದೊಂದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಘಟನೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ಮಾನವೀಯ ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಣದ ಬಡತನ ಇದ್ದಾಗಲೇ ಗುಣಮಟ್ಟದಲ್ಲಿ ಅತ್ಯಂತ ಶ್ರೀಮಂತಿಕೆ ಇದ್ದ ಸಿನಿಮಾಗಳನ್ನು ಕೊಟ್ಟಿರುವ ಕನ್ನಡ ಚಿತ್ರರಂಗ ಈಗ ಹಣದ ಶ್ರೀಮಂತಿಕೆಯಲ್ಲಿ ಗುಣಮಟ್ಟ ಬಡವಾಗಿದೆ. ಇದಕ್ಕೆ ಸಿನಿಮಾರಂಗ ಕನ್ನಡತನದ ಬೇರುಗಳಿಂದ ಕಳಚಿಕೊಂಡಿರುವುದೇ ಕಾರಣ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಯೋಜಿಸಿದ್ದ ಚಂದನವನ ಅಂದು ಇಂದು ಮುಂದು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಶತಮಾನ ಪೂರೈಸಿರುವ ಚಂದನವನಕ್ಕೆ ಸತ್ವ ಮತ್ತು ಸಂಸ್ಕಾರದ ಜೊತೆಗೆ ಸಾಂಸ್ಕೃತಿಕವಾಗಿ ಆಳವಾದ ಬೀರುಗಳಿವೆ. ಚಂದನವನ ತನ್ನ ಇತಿಹಾಸದಲ್ಲಿ ಎಂದು ಕೇವಲ ಮನರಂಜನೆಯ ಮಾಧ್ಯಮವಾಗಿರಲಿಲ್ಲ, ಬದಲಿಗೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಬದುಕಿನ ಮೌಲ್ಯಗಳನ್ನು ಬಿಂಬಿಸುವ ಕನ್ನಡಿಯಾಗಿತ್ತು ಎಂದು ಹೇಳಿದ್ದಾರೆ.

0: ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ನೀರಿನ ಅದಾಲತ್ ಆಯೋಜಿಸಲಾಗಿದೆ. ಇಂದು ಅದಾಲತ್ ಜೊತೆಗೆ ಜನರು ಎದುರಿಸುತ್ತಿರುವ ಕುಡಿಯುವ ನೀರು ಮತ್ತಿತರ ಸಮಸ್ಯೆ ಆಲಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಸೈಕಲ್ ಸವಾರಿ ಮೂಲಕ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದರು. ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿದ ಅವರು, ಪ್ರತಿ ಗ್ರಾಮ, ಪಟ್ಟಣ, ನಗರ ಪ್ರದೇಶಗಳಲ್ಲಿ ನೀರಿನ ಅದಾಲತ್ ನಡೆಸುವ ಮೂಲಕ ಬಾವಿ ಹಾಗೂ ಕೊಳವೆ ಬಾವಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಹಾಕಿ ನೀರಿನ ಅಭಾವ ನೀಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ವಿದ್ಯುತ್ ಸಮಸ್ಯೆ, ಪೈಪ್ಲೈನ್ ರಿಪೇರಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ನೀರಿನ ತೊಂದರೆ ಎದುರಿಸುತ್ತಿರುವ ಸಾರ್ವಜನಿಕರು ನೇರವಾಗಿ ಅಧಿಕಾರಿಗಳಿಗೆ ದೂರು ನೀಡುವಂತೆ ಆದೇಶಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಗಿಡಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 30 ಪಹಣಿಯಂತೆ 15 ಎಕರೆ ಖರಾಬು ಗೋಕಾಡು ಇದ್ದು, ಸರ್ಕಾರದ ಈ ಜಮೀನಿನಲ್ಲಿ 35-45 ಅಳತೆಯ ಮನೆಯನ್ನು ಅಕ್ರಮವಾಗಿ ನಿರ್ಮಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಕಟ್ಟಡ ಮಾಲೀಕರಿಗೆ ಮಂಚೇನಹಳ್ಳಿ ತಾಲೂಕು ತಹಶೀಲ್ದಾರ್ ಆದೇಶಿಸಿದ್ದಾರೆ. ರಾಜಸ್ವ ನಿರೀಕ್ಷಕರ ವರದಿಯಂತೆ ಸರ್ಕಾರದ ಗೋಕಾಡು ಜಮೀನಿನಲ್ಲಿ ಒತ್ತುವರಿ ಮಾಡಿಕೊಂಡು ಅಕ್ರಮವೆಸಗಿರುವುದು ಸಾಬೀತಾಗಿದೆ. ಕೂಡಲೇ ಅಕ್ರಮವಾಗಿ ಮನೆ ನಿರ್ಮಿಸಿದ ಕಟ್ಟಡ ಮಾಲೀಕರು ಒತ್ತುವರಿ ತೆರವುಗೊಳಿಸಿ ಖಾಲಿ ಪ್ರದೇಶವನ್ನು ಸರ್ಕಾರದ ವಶಕ್ಕೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಉತ್ತರ ಒಳನಾಡಿನ ಬಹುತೇಕ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಕಾರವಾರದ ವೀಕ್ಷಣಾಲಯಗಳಲ್ಲಿ 20 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. ಉಳಿದಂತೆ ಮಂಕಿ 13, ತಾವರಗೇರ 10, ಮುಂಡಗೋಡ 40, ವಿಜಯಪುರ ನಾರಾಯಣಪುರದಲ್ಲಿ ತಲಾ 9 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ದಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸದ್ರೋಹ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರುಪಾಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ.
2: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳ ಬಂತ? ಈಗ ಹೊಸ ಜುಮ್ಕಿ? ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ. ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
3: ಆದ್ರೆ ಆ ಜುಮ್ಕಿ
2: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
4: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
6: ಮಗಳೇ,
7: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
6: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
8: ಈಗ ಬ್ಯಾಂಕ್ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ, ಖಾತೆಯೂ ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ.
9: ಆಕಾಶವಾಣಿ ಧಾರವಾಡ.

0: ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
1: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿ ರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
0: ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ ಜೊತೆಗೆ
1: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ,
0: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
1: ಸಂಪರ್ಕಿಸಿ
0: 9880452226,
1: 9845356442.

0: ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ.
1: ನಿಮ್ಮ ಕುಟುಂಬಕ್ಕೆ ನೀಡಿ ಸುರಕ್ಷಿತ ಜೀವನ ಆರ್ಪಿಎಲ್ಐಯ ಲೈಫ್ ಇನ್ಸೂರೆನ್ಸ್ ಪಾಲಿಸಿಯೊಂದಿಗೆ. ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗಿನ್ ಮಾಡಿ www.indiapost.gov.in.
2: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
2: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
2: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
2: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
2: 8277583580 8277583612.
4: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
5: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
4: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
5: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
4: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
4: ಮೊಬೈಲ್ 9448309994.
6: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
7: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
8: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
9: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ
2: 2026-27 ಶೈಕ್ಷಣಿಕ ಸಾಲಿಗೆ
1: ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ.
3: ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ.
1: ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ.
3: ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್.
1: ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ.
3: ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ.
1: ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು.
3: ದೂರವಾಣಿ ಸಂಖ್ಯೆ
2: 9481679092.
3: ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ
1: ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ ಪಡೆಯಬಹುದು.
4: ಸಪ್ನೋ ಹಕೀಕತ್ भारतीय वायु सेना में कमीशन्ड ऑफिसर बनने के लिए एफकैट 2 ऑफ 2026 के आवेदन 20 मई से खुले हैं. विवरण के लिए विजिट करें afcat.edcil.co.in पर.
5: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
6: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-827.
7: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋ.

0: ಅಭಿಲಾಷಿ ಸೈಬಾಲ್. ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
2: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
6: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
7: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
8: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು.
10: ಕಿತ್ತೂರು ತಾಲೂಕಿನ ಶಿಗಿಹಳ್ಳಿ ಕೆಎ ಗ್ರಾಮದ ನೈಸರ್ಗಿಕ ಕೃಷಿಕರಾದ ಬಸವರಾಜ ಹಾರಗೊಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
11: ನಮಸ್ಕಾರ ರೈತ ಬಾಂಧವರೇ. ಇವತ್ತು ಕಿತ್ತೂರು ತಾಲೂಕಿನ ಶಿಗಿಹಳ್ಳಿ ಕೆಎ ಗ್ರಾಮದ ನೈಸರ್ಗಿಕ ಕೃಷಿಕರಾದ ಬಸವರಾಜ ಹಾರಗೊಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಈ ಮೊದಲು ರೇಷ್ಮೆ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ನಂತರ ತಮ್ಮನ್ನು ತಾವು ಸಂಪೂರ್ಣ ಸಾವಯವ ಕೃಷಿಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರನ್ನು ಮಾತನಾಡಿಸ್ತಾ ಇವತ್ತು ನಾವು ಹೆಚ್ಚಿನ ವಿಷಯಗಳನ್ನು ಇವರಿಂದ ತಿಳ್ಕೊಳ್ಳೋಣ ಅಂತ. ಬಸವರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
12: ನಮಸ್ಕಾರ.
11: ಬಸವರಾಜ್ ಅವರೇ, ತಮ್ಮ ಪರಿಚಯವನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ.
12: ಬಸವರಾಜ್ ಹಾರಗೊಪ್ಪ ಅಂತ. 85 ಇಸ್ವಿಯಿಂದ 2015 ರೇಷ್ಮೆ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ 2015 ನಿವೃತ್ತಿ ನಂತರ ಸಂಪೂರ್ಣ ಕೃಷಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಹಿರಿಯರಿಂದ ಬಳುವಳಿಯಾಗಿ ಬಂದಂತಹ ಜಮೀನಿನಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ವಿ.
11: ಬಸವರಾಜ್ ಅವರೇ, ತಮ್ಮ ಒಟ್ಟು ಜಮೀನು ಎಷ್ಟಿದೆ, ಯಾವೆಲ್ಲ ಬೆಳೆಗಳನ್ನು ತಾವು ಬೆಳೀತಾ ಇದ್ದೀರಿ?
12: ನಮ್ಮದು ಒಟ್ಟು 18 ಎಕರೆ ಭೂಮಿ. ಇದು ಅರೆ ನೀರಾವರಿ ಭೂಮಿ. ನೀರು ಕಡಿಮೆ ಇರೋದ್ರಿಂದ ನಾವು ಮಾವು, ಪೇರು, ಚಿಕ್ಕು ಇತ್ಯಾದಿ ಈ ತೋಟಗಾರಿಕಾ ಬೆಳೆಗಳನ್ನು ಬೆಳಿಬೇಕಂತ ನಿರ್ಧರಿಸಿ 1995-96 ಈ ಪ್ಲಾಂಟೇಷನ್ ಮಾಡಿದ್ವಿ. ಪ್ಲಾಂಟೇಷನ್ ಮಾಡಬೇಕಾದ್ರೆ ಈಗ 3x3 ಫೂಟ್ ಅಳತೆಯಲ್ಲಿ ತೆಗೆದು ಅದರಲ್ಲಿ ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಮಣ್ಣು ಇದನ್ನೆಲ್ಲ ಮಿಶ್ರ ಮಾಡಿ ಹಾಕಿ ಸಸಿಗಳನ್ನು ತಂದು ನಾಟಿ ಮಾಡಿದ್ವಿ. ಅದು 2005 ಒಳ್ಳೆ ರೀತಿಯಿಂದ ಫಲ ಕೊಡ್ತಾ ಬಂತು. ಆ ಸಮಯದಲ್ಲಿ ಅದನ್ನ ನಾವು ಬಾಗವಾನ್ರಿಗೆ ಕೊಡ್ತಿದ್ವಿ ಮಾವು ಬೆಳೆಯನ್ನ. ಅದು ಈಗ 2015 ನಾ ರಿಟೈರ್ಡ್ ಆದ್ಮೇಲೆ ಸಂಪೂರ್ಣ ನಾವೇ ಮೇಂಟೈನ್ ಮಾಡೋದು, ನಾವೇ ಅದಕ್ಕೆ ಗೊಬ್ಬರ ಔಷಧ ಎಲ್ಲಾನು ಮಾಡಿ ಬೆಳೆಯನ್ನು ಮಾಡುವಂತ ಒಂದು ಕ್ರಿಯೆ ನಮ್ಮಿಂದ

0: ಶುರುವಾಗಿ ಸ್ವತಂತ್ರ ಸ್ವಾವಲಂಬಿ ಕ್ಷೇತ್ರವನ್ನಾಗಿ ಮಾಡೆಲ್ ಆಗಿ ಡೆವಲಪ್ ಮಾಡಬೇಕನ್ನುವಂತ ಒಂದು ಉದ್ದೇಶದಿಂದ ಎಲ್ಲಾ ನಿರ್ವಹಣೆಯನ್ನು ಸಂಪೂರ್ಣ ಸಾವಯವದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. 2000 ರಿಂದ 2015 ರವರೆಗೆ ಸಾವಯವ ಕೃಷಿಯನ್ನ ಅಂದ್ರೆ ಯಾವುದೇ ರಾಸಾಯನಿಕಗಳನ್ನ ಬಳಸದೇನೆ ನಮ್ಮಲ್ಲಿ ಇರುವಂತಹ ವಿವಿಧ ರೀತಿಯ ಸಸ್ಯಜನ್ಯ ಔಷಧಿಗಳನ್ನು ತಯಾರಿಸಿ ಕಾಂಪೋಸ್ಟ್ ಗೊಬ್ಬರ ಖರೀದಿ ಮಾಡಿ ಹಾಕಿ ಮಾಡ್ತಾ ಇದ್ವಿ. ಸೊ ನಂತರ ಯಾವಾಗ ಲೇಬರ್ ಸಮಸ್ಯೆಗಳು ಪ್ರಾರಂಭ ಆದವು, ಗೊಬ್ಬರ ಅದು ಹೊರಗಿಂದ ತರೋದು ಬೇಡ ಅಂತ ಹೇಳ್ಕೊಂಡು ನಾವು ಸ್ವತಃ ಜವಾರಿ ಆಕಳಗಳನ್ನ ಸಾಕಾಣಿಕೆ ಮಾಡಿ ಅದರದ ಗೊಬ್ಬರ ಔಷಧಗಳನ್ನ ಇಲ್ಲೇ ನಾವು ತಯಾರಿಸಿಕೊಂಡ 2020 ಸಂಪೂರ್ಣ ಈ ಉಳುಮೆ ಮಾಡುವುದನ್ನು ಕೂಡ ನಿಲ್ಲಿಸಿ ನೈಸರ್ಗಿಕ ಕೃಷಿ ಅಂತೇಳಿ ಪ್ರಾರಂಭ ಮಾಡಿಕೊಂಡು ಈಗ ಅದು ಸ್ವಾವಲಂಬಿ ಆಗಿರಬೇಕು, ಈ ಹೊರಗಿನಿಂದ ಏನು ತರಬಾರದು, ನಮ್ಮಲ್ಲೇನೆ ಎಲ್ಲಾ ಗೊಬ್ಬರ ಔಷಧ ಪ್ರತಿಯೊಂದನ್ನು ಜನರೇಟ್ ಮಾಡಿಕೊಂಡು ಅದರಿಂದ ಕೃಷಿ ಮಾಡಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈಗ ನೈಸರ್ಗಿಕ ಕೃಷಿಯನ್ನ ಮಾಡ್ತಾ ಇದ್ದೀವಿ.
1: ಬಸವರಾಜ್ ಅವರೇ, ಈಗ ತಾವು ನೈಸರ್ಗಿಕ ಕೃಷಿಯಲ್ಲಿ ತೊಡಕೊಂಡಿದ್ರಿ, ಇಲ್ಲಿ ಗೊಬ್ಬರ ಔಷಧೋಪಚಾರ ಯಾವುದನ್ನು ಇಲ್ದನೆ ಬೆಳೆ ನಿರ್ವಹಣೆ ಹೇಗ್ ಮಾಡ್ತಿರ್ತಾವ?
0: ಬೆಳೆ ನಿರ್ವಹಣೆ ಮಾಡ್ಲಿಕ್ಕೆ ಇಂಪಾರ್ಟೆಂಟ್, ನಾವು ಈಗ ಭೂಮಿ ಫಲವತ್ತತೆ ಕಡಿಮೆ ಆಗ್ತದ ಅಂತ ತಿಳ್ಕೊಂಡು ರಾಸಾಯನಿಕ ಗೊಬ್ಬರಗಳನ್ನು ತಂದು ಹಾಕೋದು ವಾಡಿಕೆ. ಸೊ ಈಗ ನಮ್ಮಲ್ಲಿ ಆ ಫಲವತ್ತತೆಯನ್ನ ನಿರ್ವಹಣೆ ಮಾಡ್ಲಿಕ್ಕೆ ಈಗ 7 ದನ ಅದಾವ, ಎಲ್ಲಾ ಜವಾರಿ ಆಕಳುಗಳು. ಮುಂಜಾನೆಯಿಂದ ಸಾಯಂಕಾಲವರೆಗೆ ಹೊಲದಲ್ಲಿ ಮೇಯ್ತವೆ, ಅಲ್ಲೇ ಮೂತ್ರ ಸಗಣಿ ಹಾಕ್ತವೆ. ನಾವು ಉಳುಮೆ ಮಾಡೋದು ಬಿಟ್ಟದ್ರಿಂದ 100 ರೀತಿಯ ಕಳೆ ಗಿಡಗಳು ಅಲ್ಲಿ ಬೆಳೀತವೆ, ಅವು ಭೂಮಿಯ ಫಲವತ್ತತೆಗೆ ಸಾಕಷ್ಟು ಅನುಕೂಲತೆಯನ್ನ ಮಾಡಿಕೊಡ್ತವೆ. ಸೊ ಈ ರೀತಿ ಭೂಮಿ ಸಡಿಲಾಗಿ ಸಾಕಷ್ಟು ಮಣ್ಣು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿ ಕೋಟ್ಯಾಂತರ ಜೀವಾಣುಗಳು ಆ ಭೂಮಿಯಲ್ಲಿ ಡೆವಲಪ್ ಆಗೋದ್ರಿಂದ ಈಗ ಭೂಮಿಯ ಉಳುಮೆಯ ಅವಶ್ಯಕತೆನೂ ಬರೋದಿಲ್ಲ, ಮತ್ತು ಅದಕ್ಕೆ ಈ ರೆಜಿಸ್ಟೆನ್ಸು ಅಥವಾ ಯಾವುದೇ ರೋಗ ರುಜಿನಿಗಳನ್ನು ತಡ್ಕೊಳ್ಳುವಂಥ ಶಕ್ತಿ ಆ ಮಣ್ಣಿಗೆ ಬರೋದ್ರಿಂದ ನಮಗೆ ಔಷಧಗಳ ಬಳಕೆನೂ ಕಡಿಮೆ ಆಗ್ತದೆ. ಆಮೇಲೆ ಮಳೆ ನೀರನ್ನು ಸಂಪೂರ್ಣವಾಗಿ ಹಿಡಿದಿಟ್ಕೊಂಡು ಸೊ ಅದು ನಮಗೆ ಬೇಸಿಗೆ ದಿವಸಗಳಲ್ಲಿ ನಮ್ಮ ಗಿಡಗಳ ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಸೊ ಈ ರೀತಿ ನಾವು ಉಳುಮೆ ಮಾಡೋದು ಬಿಟ್ಟದ್ರಿಂದ ಬಿದ್ದಂಥ ಮಳೆಯಿಂದ ಬಂದಂಥ ಒಂದು ಹನಿ ನೀರು ಕೂಡ ಹೊರಗಡೆ ಹೋಗೋದಿಲ್ಲ. ಸೊ ಈ ರೀತಿ ನೀರಿನ ಅವಶ್ಯಕತೆಯನ್ನು, ಗೊಬ್ಬರದ ಅವಶ್ಯಕತೆಯನ್ನು, ಮತ್ತು ಈ ರೋಗ ಕೀಟಗಳ ನಿಯಂತ್ರಣ ಕೂಡ ಇದೇ ಕಾರಣದಿಂದ, ಅಂದರೆ ಫಲವತ್ತತೆ ಹೆಚ್ಚಾಗೋದ್ರಿಂದ ರೆಜಿಸ್ಟೆನ್ಸ್ ಬರೋದ್ರಿಂದ ಈ ರೋಗಾಣುಗಳ ಅವಶ್ಯಕತೆ ಅವನ್ನ ನಿಯಂತ್ರಣ ಸುಲಭವಾಗಿ ಆಗ್ತದೆ. ಆದ್ದರಿಂದ ನಾವು ಹೊರಗಿನಿಂದ ಏನು ತರದೇನೆ ಅಲ್ಲೇ ಬೆಳೆದಂಥ ವಿವಿಧ ರೀತಿಯ ಸಸ್ಯಜನ್ಯ ಔಷಧಗಳನ್ನು ಉಪಯೋಗಿಸಿ ಈಗ ಗೋಕೃಪಾಮೃತ, ಗೋಮೂತ್ರ, ಡಿಕಾಂಪೋಸರು, ಜೀವಾಮೃತ, ಪಂಚಗವ್ಯ ಇತ್ಯಾದಿ ಅತ್ಯುತ್ತಮ ನೈಸರ್ಗಿಕವಾಗಿ ಅಭಿವೃದ್ಧಿ ಆದಂತಹ ಈ ಗ್ರೋತ್ ಪ್ರಮೋಟರ್ಸ್ಗಳನ್ನು, ಕೀಟನಾಶಕಗಳನ್ನು, ರೋಗ ನಾಶಕಗಳನ್ನು ಉಪಯೋಗಿಸಿ ನಾವು ಈ ಒಂದು ನೈಸರ್ಗಿಕ ಕೃಷಿಯನ್ನು ಅತ್ಯಂತ ಲಾಭದಾಯಕವಾಗಿ ಅಥವಾ ಅತ್ಯಂತ ಸರಳವಾಗಿ, ಈ ಯಾವುದೇ ಈ ಗಾಳಿನ ಸಮಸ್ಯೆ ಇದೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ. ಆ ರೀತಿ ಅಂದ್ರೆ ಇರುವಷ್ಟ ವ್ಯವಸ್ಥೆಯಲ್ಲಿ ಇರುವ ಒಬ್ಬನೇ ಆಳ ಮನುಷ್ಯನಿಂದ ಎಲ್ಲಾ ನಮ್ಮ ತೋಟವನ್ನು ನಿರ್ವಹಣೆ ಮಾಡಲಿಕ್ಕೆ ಈ ನೈಸರ್ಗಿಕ ಕೃಷಿ ಮೂಲಕ ಸಾಧ್ಯವಾಗಿದೆ ಅಂತೇಳಿ ನನ್ನ ಒಂದು ಅನುಭವ.
1: ತಮ್ದು 18 ಎಕರೆ ಜಮೀನಿದೆ ಅಂದ್ರೆ ಅದರಲ್ಲಿ 8 ಎಕರೆ ತಾವು ಮಾವನ ಬೆಳೆದಿದ್ರಿ?
0: ನಾವು ಆಕ್ಚುಲಿ ಅಂದ್ರೆ ಪೂರ್ತಿ 18 ಎಕರೆನೂ ಮಾವು ಹಾಕಿದೀವಿ. ಅದರಲ್ಲಿ 14 ಎಕರೆ ಪೂರ್ತಿ ಮಾವು ಮಾತ್ರ ಇದೆ, ಬೇರೆ ಯಾವುದು ಅದರಲ್ಲಿ ಇಲ್ಲ. ಸೊ ಇನ್ನು 4 ಎಕರೆಯಲ್ಲಿ ಚಿಕ್ಕು ಇತ್ತು ಮೊದಲ, ಅದನ್ನು ತೆಗೆದು 2012 ಅದನ್ನ ಹೈ ಡೆನ್ಸಿಟಿ ಪ್ಲಾಂಟೇಶನ್ ಅಂತೇಳಿ ಈಗ ಗಿಡದಿಂದ ಗಿಡಕ್ಕೆ 10 ಫೂಟು, ಸಾಲಿನಿಂದ ಸಾಲಿಗೆ 25 ಫೂಟು ಆ ಅಂತರದಲ್ಲಿ ಅಲ್ಫಾನ್ಸೋ ಮಾವು ಹಾಕಿದ್ವಿ. ಆಪಸ್ ಮಾವಿನ ಸಸಿಗಳನ್ನ ನಾಟಿ ಮಾಡಿದ್ವಿ. ಸೊ ಅದರ ನಡಕ ಈ 25 ಫೂಟ್ ಜಾಗ ಏನಿದೆ ಅಲ್ಲ ಅದರಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳಂದ್ರೆ ಹಣ್ಣಿನ ಗಿಡಗಳನ್ನು, ಆಮೇಲೆ ಕಬ್ಬು, ಅದು ಬೆಲ್ಲ ಮಾಡೋದಕ್ಕೋಸ್ಕರ ಅಂತೇಳಿ ಕಬ್ಬು ಹಾಕಿದ್ವಿ, ಬಾಳೆ ಯಾಲಕ್ಕಿ ಬಾಳೆ ಹಾಕಿದ್ವಿ, ಪೇರು ಹಾಕಿದ್ವಿ. ಈ ರೀತಿ ಒಟ್ಟು 65 ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳನ್ನು ಆ 4 ಎಕರೆ ಪ್ರದೇಶದಲ್ಲಿ ಹಾಕಿದ್ವಿ. ತೆಂಗಿದೆ, ಬಾಳೆ ಇದೆ, ಎಲ್ಲವನ್ನು ಒಂಥರ ಮಿಶ್ರ ಬೆಳೆಯಾಗಿ ಮಾಡಿ ಮಾವನು ಬರ್ತದೆ, ಅದ್ರ ಜೊತೆಗೆ ಈ ಎಲ್ಲ ಬೆಳೆಗಳು ಕೂಡ ಬರ್ತಾವ. ಸೊ ಆ ರೀತಿ ಅದನ್ನ ಮಾಡ್ತಾ ಇದೀವಿ.
1: ತಾವು ಮುಖ್ಯ ಬೆಳೆಯಾಗಿ ತಮ್ಮ ತೋಟದಲ್ಲಿ ಮಾವನ್ನ ಬೆಳೀತಾ ಇದ್ದೀರಿ, ಯಾವ ತಳಿಗಳನ್ನ ತಾವು ತಮ್ಮ ತೋಟದಲ್ಲಿ ಬೆಳೆಸ್ತಾ ಇದ್ದೀರಿ?
0: ನಮ್ದು 100% ಅಂತ ಹೇಳ್ಬಹುದು. ಅಲ್ಫಾನ್ಸು ಆಪೋಸ್ ಅನ್ನೇ ಬೆಳಿತೀವಿ. ಅದರಲ್ಲಿ ಹವ್ಯಾಸಕ್ಕಾಗಿ ಈಗ ಮಲ್ಲಿಕಾಯಿ ಇದೆ, ದಶೇರಿ ಇದೆ, ನೀಲಂ ಇದೆ, ಆಮೇಲೆ ಮಾನ್ಕೂರ್ ಅದ, ಕೇಸರ್ ಅದ, ಈ ವಿವಿಧ ರೀತಿಯ ಈ ಇತ್ತೀಚೆಗೆ ಬೇರೆ ಬೇರೆ ಫಾರಿನ್

0: ಎಕ್ಸೋಟಿಕ್ ಮಾವಿನ ತಳಿಗಳನ್ನು ಕೂಡ ತಂದು ಈಗ ನಾವು ನಾಟಿ ಮಾಡಿದೀವಿ, ಅವು ಎಲ್ಲ ಬೆಳೀತಾ ಇದಾವೆ. ಸೊ ಈಗ ಮುಖ್ಯ ಕಮರ್ಷಿಯಲ್ ಆಗಿ ನಾವು ಮಾಡ್ತಾ ಇರೋದು ಆಪಸ್ ಅಲ್ಫಾನ್ಸೋ ಒಂದೇ ಮಾತ್ರ.
1: ಮತ್ತೆ ಕಬ್ಬನ್ನು ತಾವು ಬೆಳೀತಾ ಇದ್ದೀರಾ?
0: ಕಬ್ಬು ಸ್ವಲ್ಪ ಪ್ರಮಾಣದಲ್ಲಿ ಈ ಮಾವಿನ ಗಿಡಗಳ ಮಧ್ಯದಲ್ಲಿ ಬೆಳಿತೀವಿ. ಅದನ್ನು ಕೂಡ ಕೇವಲ ಸಾವಯವ ಬೆಲ್ಲ ತಯಾರಿಸುವುದಕ್ಕೋಸ್ಕರ ಉಪಯೋಗಿಸ್ತೀವಿ.
1: ಕೇವಲ
0: ಬೆಲ್ಲಕ್ಕಾಗಿ ಮಾತ್ರ ಫ್ಯಾಕ್ಟರಿಗೆ ಅದು ಕೊಡೋದಿಲ್ಲ. ಸೊ ಈಗ ಆ ಬೆಲ್ಲವನ್ನ ನಮ್ಮ ಕೃಷಿ ಫಲವತ್ತತೆಗಾಗಿ ಗೋಕೃಪಾಮೃತ, ಜೀವಾಮೃತ ಅಥವಾ ಡಿಕಾಂಪೋಸರ್ ಮಾಡ್ತೇವಲ್ಲ ಅದಕ್ಕೂ ಉಪಯೋಗ ಆಗ್ತದೆ. ಅದ್ರ ಜೊತೆಗೆ ಅತ್ಯುತ್ತಮ ಸಾವಯವ ಬೆಲ್ಲ ಆಗೋದ್ರಿಂದ ನಮ್ಮ ಸಾಕಷ್ಟು ಜನ ಗ್ರಾಹಕರು ನಮ್ಮಿಂದ ಬೆಲ್ಲ ಇದನ್ನೆಲ್ಲಾನು ಖರೀದಿ ಮಾಡ್ತಾರೆ. ಸೊ ಅದು ಒಂದು ಸಮಾಜಕ್ಕೆ ಒಳ್ಳೆ ರೀತಿಯ ಆಹಾರವನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ಕಬ್ಬು ಹಾಕಿ ಬೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ.
1: ಬಸವರಾಜ್ ಅವರೇ, ಈಗ ತಾವು ಮಾವಿನ ಸುಗ್ಗಿ ಮುಗಿದಿದೆ, ತಮ್ಮ ತೋಟದಲ್ಲಿ ಈಗ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದೀರಿ, ಹೇಗೆ ಅದನ್ನ ನೋಡ್ಕೊಳ್ತಾ ಇದ್ದೀರಿ?
0: ಮಾವಿನ ಸುಗ್ಗಿ ಮುಗಿತು, ತಕ್ಷಣ ಮುಂದಿನ ವರ್ಷದ ಬೆಳೆ ಅಭಿವೃದ್ಧಿಗಾಗಿ ಏನೇನು ಮಾಡಬೇಕು ಅನ್ನೋದನ್ನ ನಮ್ಮಲ್ಲಿ ಸಾಕಷ್ಟು ವಿಜ್ಞಾನಿಗಳು ಮಾಹಿತಿ ಕೊಟ್ಟಿದ್ದಾರೆ. ಆ ಪ್ರಕಾರ ಈಗ ನಾವು ಫಸ್ಟ್ ಪ್ರೂನಿಂಗು ಅಥವಾ ಕಟಾವು ಮಾಡೋದನ್ನ ಪ್ರಾರಂಭ ಮಾಡಿದೀವಿ. ಈಗ ಎಲ್ಲಿ ಗಿಡಗಳು ಜಿಡುಪಾಗಿರ್ತವೆ, ಹೆಚ್ಚು ಸೂರ್ಯನ ಬೆಳಕು ಸಹಿತ ನೆಲಕ್ಕೆ ಬರಲಾರದಷ್ಟು ದಟ್ಟವಾಗಿರುವಂತ ಈ ಸೊಪ್ಪು ಮಾವಿನ ತಪ್ಪಲ ಅದೇನಿರ್ತದೆ ಅಂತದನ್ನ ಕಟ್ ಮಾಡೋದು, ಈ ಒಣಗಿದ ಕಟ್ಟಿ ಬ್ರಾಂಚಸ್ ಅಂತವನ್ನೆಲ್ಲ ತೆಗೆದುಹಾಕೋದು, ಅಂದ್ರೆ ಸೂರ್ಯನ ಬಿಸಿಲು ಬೆಳಕು ಮತ್ತೆ ಗಾಳಿ ಈ ಗಿಡದ ಒಳಗಡೆ ಎಲ್ಲ ಬಂದದ್ದಾದ್ರೆ ರೋಗ ನಿಯಂತ್ರಣ ಆಗ್ತದ. ಅದ್ರ ಜೊತೆಗೆ ಈ ಹೂವು ಹೆಚ್ಚು ಆಗಿ ಫಲವತ್ತ ಕಾಯಿಗಳು ಹೆಚ್ಚಾಗುವಂತ ಒಂದು ಅನುಕೂಲ ಇರೋದ್ರಿಂದ ಇದನ್ನ ಪ್ರೂನಿಂಗ್ ಅಂತ ಹೇಳ್ತೀವಿ. ಅದನ್ನ ಎಲ್ಲಾ ರೈತರು ಮಾಡಬೇಕು, ಮಾಡ್ತಾನೂ ಇದ್ದಾರೆ. ಅದನ್ನ ನಾವು ಈಗ ಪ್ರಾರಂಭ ಮಾಡಿದೀವಿ. ಸೊ ಅದು ಒಂದು 10-15 ದಿವಸದ ಕೆಲಸ ಆಗ್ತದ. ಸೊ ಅದನ್ನ ಸಂಪೂರ್ಣ ಪ್ರೂನಿಂಗ್ ಮುಗಿದ ಮೇಲೆ ಮತ್ತೆ ಅದ ಗಿಡದ ಕೆಳಗಡೆ ಮಣ್ಣಿಗೆ ಈ ಸುಣ್ಣ ಹಾಕೋಬೇಕಾಗ್ತದೆ. ಲೈಮ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ ಹೆಚ್ಚಾಗೋದ್ರಿಂದ ಸಾಕಷ್ಟು ಗಿಡದ ಅಭಿವೃದ್ಧಿಯಲ್ಲಿ ಮತ್ತು ರೋಗ ನಿಯಂತ್ರಣದಲ್ಲಿ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಅನುಭವದ ಮೇರೆಗೆ ಇನ್ನು ಸುಣ್ಣ ಅಪ್ಲೈ ಮಾಡೋದೂ ಇದೆ. ಅದ್ರ ಜೊತೆಗೆ ಈಗ ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋದು ಮತ್ತು ಬಾರ್ಡರ್ದಲ್ಲಿ ನಾವು ಸಾಕಷ್ಟು ಕಿಮ್ಮತ್ತಿನ ಗಿಡಗಳನ್ನು ಅಂದರೆ ಸಾಗುವಾಣಿ
1: ಅರಣ್ಯ
0: ಬೆಳೆಗಳನ್ನು ಕೂಡ ಹಾಕಿದ್ದೀವಿ. ಅವುಗಳು ಎಲ್ಲ ಈಗ ಮಾವಿನ ಬೆಳೆ ಮೇಲೆ ಬರ್ತಕ್ಕಂಥ ಸೂರ್ಯನ ಬೆಳಕನ್ನು ತಡೆಹಿಡಿಯುವಂಥ ಏನು ತಪ್ಪಲ ಎಲೆಗಳಿರ್ತವೆ ಅವನ್ನೆಲ್ಲ ಸವರೋದು ಇತ್ಯಾದಿ ತೋಟದ ನಿರ್ವಹಣಾ ಕೆಲಸವನ್ನು ಮಾಡ್ತಾ ಇದ್ದೀವಿ.
1: ತಮ್ಮ 18 ಎಕರೆದಲ್ಲೂ ತಾವು ನೈಸರ್ಗಿಕ ಬೆಳೆಯನ್ನ ಬೆಳೀತಾ ಇದ್ದೀರಿ, ಸಾವಯವ ಗೊಬ್ಬರಗಳನ್ನು ಬಳಸ್ತಾ ಇದ್ದೀರಿ. ಈ ಸಾವಯವ ಗೊಬ್ಬರ ಮತ್ತು ಇದ್ರ ಜೊತೆಗೆ ತಾವು ಜೀವಾಮೃತ ಪಂಚಗವ್ಯ ಇದನ್ನು ಮಾಡ್ತೀನಿ ಅಂತ ಹೇಳಿದ್ರಿ, ಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡ್ತಿರ್ತಾವು?
0: ಜೀವಾಮೃತ ಮಾಡೋದು ಬಹಳ ಸರಳವಾದಂತ ಒಂದು ಪ್ರಕ್ರಿಯೆ. ಇದರಲ್ಲಿ ಈಗ ರೈತರು ಈ ಜವಾರಿ ಆಕಳ ಸಾಕಬೇಕು. ಸೊ ಅದರಿಂದ ಬರುವಂತ ಸಗಣಿ ಗೋಮೂತ್ರ ಅದನ್ನ ನೀರಿನೊಂದಿಗೆ ಮಿಶ್ರ ಮಾಡಿ ಅದಕ್ಕೆ ಬೆಲ್ಲ ಮಜ್ಜಿಗೆ ಆಮೇಲೆ ಈ ದ್ವಿದಳ ಧಾನ್ಯದ ಹಿಟ್ಟು ಆ ಭೂಮಿಯಲ್ಲಿರುವಂತ ಅವ್ರದೇ ತೋಟದಲ್ಲಿರುವಂತಹ ಫಲವತ್ತಾದ ಇಡೀ ಮಣ್ಣು ಹಾಕಿ ಅದನ್ನ ಒಂದು 1 ವಾರ ಅದನ್ನ ತಿರುಗಿಸಿದ್ದೆ ಆದ್ರೆ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಜೀವಾಮೃತ ತಯಾರಾಗ್ತದೆ. ಎಲ್ಲಾ ಬೆಳೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ಅತ್ಯುತ್ತಮವಾದಂತಹ ಗ್ರೋತ್ ಪ್ರಮೋಟರು, ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತ
1: ಕೀಟಬಾಧೆಗಳನ್ನು
0: ಕಂಟ್ರೋಲ್ ಮಾಡುವಂತ ಶಕ್ತಿ ಜೀವಾಮೃತಕ್ಕದ. ಸೊ ಅದನ್ನ ಉಪಯೋಗ ಮಾಡಬಹುದು, ಅದನ್ನ ತಯಾರು ಮಾಡ್ತೀವಿ. ಅದ್ರ ಜೊತೆಗೆ ಗೋಕೃಪಾಮೃತ ಅಂತ ಬರ್ತದೆ, ಅದು ಏನು ಒಂದು ಕಲ್ಚರು ಎಲ್ಲಾ ರೈತರಲ್ಲಿ ಫ್ರೀ ಆಗಿ ಸರ್ಕ್ಯುಲೇಟ್ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಆ ಗೋಕೃಪಾಮೃತಕ್ಕೆ 1 ಲೀಟರ್ ಕಲ್ಚರ್ ತಗೊಂಡ್ ಬಂದ್ರೆ ಒಂದು 2 ಲೀಟರ್ ಮಜ್ಜಿಗೆ, 2 ಕೆಜಿ ಬೆಲ್ಲ ಒಂದು ಬ್ಯಾರಲ್ ನೀರಿನಲ್ಲಿ ಹಾಕಿ ಅದನ್ನ ಒಂದು 1 ವಾರ ತಿರುಗಿಸಿ ಹಾಕಿದ್ರೆ ಅದರಿಂದ ಗೋಕೃಪಾಮೃತ ಅತ್ಯುತ್ತಮವಾದಂತ ಅದು ಒಂದು ಅತಿ ಉತ್ತಮವಾದಂತ ಒಂದು ರೋಗ ನಿರೋಧಕ ರೋಗ ನಿಯಂತ್ರಣಕ್ಕೆ ಉಪಯೋಗ ಆಗ್ತದೆ. ಅದ್ರ ಜೊತೆಗೆ ಗ್ರೋತ್ ಪ್ರಮೋಟರ್ ಆಗಿಯೂ ಕೂಡ ಅದು ಕೆಲಸ ಮಾಡ್ತದೆ. ಇನ್ನು ಪಂಚಗವ್ಯ ಮಾಡ್ತೇವೆ ಅನ್ನೋರು ಈಗ ಅದಕ್ಕೆ ಮುಖ್ಯ ಬೇಕಾಗಿದ್ದು ಪಂಚ ಅಂದ್ರೆ ಇದು ಗೋವಿನ ವಸ್ತುಗಳು ಅಂದ್ರೆ ಒಂದು ಗೋ ಉತ್ಪನ್ನಗಳು, ಒಂದು ಸಗಣಿ, ಗೋಮೂತ್ರ, ತುಪ್ಪ, ಮಜ್ಜಿಗೆ ಅಥವಾ ಮೊಸರು ಮತ್ತು ಹಾಲು. ಸೊ ಈ 5 ಪಂಚ ಪದಾರ್ಥಗಳನ್ನು ನಾವು ತಗೊಂಡು ಅದ್ರ ಜೊತೆಗೆ ಬೆಲ್ಲ, ಬಾಳೆಹಣ್ಣು ಇತ್ಯಾದಿಗಳನ್ನು ಕೂಡ ಸೇರಿಸಿ ಅತ್ಯಂತ ಉತ್ತಮವಾದಂತಹ ಒಂದು ಈ ಪಂಚಗವ್ಯವನ್ನು ತಯಾರಿಸಲಿಕ್ಕೆ ಸಾಧ್ಯ. ಇದನ್ನು ಮೊದಲು ಅವರು ಫಸ್ಟ್ ತುಪ್ಪ ಮತ್ತು 5 ಕೆಜಿ ಸಗಣಿ ತಗೊಂಡು 2 ಕೆಜಿ ತುಪ್ಪ ತಗೊಂಡು ಅದನ್ನು ಸರಿಯಾಗಿ ನಾದಿ ಮಿಕ್ಸ್ ಮಾಡಿ 2 ದಿವಸ ಅದನ್ನ ನೆರಳಿನಲ್ಲಿ ಬಾಯಿ ಮುಚ್ಚಿ ಇಡೋದು. ನಂತರ 3ನೇ ದಿವಸ ಅದಕ್ಕೆ 1 ಲೀಟರ್ ಮೊಸರು, 2 ಲೀಟರ್ ಹಾಲು ಮಿಶ್ರ ಮಾಡಿ ಅದನ್ನು ಕೂಡ ಸರಿಯಾಗಿ ಅದನ್ನು ತಿರುಗಿಸಿ 1 ವಾರದ ಕಾಲ ಅದನ್ನು ನಾವು ತಿರುಗಿಸ್ತಾ ಪ್ರತಿ ದಿವಸನೂ ಅದನ್ನು ತಿರುಗಿಸ್ತಾ ಇಟ್ಟರೆ ಪಂಚಗವ್ಯ ತಯಾರಾಗ್ತದೆ. ಅತ್ಯಂತ ಸುವಾಸನಾ ಭರಿತವಾದಂಥ ಮತ್ತು ಉತ್ತಮವಾದಂತಹ ಒಂದು

ಇವೆಲ್ಲ ಗೋಕೃಪಾಮೃತ ಜೀವಾಮೃತಕ್ಕಿಂತಲೂ ಅತ್ಯುತ್ತಮವಾದಂತಹ ಈ ಒಂದು ಪಂಚಗವ್ಯ ಶ್ರೇಷ್ಠವಾದದ್ದು. ಮತ್ತೆ ಎಲ್ಲಾ ರೀತಿಯ ರೋಗ ಮತ್ತು ಕೀಟನಾಶಕಗಳನ್ನ ಕೀಟಬಾಧೆಗಳನ್ನ ತಡೆಯುವಂತಹ ಒಂದು ಪವರ್ಫುಲ್ ಗ್ರೋತ್ ಪ್ರಮೋಟರ್ ಆಗಿನೂ ಕೆಲಸ ಮಾಡುವಂತಹ ಈ ವಸ್ತು ಅಂದ್ರೆ ಇದು ಪಂಚಗವ್ಯ. ಇನ್ನ ನಮ್ಮ ದನಗಳಿಂದನೇ ಬಂದಂತ ಈ ಹುಳಿ ಮಜ್ಜಿಗೆಯನ್ನು ಕೂಡ ನಾವು ಸಂಗ್ರಹ ಮಾಡಿ ಅದನ್ನ ಎಷ್ಟು ಹಳತ ಆಗ್ತದ ಎಷ್ಟು ಹಳೆದಾಗ್ತದ ಅಷ್ಟು ಉತ್ತಮ. ಸೊ ಆ ರೀತಿ ನಾವು ಒಂದು 1,000 ಲೀಟರ್ವರೆಗೂ ಕೂಡ ಅದನ್ನ ವರ್ಷಾನುಗಟ್ಟಲೆ ಅದನ್ನ ಸ್ಟಾಕ್ ಮಾಡಿ ಸ್ಟೋರ್ ಮಾಡಿ ಅದಕ್ಕೆ ಕಾಪರ್ ತಂತಿ ಪ್ಲೇಟು ಅದರೊಳಗೆ ಹಾಕಿ ಸೊ ಉತ್ತಮ ರೀತಿಯಾದಂತಹ ಒಂದು ಸ್ಟ್ರಾಂಗೆಸ್ಟ್ ಫಂಜಿಸೈಡು ಅಥವಾ ರೋಗ ನಿರೋಧಕವಾದಂತಹ ಔಷಧಿಯಾಗಿ ಹುಳಿ ಮಜ್ಜಿಗೆಯನ್ನು ಕೂಡ ನಮ್ಮ ತೋಟದಲ್ಲಿ ನಾವು ಉಪಯೋಗ ಮಾಡ್ತೀವಿ. ಎಲ್ಲಾ ರೀತಿಯ ಈ ಫಂಗಸ್ ಅಥವಾ ಈ ಬೂಸ್ಟ್ ಅನ್ನೋದೇನು ಬರ್ತದೆ ಅದು ನಮ್ಮ ರೈತರಿಗೆ ಹೆಚ್ಚಾಗಿ ಅದು ತೊಂದರೆ ಕೊಡೋದಂದ್ರೆ ಹೂವು ಬರುವಂತಹ ಸಮಯದಲ್ಲಿ ಹೂವು ಮತ್ತೆ

0: ಔಷಧಿಯಾಗಿ ಹುಳಿ ಮಜ್ಜಿಗೆಯನ್ನು ಕೂಡ ನಮ್ಮ ತೋಟದಲ್ಲಿ ನಾವು ಉಪಯೋಗ ಮಾಡ್ತೀವಿ. ಎಲ್ಲಾ ರೀತಿಯ ಈ ಫಂಗಸ್ ಅಥವಾ ಈ ಬೂಸ್ಟ್ ಅನ್ನೋದೇನು ಬರ್ತದೆ ಅದು ನಮ್ಮ ರೈತರಿಗೆ ಹೆಚ್ಚಾಗಿ ಅದು ತೊಂದರೆ ಕೊಡೋದಂದ್ರೆ ಹೂವು ಬರುವಂತ ಸಮಯದಲ್ಲಿ, ಹೂವು ಮತ್ತೆ ಎಳೆ ಕಾಯಿ ಕಚ್ಚು ಸಮಯದಲ್ಲಿ ಬರ್ತದೆ. ನಾವು ಪೂರ್ಣ ಈ ಹುಳಿ ಮಜ್ಜಿಗೆಯನ್ನ ಹೂ ಬರೋ ಟೈಮ್ಗೆ ಮತ್ತೆ ಕಾಯಿ ಕಚ್ಚೋ ಟೈಮ್ಗೆ ಉಪಯೋಗ ಮಾಡ್ತೀವಿ. ಸೊ ಅವಾಗ ನಮಗೆ ಈ ಫಂಜಿಸೈಡ್ ಅವಶ್ಯಕತೆ ಬಹಳ ಇರ್ತದೆ. ಸೊ ಅವಾಗನ ಇದನ್ನು ಉಪಯೋಗ ಮಾಡ್ತೀವಿ.
1: ಅಂದ್ರೆ ಹೂಗಳು
0: ರಕ್ಷಣೆನೂ ಆಗ್ಬೇಕು, ರೋಗ ನಿಯಂತ್ರಣ ಆದ್ರೆ ಮುಂದೆ ಬೆಳವಣಿಗೆ ಕಾಯಿ ಬೆಳವಣಿಗೆ ಅತ್ಯುತ್ತಮವಾಗಿ ಆಗಿ ಆಗ್ತದೆ ಅನ್ನೋ ಭರವಸೆನಲ್ಲ. ಅದು ಒಂದು ಫಂಜಿಸೈಡ್ ನಮಗೆ ಅದನ್ನ ಉಪಯೋಗ ಮಾಡಕತ್ ಮೇಲೆ ಈಗ ನಾವು ರಾಸಾಯನಿಕವಾದಂತಹ ಸಲ್ಫರ್ ಅದು ಮೊದಲು ಉಪಯೋಗ ಮಾಡ್ತಿದ್ವಲ್ಲ ಅಂತ ಅದನ್ನ ಯಾವ್ದನ್ನು ಉಪಯೋಗ ಮಾಡಲಾರ್ದನೆ ಈ ರೋಗ ನಿಯಂತ್ರಣ ಈ ಫಂಜಿಸೈಡ್ ಫಂಗಸ್ ನಿಯಂತ್ರಣ ನಮ್ಮ ತೋಟದಲ್ಲಿ ಸಾಧ್ಯ ಆಗ್ಯದ. ಸೊ ಅದನ್ನ ನಾವು ಉಪಯೋಗ ಮಾಡ್ತಾ ಇದ್ದೀವಿ.
1: ಬಹಳ ಸಂತೋಷ. ಬಸವರಾಜ್ ಅವರು, ತಮ್ಮ ಮಾವಿನ ಇಳುವರಿ ಎಷ್ಟು ಬರ್ತಾ ಇದೆ ತಮಗೆ?
0: ನಮ್ದು ಈಗ ಆಕ್ಚುಲಿ ಇಳುವರಿ ಅಂದ್ರೆ ಈಗ 18 ಎಕರೆ ತೋಟದಿಂದ ನಾವು ಎವರೇಜ್ ಒಂದು 29-30 ಟನ್ ವರೆಗೆ ಉತ್ಪಾದನೆ ಆಗ್ತಾ ಇದೆ. ಸೊ ಇದರಿಂದ ರೇಟ್ ವೇರಿಯೇಷನ್ ಆಗೋದ್ರಿಂದ ಅಂದಾಜು ಎವರೇಜ್ ಆಗಿ ಒಂದು 12 ಲಕ್ಷ ರೂಪಾಯಿ ಪ್ರತಿ ವರ್ಷ ಮಾವಿನ ಆದಾಯ ನೆಟ್ಟಾಗಿ ಖರ್ಚು
1: ತೆಗೆದು ಒಟ್ಟಾರೆ ಕೃಷಿ ಉತ್ಪನ್ನಗಳಿಂದ
0: 12 ಲಕ್ಷವರೆಗೆ ಆಗ್ತದೆ. ಇದರಲ್ಲಿ ನಮ್ದು ಒಂದು ಹೆಗ್ಗಳಿಕೆ ಅಂತಂದ್ರೆ ನಾವು ಔಷಧಗಳಿಗೆ ಗೊಬ್ಬರಕ್ಕಾಗಿ ಏನು ಖರ್ಚು ಮಾಡೋದಿಲ್ಲ. ಸೊ ಈಗ ನಮ್ಮ ಲೇಬರ್ ಎಕ್ಸ್ಪೆಂಡಿಚರ್ ಖರ್ಚು ಬಿಟ್ಟರೆ ನಾವು ಹೆಚ್ಚಿನ ಒಂದು ಇದನ್ನು ಮಾಡದೇ ಇರೋದ್ರಿಂದ ನಮಗೆ ಈ ನೈಸರ್ಗಿಕ ಕೃಷಿ ಲಾಭದಾಯಕವಾಗಿದೆ ಅಂತೇಳಿ ನಮ್ಮ ಅನುಭವ. ಮತ್ತು ನಾವು ಅದನ್ನು ಇನ್ನೂ ಹೆಚ್ಚೆಚ್ಚು ಸ್ವಾವಲಂಬಿಗಳಾಗಬೇಕಾದ್ರೆ ನಾವು ನೈಸರ್ಗಿಕ ಕೃಷಿಯನ್ನು ಮಾಡಲೇಬೇಕು ಅನ್ನುವಂಥ ಚಲವಾದಂಥ ನಿರ್ಧಾರದಿಂದ ನಾವು ಈ ಬೆಳೆಯನ್ನು ಮುಂದುವರಿಸ್ತಾ ಇದ್ದೀವಿ.
1: ಬಸವರಾಜ್ ಅವರೇ, ತಾವು ರೇಷ್ಮೆ ಇಲಾಖೆಯಲ್ಲಿದ್ದು ಯಾಕೆ ತಾವು ರೇಷ್ಮೆ ಕೃಷಿಯನ್ನು ಮಾಡ್ತಾ ಇಲ್ಲ?
0: ರೇಷ್ಮೆ ಕೃಷಿಯನ್ನ ಮಾಡಬೇಕು ಅಂತ ಹೇಳ್ಕೊಂಡು ಪ್ಲಾಂಟೇಶನ್ ಮಾಡಿದ್ವಿ, ಮಾಡಿದೆ 4-5 ವರ್ಷ ಮಾಡಿದೆ. ಆದ್ರೆ ಇತ್ತೀಚೆಗೆ ಈಗ 2 ವರ್ಷದಿಂದ ಈ ಒಂದು ಲೇಬರ್ ಸಮಸ್ಯೆ ಎಷ್ಟೊಂದಾಗಿದೆ ಅಂದ್ರೆ ಈಗ ನಮ್ಮ ತೋಟ ಬಾಳ ಮನುಷ್ಯ ಮತ್ತು ನಾನು ಇಬ್ಬರೇ ನಿಂತ್ಕೊಂಡು ಅದನ್ನು ಮ್ಯಾನೇಜ್ ಮಾಡುವಂಥ ಪರಿಸ್ಥಿತಿ ಬಂದದ. ರೊಕ್ಕ ಕೊಡ್ತೇವಂದ್ರೂ ಆಳುಗಳು ಕೆಲಸಕ್ಕೆ ಬರೋದಿಲ್ಲ. ಇಂಥ ಒಂದು ಸ್ಥಿತಿ ಒಳಗೆ ಅದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗಿ ಈಗ ನಾವು ಆ ಹಿಪ್ಪು ನೇರಳೆಯನ್ನು ದನಗಳಿಗೆ ಆಹಾರ ಅಂತೇಳಿ ಉಪಯೋಗ ಮಾಡ್ತಾ ಇದ್ವಿ. ಹುಳು ಸಾಕಾಣಿಕೆ ಮಾಡೋಕೆ ತೊಂದರೆ ಆಗ್ತಾ ಇಲ್ಲ. ಆದ್ರೆ ನಾವು ಈಗ ರೇಷ್ಮೆ ಇಲಾಖೆಯಲ್ಲಿ ಸೇವೆ ಮಾಡಿ ನಿವೃತ್ತಿ ಆಗಿರೋದ್ರಿಂದ ರೇಷ್ಮೆ ಕೃಷಿಕರಿಗೆ ಅನುಕೂಲವಾಗುವಂಥ ಒಂದು ಸಂಸ್ಥೆಯನ್ನು, ಒಂದು ರೈತ ಉತ್ಪಾದಕ ಸಂಸ್ಥೆ
1: FPO
0: ಅಂತೇಳಿ ಒಂದು ಆರ್ಗನೈಸ್ ಮಾಡಿ 1,000 ಜನ ರೈತರನ್ನ ಒಟ್ಟುಗೂಡಿಸಿ ಅವರಿಂದ 1,000 ರೂಪಾಯಿ ಷೇರು ಹಣ ಸಂಗ್ರಹ ಮಾಡಿ ಕಂಪನಿ ಆಕ್ಟ್ದೊಳಗೆ ಅದನ್ನು ನೋಂದಣಿ ಮಾಡಿಸಿ ರೈತರಲ್ಲೇನೆ 15 ಜನ ನಿರ್ದೇಶಕರಾಗಿ ಒಬ್ಬರು ಅಧ್ಯಕ್ಷರಾಗಿ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ. ಆ ಸಂಸ್ಥೆಯ ಮೂಲಕ ರೇಷ್ಮೆ ಕೃಷಿಕರಿಗೆ ಅತಿ ಮುಖ್ಯವಾದದ್ದು ಮತ್ತು ಅವರ ಇಳುವರಿಗೆ ಸಹಕಾರಿಯಾದಂಥ ಈ ಚಾಕಿ ಹುಳು ಸಾಕಾಣಿಕೆಯನ್ನು ನಮ್ಮ ಈ ರೈತ ಉತ್ಪಾದಕ ಕಂಪನಿ ಮೂಲಕ ಒಳ್ಳೆ ರೀತಿಯ ಚಾಕಿ ಹುಳುಗಳನ್ನು ಕಾಂಪಿಟೇಟಿವ್ ರೇಟ್ನಲ್ಲಿ ಅಂದರೆ ಧಾರಣೆಯಲ್ಲಿ ಒದಗಿಸಿಕೊಡ್ತಾ ಇದ್ವಿ. ಅದರಿಂದ ನಮ್ಮ ಬೆಳೆಗಾರರ ಇಳುವರಿ ಹೆಚ್ಚಾಗ್ತಾ ಇದೆ, ಗುಣಮಟ್ಟ ಒಳ್ಳೇದಾಗ್ತಾ ಇದೆ. ಲಾಭದಾಯಕವಾಗಿ ರೇಷ್ಮೆ ಕೃಷಿಯನ್ನು ನಮ್ಮ ರೈತರು ಮುಂದುವರಿಲಿಕ್ಕೆ ಈ ನಮ್ಮ FPO ಮುಖಾಂತರ ಪ್ರಯತ್ನ ಮಾಡ್ತಾ ಇದ್ದೀವಿ.
1: ತುಂಬಾ ಸಂತೋಷ. ನಿಮ್ಮ ಕೃಷಿ ಸಾಹಸ ಬೇರೆ ರೈತರ ಮೇಲೆ ಏನಾದರೂ ಪ್ರಭಾವ ಬೀರಿದೆಯಾ? ಹೇಗೆ?
0: ಇದೊಂದು ಬಹಳ ಕ್ಲಿಷ್ಟಕರವಾದಂತಹ ಒಂದು ವಿಷಯ. ಈಗ ರೈತರಿಗೆ ಗೊತ್ತಿದೆ ತಾವು ಮಾಡ್ತಾ ಇರೋ ಕೃಷಿಯಲ್ಲಿ ಲಾಭ ಇಲ್ಲ ಅಂತೇಳಿ. ಅವರು ಎಷ್ಟೊಂದು ಇಳುವರಿ ಸಾಕಷ್ಟು ಬರ್ತಾ ಇದ್ರು ಸಹಿತ ಬಂದಂತ ಹೆಚ್ಚಿನ ಆದಾಯವನ್ನ ಔಷಧ ಖರೀದಿ ಮಾಡ್ಲಿಕ್ಕೆ, ಗೊಬ್ಬರ ಖರೀದಿ ಮಾಡ್ಲಿಕ್ಕೆ ಖರ್ಚು ಮಾಡ್ತಾರ. ಹಿಂಗಾಗಿ ಅವರಿಗೆ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಮಾಡಲಿಕ್ಕೆ ಗೊತ್ತಿದೆ. ನಮ್ಮ ಹತ್ರ ಬಂದವ್ರಿಗೆ ಎಲ್ಲರಿಗೂ ನಾನು ಸಾಕಷ್ಟು ತಿಳಿ ಹೇಳ್ತೀವಿ, ಏನು ಬೇಕಾದಂಥ ಸಹಾಯ ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಕರೆ. ಆದ್ರೆ ಈ ಸಾವಯವ ಕೃಷಿಯಲ್ಲಿ ಲೇಟ್ ಆಗ್ತದೆ, 2-3 ವರ್ಷ ಅದನ್ನು ಭೂಮಿ ತಯಾರಾಗಬೇಕಾದ್ರೆ ಬೇಕಾಗತ್ತೆ ಅನ್ನುವಂಥ ಒಂದು ತಪ್ಪು ಕಲ್ಪನೆಯಿಂದ ಅದನ್ನು ಮಾಡಲಿಕ್ಕೆ ಯಾರೂ ಇಷ್ಟಪಡ್ತಾ ಇಲ್ಲ. ರೇರ್ ಆಗಿ ಅಲ್ಲೊಬ್ರು ಇಲ್ಲೊಬ್ರು ಸ್ವಲ್ಪ ಸ್ವಲ್ಪ ಆದರೂ ನೀವು ಈ ರಾಸಾಯನಿಕಗಳನ್ನು ಕಡಿಮೆ ಮಾಡಿರಿ, ಒಳ್ಳೆ ರೀತಿಯಿಂದ ಈ ಸಾವಯವ ನಿಮ್ಮಲ್ಲಿ ಈ ದನಗಳನ್ನು ಸಾಕಬೇಕು ಫಸ್ಟ್. ಆದ್ರೆ ಈಗ ಬಹಳಷ್ಟು ರೈತರ ಹತ್ರ ದನಗಳನ್ನು ಇಲ್ಲ, ಅದನ್ನು ಮಾಡಕ್ ಆಗ್ತಾ ಇಲ್ಲ. ಈ ಎಸ್ಪೆಷಲಿ ಈ ಕಳೆನಾಶಕಗಳನ್ನು ಹೊಡೆಯಕತ್ಮೇಲೆ ಅವರಲ್ಲಿ ದನಗಳಿಗೆ ಮೇವು ಸಹಿತ ಸಿಗಲಾರದಂತ ಪರಿಸ್ಥಿತಿ ನಮ್ಮ ರೈತರದಾಗ್ಯದ. ಅವರು ಸಾವಯವಕ್ಕೆ ಬರ್ಬೇಕಂದ್ರ ಅವರಿಗೆ ಭಯ, ನಮ್ದು ಆದಾಯ ಒಮ್ಮೆಲೆ ಕಡಿಮೆ ಆಗಿ ನಮ್ಮ ಕುಟುಂಬ ನಿರ್ವಹಣೆ ಆಗ್ತದೋ ಇಲ್ಲೋ ಅನ್ನುವಂತ ಒಂದು ಹೆದರಿಕೆಯಿಂದ ಹಿಂದೇಟ್ ಹಾಕ್ತಾ ಇದ್ದಾರೆ,
1: ಹಿಂಜರಿಕೆ
0: ಹಾಕ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಈ ಒಂದು

0: ಸಂಭಾಷಣೆ ಮೂಲಕ ನಮ್ಮ ರೈತರಲ್ಲಿ ವಿನಂತಿ ಮಾಡೋದೇನಪ್ಪಾ ಅಂತಂದ್ರೆ, ನೀವು ಪೂರ್ತಿ ಭೂಮಿಯನ್ನು ಒಮ್ಮೆಲೆ ಸಾವಯವಕ್ಕೆ ಬರಬೇಕು ಅಥವಾ ರಾಸಾಯನಿಕಗಳನ್ನು ಬಿಡಬೇಕು ಅಂತ ಹೇಳೋದಿಲ್ಲ. ವರ್ಷ ಸ್ವಲ್ಪ ಭೂಮಿಯನ್ನಾದರೂ ನೀವು ಈ ರಾಸಾಯನಿಕ ಮುಕ್ತ ಮಾಡ್ತಾ ನಾವು ಹೇಳುವಂತ ಏನು ಈ ಗೋಕೃಪಾಮೃತ ಇದೆ ಅಥವಾ ಸರಳವಾಗಿ ಮಾಡುವಂತ ಏನು ಈಗ ಜೀವಾಮೃತ ಇದೆ, ಈ ರೀತಿಯ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂದ್ರೆ ಇವು ಏನು ಖರ್ಚಿಲ್ಲಾರದ್ದು ನಮ್ಮಲ್ಲಿರುವಂತ ಮನೆಯಲ್ಲಿರುವಂತ ಈ ಗೋಮೂತ್ರ ಅಥವಾ ಮಜ್ಜಿಗೆ ಇದರಿಂದನೇ ನಾವು ತಯಾರು ಮಾಡಬಹುದು. ಸೊ ಇಂಥ ಒಂದು ಉಪಯೋಗ ಮಾಡಿಕೊಂಡ್ರೆ ನೀವು ಒಂದು ವರ್ಷ ಎರಡು ವರ್ಷದಲ್ಲಿನೇ ಭೂಮಿಯನ್ನ ಸಂಪೂರ್ಣ ಫಲವತ್ತಾಗಿನೇ ಮಾಡಬಹುದು. ರಾಸಾಯನಿಕಗಳನ್ನು ಬಿಟ್ಟು ನೀವು ಈ ಒಂದು ಸಾವಯವ ಕೃಷಿಗೆ ಬರಬಹುದು. ಈ ರೀತಿ ನೀವು ಸಾವಯವ ಕೃಷಿಯನ್ನ ಮಾಡಲಿಕ್ಕೆ ಮುಂದೆ ಬಂದ್ರೆ ಅದಕ್ಕೆ ಇತ್ತೀಚೆಗೆ ಸರ್ಕಾರನೂ ಸಹಾಯ ಮಾಡ್ತಾ ಇದೆ, ನಮಗೆ ಅನುಭವ ಇದ್ದು ನಾವು ಅದರಿಂದ ಒಳ್ಳೆ ಲಾಭ ಪಡಿತಾ ಇರೋದ್ರಿಂದ ನಾವು ಕೂಡ ಯಾವುದೇ ರೈತರು ನಮ್ಮ ಸಮೀಪಕ್ಕೆ ಇರೋರು ನಮ್ಮ ಸುತ್ತಮುತ್ತಲ ಇರೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂಥವರಿಗೆ ಎಲ್ಲ ರೀತಿಯ ಒಂದು ಸಹಾಯ ಸಹಕಾರವನ್ನು ಕೊಡ್ತೀವಿ, ತಿಳಿಸ್ಕೊಡ್ತೀವಿ, ನಾಲೆಜ್ ಮಾಹಿತಿ ಕೊಡ್ತೀವಿ. ದಯವಿಟ್ಟು ಸಾವಯವ ಕೃಷಿ ಬಗ್ಗೆ ಸಣ್ಣ ಪ್ರಮಾಣದಲ್ಲಿ ಒಂದೊಂದೇ ಹೆಜ್ಜೆ ಇಟ್ಟುಕೊಂಡು ಹೋದರೂ ಕೂಡ ಎರಡು ಮೂರು ವರ್ಷದಲ್ಲಿ ಸ್ವಾವಲಂಬಿಗಳಾಗಿ ಯಾವುದು ರಾಸಾಯನಿಕಗಳ ಜಂಜಾಟ ಇಲ್ಲದೆ ತಮ್ಮ ಕುಟುಂಬ ನಿರ್ವಹಣೆ ಮಾಡಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅನಿಸಿಕೆ ಮತ್ತು ನಮ್ಮ ಎಲ್ಲ ರೈತರಲ್ಲಿ ವಿನಂತಿ.
1: ಬಹಳ ಸಂತೋಷ. ಈಗ ನಮ್ಮ ರೈತ ಬಾಂಧವರಿಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ರಲ್ಲ.
0: ನನ್ನ ಮೊಬೈಲು 9448161242.
1: ಬಹಳ ಸಂತೋಷ. ತಾವು ಇಷ್ಟೊತ್ತು ನಮ್ಮ ಜೊತೆಗಿದ್ದು ನೈಸರ್ಗಿಕ ಕೃಷಿಯ ಕುರಿತು ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡು ಮಾವಿನ ಬೆಳೆಯಲ್ಲಿ ತೊಡಗಿಸಿಕೊಂಡು ತೋಟಗಾರಿಕೆ ಬೆಳೆಗಳಾದಂತ ಇನ್ನಿತರೆ ಬೆಳೆಗಳನ್ನು ತಾವು ಬೆಳೆದು ಅದರಲ್ಲಿ ಲಾಭ ಗಳಿಸ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ತಿಳಿಸಿಕೊಟ್ಟಿದ್ದಕ್ಕಾಗಿ ತಮಗೆ ನಮ್ಮ ಕೇಳುಗರ ಪರವಾಗಿ ಮತ್ತು ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ಅಭಿನಂದನೆಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಕಿತ್ತೂರು ತಾಲೂಕಿನ ಶೀಗಿಹಳ್ಳಿ ಕೆಎ ಗ್ರಾಮದ ನೈಸರ್ಗಿಕ ಕೃಷಿಕರಾದ ಬಸವರಾಜ ಹಾರಗೊಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ.
3: ಈಗ ಹೊಲಕ ಬುತ್ತಿ ಭಾಗವಹಿಸುತ್ತಾರೆ ಮಾಲಾ ಸಾಮ್ರಾಣಿ ಹಾಗೂ ರಾಖಿ ಹಾನಗಲ್.
4: ರಾಖಿ, ಏನ್ ಮಾಡಕತ್ತೀವ? ಏನೋ ಘಮ್ ಅಂತ ವಾಸನಿ ಬರ್ತದ, ಮತ್ ಏನದು ಕಜ್ರಿ ಸೌತಿಕಾಯಿ ಎಲ್ಲಾ ಹಿಡ್ಕೊಂಡ್ ಕೂತಿಯ?
5: ಓಹೋ, ಮಾಲಕ್ಕ ಬಂದ್ಲು. ಬಾ ಬಾ ಮಾಲಕ್ಕ, ಹೂನ ಇವತ್ತ ಪಲಾವ್ ಮಾಡ್ಲಿಕತ್ತೇನ್ ನೋಡು.
4: ಮಸಾಲೆ ಹುರಿದಿರ್ಬೇಕ, ಅದಕ್ಕ ಘಮ್ ಅಂತ ವಾಸನಿ.
5: ಮಸಾಲೆ ಹುರಿದು ಪುಡಿ ಮಾಡಿಟ್ಟೇನಿ, ಅದಕ್ಕ ಅಡಿಗೆ ಮನಿ ತುಂಬಾ ಪರಿಮಳ ಹಬ್ಕೊಂಡೈತಿ. ಪಲಾವ್ ಅಂದೇ ಸ್ವಲ್ಪ ಲಕ್ಷ ಕೊಟ್ಟು ನೋಡು ಮಾಲಕ್ಕ, ಯಾವ ಪಲಾವ್ ಇರ್ಬೇಕು?
4: ಏನು ಈ ಸರ ಏನ್ ಬಾಸುಮತಿ ಅಕ್ಕಿ ಹಾಕೇನ ಗಮ್ಮಂತ ಮಾಡ್ಬೇಕಂತ?
5: ಮತ್ತೇನಾರ ಗೆಸ್ ಮಾಡಿ ನೋಡೋಣ.
4: ಪಲಾವ್ ಮತ್ತೆ ಎದ್ರಲ್ಲೆ ಮಾಡ್ತಾರವ? ಅಕ್ಕಿ ಯಾ ತರದ ಅಕ್ಕಿ ಉಪಯೋಗ ಮಾಡಿ ನೀನು?
5: ಇನ್ನೂ ಒಂಥರದ ಅಕ್ಕಿ ಐತಿ ನೋಡು.
4: ನನಗೇನ್ ತಲೆ ಹಾಕ್ ಬರ್ವಲ್ತು.
5: ಏನ ಮಾಲಕ್ಕ, ನೀನ್ ಊಟ ತಿಂಡಿದ ಎಷ್ಟು ಲಕ್ಷ ಇಟ್ಕೊಂಡಿರ್ತಿ? ನಿಂಗ್ ಸಿರಿಧಾನ್ಯದೊಳಗ ನವಣಕ್ಕಿ ಗೊತ್ತಿಲ್ಲೇನ?
4: ಓಹೋ ಹೋ ಹೋ, ಭಾರಿ ಆತಲ್ಲ ನವಣಕ್ಕಿ ಪಲಾವ್ ಮಾಡಕ್ಕೆ. ನೀನ್
5: ನೋಡ್, ನೀ ಮರ್ತ್ ಬಿಟ್ಟಿ. ಆದ್ರ ಮೊನ್ನೆ ಹೊಲದಾಗ ನವಣಕ್ಕಿ ಬೆಳೆದಿದ್ವಿ ನಾವ್, ಹಿಂಗಾಗಿ ನವಣಕ್ಕಿ ತಗೊಂಬಂದಿದ್ದೆ ನಾ ಮೊನ್ನೆ ಹೊಲಕ್ ಹೋದಾಗ. ಅದ್ರದ್ ಇದ್ರದ್ ಯಾಕೆ ಪಲಾವ್ ಮಾಡ್ಬೇಕು, ಇವತ್ ನವಣಕ್ಕಿ ಪಲಾವ್ ಮಾಡೋಣ ಅಂತ ಹೇಳಿ ಎಲ್ಲಾ ತಯಾರಿ ಮಾಡಿ ಮಸಾಲೆ ಹುರ್ದು ಇಟ್ಕೊಂಡೇನ್ ನೋಡ್.
4: ಹಂಗಾರ ನಿನಗೆ ಎಲ್ಲಾ ಗೊತ್ತೈತಿ ಅಂದಂಗ?
5: ಎಲ್ಲಾ ಗೊತ್ತಿಲ್ಲ ಮಾಲಕ್ಕ, ಬೆಳದೇವಿ ಇಲ್ಲಂತಲ್ಲ. ಬೆಳಿ ಬೆಳೆಯೋದು ಬಹಳ ಸುಲಭದ ನವಣಿ ಬೆಳೆಯೋದು. ಅದ್ರೊಳಗ ಆಹಾರದ ಪೋಷಕಾಂಶಗಳು ಏನೈತಿ ಅನ್ನೋದನ್ನ ನೀನ ತಿಳಿಸ್ಕೊಡ್ಬೇಕ್ ನನಗೀಗ.
4: ಅದು ಎಷ್ಟು ಆರೋಗ್ಯಕರ ಗೊತ್ತೈತಿ ಇದು ನವಣಿ. ಸಿರಿಧಾನ್ಯ ಅಂತ ಕರೀತಾರ, ಮೊದಲು ಕಿರುಧಾನ್ಯ ಅಂತಿದ್ರು. ಆದ್ರ ಅದ್ರೊಳಗ ಇದ್ದಂತಹ ಪೋಷಕಾಂಶಗಳನ್ನ ನೋಡಿ ಸಿರಿಧಾನ್ಯ ಅಂತಾರ. ಇದ್ರೊಳಗ 100 ಗ್ರಾಂ ನವಣಿ ತಗೊಂಡ್ಬಿಟ್ರ ನೋಡಿಲೆ 10-12 ಗ್ರಾಂ ಪ್ರೋಟೀನ್ ಇರ್ತದ. ಅಕ್ಕಿ ಒಳಗನ್ಕಿ ಬಹಳ ಕಮ್ಮಿ ಇರ್ತದ, 2-3 ಗ್ರಾಂ ಇರ್ಬೇಕಾದ್ರ ಬಹಳ ಆತು. 12 ಗ್ರಾಂ ತನಕ ಪ್ರೋಟೀನ್ ಇರ್ತದ. ಆಮೇಲೆ 8-15 ಗ್ರಾಂ ತನಕ ಫೈಬರ್ ಅಂತಿರ್ತದ, ಅಂದ್ರೆ ನಾರಿನಂಶ. ಈ ನಾರಿನಂಶ ಏನ್ ಮಾಡ್ತದ ಅಂದ್ರೆ ಇದು ಒಮ್ಗಿಲೆ ರಕ್ತಕ್ ಸಕ್ಕರೆ ಸೇರ್ಸುದಿಲ್ಲ, ಇದು ಕ್ರಮೇಣ ಬಿಡುಗಡೆ ಮಾಡ್ತದ ಅಂತ ಹೇಳಿ. ಆಮೇಲೆ ಇದು ಈಗ ಅನ್ನ ಉಂಡ ಮೇಲೆ ರಕ್ತದಾಗ ಸಕ್ರಿಯ ಅಂಶ ಹೆಚ್ಚಿಗೆ ಆಗ್ತದಲ್ಲ, ಹಂಗ ಇದಕ್ ಆಗುದಿಲ್ಲ. ಇದು ಕ್ರಮೇಣ ಶಕ್ತಿ ಬಿಡುಗಡೆ ಮಾಡ್ಕೊಂತ ಹೋಗೋದ್ರಿಂದ ಈ ಕ್ರೀಡಾಪಟುಗಳಿಗೆ, ಶಾಲಾ ಮಕ್ಕಳಿಗೆ, ಮತ್ತ ಶುಗರ್ BP ಕಾಯಿಲೆ ಇದ್ದವರಿಗೆ ಬಹಳ ಚಲೋ. ಒಂದ್ ಸಂಶೋಧನೆ ಪ್ರಕಾರ ನೋಡುವ, ಈ BP ಮಂದಿಗೆ ಇದನ್ನ ಕೊಟ್ಟು ನೋಡಿದಾಗ BP ಕಡಿಮೆ ಆತು ಅಂತ ಗೊತ್ತಾತು. ಆಮೇಲೆ ಶಾಲಾ ಮಕ್ಕಳ ಮೇಲೆ ಸಂಶೋಧನೆ ಮಾಡಿದ್ರು. ಅವಾಗ ಆ ಮಕ್ಕಳಿಗೆ ಸಿರಿಧಾನ್ಯಗಳನ್ನ ಕೊಟ್ಟು ನೋಡಿದಾಗ ಆ ಹುಡುಗರು ನೆನಪಿನ ಶಕ್ತಿ ಹೆಚ್ಚಿಗೆ ಆತಂತ, ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆತಂತ. ಯಾಕಂದ್ರೆ ಕ್ರಮಬದ್ಧವಾಗಿ ಇದು ಏನು ಶಕ್ತಿ ಬಿಡು

0: ಒಳಗಡೆ ಮಾಡ್ಕೊಂಡ ಬರುವುದ್ರಿಂದ ಇದು ಆರೋಗ್ಯಕ್ಕೆ ಚಲೋ ಅನ್ನೋದಾತು. ಮತ್ತ ಅನ್ನಂಗ ಇದ್ರ ಕಬ್ಬಿಣ ಅಂಶ, ಕ್ಯಾಲ್ಸಿಯಮ್, ಮ್ಯಾಗ್ನೀಷಿಯಮ್, ಪೊಟ್ಯಾಸಿಯಮ್, ಫಾಸ್ಫರಸ್ ಎಲ್ಲಾ ಇರ್ತದ. ಆಮೇಲೆ ಕಾರ್ಬೋಹೈಡ್ರೇಟ್ ಬರೀ 65-75% ಇರ್ತದ. ಅಂದ್ರ ಬಹಳ ಆರೋಗ್ಯಕ್ಕ ಚಲೋ. ಮತ್ತ ಇದನ್ನ ಬೆಳೆಯಬೇಕಾರ ಬಹಳಷ್ಟು ನೀರ್ ಬೇಕಾಗಂಗಿಲ್ಲ ಅಂತ ಅನ್ನೋದಕ್ಕ ನಮ್ ವಾತಾವರಣಕ್ಕೂ ಬಹಳ ಚಲೋ ನೋಡುವಾಯ್ತು.
1: ಅಲ್ಲ ಮಾಲಕ್ಕ, ಎಷ್ಟರ ಲಾಭ ಇದಾವ ಇದನ್ನ ಊಟ ಮಾಡೋರಿಂತ? ಇಂತಾದನ್ನ ನಾವು ಇತ್ತೀಚೆಗೆ ಸ್ವಲ್ಪ ಇದನ್ನ ಅಲಕ್ಷ್ಯ ಮಾಡೇವಂತ ಅನ್ಸಂಗಿಲ್ಲ ನಿನಗ?
0: ಹೌದ, ಮೊದಲೆಲ್ಲ ಮನಿ ಮನಿಯೊಳಗ ಇದ ಆಹಾರ ತಿಂತಿದ್ರು. ಈ ನವಣಕ್ಕೆ ಆಗ್ಲಿ, ಸಾವೆಕ್ಕೆ ಆಗ್ಲಿ, ಎಲ್ಲಾ ಇಂಥ ಸಿರಿಧಾನ್ಯ ತಿಂತಿದ್ರು. ಆದ್ರ ಬರ್ಬರ್ತಾ ಏನಾತು, ಹಸಿರು ಕ್ರಾಂತಿ ಆತ, ಅಕ್ಕಿ ಬೆಳೆದು ಭತ್ತ ಬೆಳೆದು ಹೆಚ್ಚಿಗೆ ಆತ, ಎಲ್ಲಾರ್ಗೂ ಅನ್ನ ರೂಢಿ ಆತು.
1: ಅದಕ್ಕ ನಾ ಏನಂತೇನಿ, ಅನ್ನ ರೂಢಿ ಆದ್ರ ಆಗ್ಲಿ, ಅದ್ರ ಜೊತೆ ಜೊತೆಗನ್ನ ವಾರಕ್ಕೊಂದು 2-3 ಸಲ ನವಣಕ್ಕಿಯನ್ನ ಬಳಸ್ಕೊಂಡು ನಾವು ಯಾವ್ದಾದ್ರೂ ಆಹಾರವನ್ನ ಸೇವಿಸೋದು ರೂಢಿ ಮಾಡ್ಕೋಬೇಕು ಅನ್ನೋದಕ್ಕನ ನಾನ್ ಇವತ್ ನವಣಕ್ಕಿ ಪಲಾವ್ ಮಾಡ್ಲಿಕ್ಕೆ ನೋಡ್ ಮಾಲಕ್ಕ.
0: ಈ ನವಣಕ್ಕಿ ಏನ್ ಉಪಯೋಗಿಸಿ ಏನ್ ಪದಾರ್ಥ ಮಾಡಿದ್ರು ರಾತ್ರಿ ನೆನಿ ಇಡಬೇಕು. ನಿನ್ ರಾತ್ರಿನ ನೆನಿ ಇಟ್ಟಿ ಅಂತ ಕಾಣಿಸ್ತೈತಿ. ಮತ್ ಹೆಂಗ್ ಮಾಡಿದಿ ಪಲಾವಿನ ರೆಸಿಪಿನೂ ಹೇಳ್ಬೇಕು ನೀ ನನಗ.
1: ಹೌದು, ಪಲಾವಿನ ರೆಸಿಪಿ ಅಂತೂ ಈಸಿ ಐತಿ. ಆಸ್ ಯೂಶುವಲ್ ಎಲ್ಲಾರು ಪಲಾವ್ ಮಾಡೋ ಹಂಗನ ಅವ್ರವ್ರ ಮನಿಗೆ ತಕ್ಕಂಗ ಅವ್ರ ರುಚಿಗೆ ತಕ್ಕಂಗ ಪಲಾವ್ ಮಾಡ್ಕೋತಾರ. ನಾನು ಸಹ ನೋಡ, ಪಲಾವ್ ಸಂಬಂಧ ನಾನು ಒಂದ್ ಸ್ವಲ್ಪ ಮಸಾಲೆ ಹುರಿದಿಟ್ಕೊಂಡೇನಿ. ಅದ್ರೊಳಗ ಧನಿಯಾ ಕಾಳು, ಚಕ್ಕಿ, ಲವಂಗ, ಯಾಲಕ್ಕಿ ಹಾಕಿ ಹುರಿದು ಪುಡಿ ಮಾಡಿಟ್ಕೊಂಡೇನಿ. ಮತ್ತ ಈ ಕಡೆ ನಾನು ಗಜ್ಜರಿ, ಬೀನ್ಸ್, ಟಾಣಿ ಕಾಳು, ನಿಮಗೆ ಏನ್ ಕಾಯಿಪಲ್ಯ ಬೇಕು ನಿಮ್ ಇಷ್ಟದ್ದು ಅವನ್ನೆಲ್ಲಾ ನೀವು ಕಟ್ ಮಾಡಿ, ಆಮೇಲೆ ಈರುಳ್ಳಿ ಕಟ್ ಮಾಡಿಟ್ಕೊಂಡೇನಿ. ಎಲ್ಲಾನು ಎಣ್ಣಿ ಒಳಗ ಹಾಕಿ ಚಂದಗ ತಾಳಿಸಿ ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ನಾನೇನು ಹುರಿದು ಪುಡಿ ಮಾಡಿಟ್ಕೊಂಡೇನಲ್ಲ ಆ ಮಸಾಲೆ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಪಲಾವ್ ಮಾಡೋಕ್ಕಿಂತ ಮುಂಚೆ ನೀ ಹೇಳ್ದಂಗಕ್ಕ ಇದನ್ನ ಒಂದ್ ಕನಿಷ್ಠ ಪಕ್ಷ 2-3 ಗಂಟೆ ಕಾಲ ನೆನೆಸಬೇಕು.
0: ಈ ನಾಳೆ ರಾತ್ರಿ ನೆನೆಸಿಟ್ರನ್ಕಿ ಭಾರಿ ಚಲೋ ನೋಡ್ರ.
1: ಇನ್ ನೆಕ್ಸ್ಟ್ ಟೈಮ್ ನಾ ಹಂಗ ಮಾಡ್ತೇನೆ. ಹಂಗಾರ ನೆನೆಸಿಟ್ಟು ನೀವು ಪಲಾವ್ ಮಾಡ್ಲಿಕ್ಕತ್ರ 1 ಕಪ್ ನವಣಿಗೆ 2.5-3 ಕಪ್ ನೀರು ಬಳಸಬೇಕು.
0: ಹೌದಲ್ಲ,
1: ಇಷ್ಟು ಮಾಡಿ ಬಿಟ್ರ ಮತ್ತೆ ಇನ್ನೂ ಒಂದ್ ಹೇಳಿ ನಾ ಇದ್ ಒಂದ್ ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ಊಟ ಮಾಡಿರಂಕಿ ಬಹಳ ರುಚಿ ಅನ್ಸತ್ತ. ಮ್ಯಾಲೆ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ಊಟ ಮಾಡಿಬಿಟ್ರನ್ಕಿ ಬಹಳ ಅಂದ್ರ ಬಹಳ ರುಚಿ ಆಗ್ತೈತಿ. ನೋಡ್ ಮಾಲಕ್ಕ, ಹಿಂಗ್ ಮಾಡೇನಿ ಮತ್ ಇವತ್ ನಮ್ ಹೊಲಕ್ ಬುತ್ತಿನೂ ಸೇತಕ ಈ ನವಣಕ್ಕಿ ಫಲಾವನ ಐತಿ.
0: ಭಾರಿ ಆತ್ ಬಿಡ, ನಿನ್ ಜೊತೆ ಬಂದ ಬಿಡ್ತೀನಿ ಹೊಲ್ದಾಗ ನವಣಕ್ಕಿ ಪಲಾವ್ ಊಟ ಮಾಡೇ ಬಿಡೋಣ.
1: ಮತ್ತ ನಿನ್ ಸಂಬಂಧ ಒಂದ್ ಚೀರ ನವಣಕ್ಕಿನೂ ಕಟ್ಟಿಟ್ಟೆ ನಡಿ ನಾ ಕೊಡ್ತೇನಂತ.
0: ಏ ಭಾರಿ ಆತ್ ಬಿಡ್ವಾ, ನವಣಕ್ಕಿ ಒಯ್ತೀನಿ ನಾನು. ನವಣಕ್ಕಿ ಉಪಯೋಗ ಮಾಡಿ ಹುರಕ್ಕಿ ಹೋಳಿಗೆ ಮಾಡಬೇಕಾರ ಅಕ್ಕಿ ಹುರಿದ್ ಮಾಡೋಕ್ಕಿಂತ ಈ ಬರೇ ನವಣಕ್ಕಿ ಹುರಿದು ಹುರಕ್ಕಿ ಹೋಳಿಗೆ ಎಣ್ಣಿ ಹೋಳಿಗೆ ಮಾಡಿಬಿಟ್ರ ಭಾರಿ ರುಚಿ ಹಾಕವ್.
1: ನಾ ಹೋಳಿಗೆ ಮಾಡಿ ಮಾಡಕ್ ಬರಂಗಿಲ್ಲ ನೋಡ ಮಾಲಕ್ಕ, ಹೇಳ್ಕೊಡ. ಅದೊಂದ್
0: 1 ಕಪ್ ನವಣಕ್ಕಿ ತಗೋ, ಅದನ್ನ ಘಮ್ ಅಂತ ವಾಸನಿ ಬರುವಂಗ ಹುರಿ. ಬರೀ ನವಣಕ್ಕಿಲೋ ಮಾಡಬಹುದು, ಅರ್ಧ ಅಕ್ಕಿ ಅರ್ಧ ನವಣಕ್ಕಿನೂ ಹಾಕ. ಆದ್ರ ಬರೀ ನವಣಕ್ಕಿನ ಮಾಡಿದ್ರು ಕ್ರಿಸ್ಪಿಯಾಗಿ ಚಲೋ ಹಾಕಾವವು. ಘಮ್ ಅನ್ನೋಂಗ್ ಹುರಿದು ಯಾಲಕ್ಕಿ ಹಾಕಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡ್ಮೇಲೆ ಅದಕ್ಕ ಒಂದು ಹಂಗ ಪಾಕ ಮಾಡಿ ಹಾಕ್ಬೇಕು. ಅಂದ್ರ 1 ಕಪ್ ಅಂದ್ರ 1.25 ಕಪ್ ಹೆಚ್ಚಿಗೆ ಬೆಲ್ಲ ತಿನ್ನೋ ಹಂಗಂದ್ರ 1 ಕಪ್ ಬೆಲ್ಲ ಹಾಕಿ ಅದನ್ನ ಸ್ವಲ್ಪ ಏನ್ ಆಣ ಮಾಡ್ಕೊಳ್ಳೋ ಹಂಗಿಲ್ಲ, ನೀರ್ ಹಾಕಿ ಪಾಕದ ತರ ಮಾಡಿ ಅದ್ರೊಳಗ ಈ ಹಿಟ್ಟನ್ನ, ಇದೇನ್ ನವಣಕ್ಕಿ ಹಿಟ್ಟ ಐತಲ್ಲ, ಅದನ್ನ ಬೆರೆಸಿ ಚಂದಗೆ ನಾದಿ ಹೂರ್ಣ ಮಾಡ್ಕೋಬೇಕು. ಮೈದಾ ಹಿಟ್ಲೇನೂ ಕೆಲವ್ರು ಮಾಡ್ತಾರ, ಅದನ್ನ ನಾ ಮಾತ್ರ ಗೋಧಿ ಹಿಟ್ಟ ಉಪಯೋಗ ಮಾಡ್ತೇನೆ ನೋಡುವ.
1: ಚಲೋ ಬಿಡ.
0: 1 ಕಪ್ 1.5 ಕಪ್ ಗೋಧಿ ಹಿಟ್ಟ ನಾದಿ ಕಣಕ ಮಾಡ್ಕೊಂಡು ಅಸಮ ಪ್ರಮಾಣದೊಳಗ ಹೂರ್ಣ ತುಂಬಿ ಇದನ್ನ ಲಟ್ಟಿಸಿ ಎಣ್ಣಿಯೊಳಗ ಕರೆದ್ ಬಿಟ್ರ ತಿಂಗಳಾನ್ಗಟ್ಲೆ ತಿನ್ಬಹುದು.
1: ಮತ್ತ ಮಾಲಕ್ಕ ಇನ್ನೊಂದ್ ವಿಷಯ, ನವಣಕ್ಕಿಯಿಂದ ಬರೇ ಪಲಾವ್ ಮಾಡ್ತಾರ ಅಂತ ಅಷ್ಟ ತಿಳ್ಕೊಳಕ್ ಹೋಗ್ಬೇಡ ನೀನು. ಇದರಲ್ಲೇ ಮೊಸರನ್ನ ಮಾಡಬಹುದು, ಉಪ್ಪಿಟ್ಟು ಮಾಡಬಹುದು, ದೋಸೆ, ಇಡ್ಲಿ, ಚಿತ್ರಾನ್ನ, ರೊಟ್ಟಿ, ಇನ್ನೂ ಬಹಳಷ್ಟು ರುಚಿಕರವಾದ ತಿನಿಸುಗಳನ್ನ ಮಾಡಬಹುದು.
0: ಇದರಿಂದ ಕೇಕ್ ಸಹಿತ ಮಾಡ್ತಾರಂತಲ್ಲ, ಕೇಕು ಬ್ರೆಡ್ ಅಂತ ಹೇಳಿ, ಮಿಲೆಟ್ ಬ್ರೆಡ್ ಅಂತ ಹೇಳಿ ತುಟ್ಟಿ ತುಟ್ಟಿ ಮಾರ್ತಾರಂತ.
1: ತಡಿ ಮಾಲಕ್ಕ, ಚಲೋ ಐಡಿಯಾ ಕೊಟ್ಟಿ. ನೀ ಮುಂದಿನ ಸಲ ಬರೋದ್ರಾಗ ನಾ ಇದರಲ್ಲೇ ಕೇಕ್ ಅನ್ನ ಮಾಡಿ ಇಟ್ಟಿರ್ತೇನೆ. ಹಂಗಾರ
0: ನಾ ಭಾರಿ ಆತಲ್ಲ, ಹೆಂಗಿದ್ರು ನಿನಗ್ ಬೇಕಿಂಗ್ ಬಹಳ ಸೇರ್ತೈತಿ. ಮಾಡು ಅಂತ ತಗೋ.
1: ಆತ್ ತಗೋಳ ಮಾಲಕ್ಕ, ಬಾಬಾ ಪಲಾವ್ ತಿನ್ನೋಣಂತ. ಮತ್ ಹೋಗ್ಬೇಕಾರ ನವಣಕ್ಕಿ ಚೀಲಾನು ತಗೊಂಡ್ ಹೋಗ.
0: ಆತ್ ತಗೋ, ಊಟ ಮಾಡೇ ಬಿಡೋಣ.
1: ನಡಿ ನಡಿ ಮಾಲಕ್ಕ.
2: ಹೊಲಕ್ಕ ಬುತ್ತಿ ಕೇಳಿದರಿ. ಭಾಗವಹಿಸಿದವರು ಮಾಲಾ ಸಾಂಬ್ರಾಣಿ ಹಾಗೂ ರಾಖಿ ಹಾನಗಲ್. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕು ಕವಟಿಗೆಯ ಭೀಮಪ್ಪ ಪೋತುದಾರ್ ಮತ್ತು ಸಂಗಡಿಗರಿಂದ ಭಜನಾ ಪದ.
3: ಜಗದ ಕರ್ತ.

ಇನ್ನು ನಾಳೆಯ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೈಸರ್ಗಿಕ ಕೃಷಿಯ ಪ್ರಯೋಜನಗಳ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಚಂದ್ರಶೇಖರ್ ಟಿಪಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶರಣಬಸವ ಚೋಳಿನ್. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೊ ರುಬಿಯೋ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ನಾಯಕರು ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದರು. ಅಲ್ಲದೆ ವ್ಯಾಪಾರ, ಇಂಧನ ಮತ್ತು ಪ್ರಾದೇಶಿಕ ಭದ್ರತೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚಿಸಿದರು. ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಡಾ ಎಸ್ ಜೈಶಂಕರ್, ಜಾಗತಿಕ ಇಂಧನ ಬೆಲೆಗಳು ಕಡಿಮೆ ಇರುವಂತೆ ಮತ್ತು ಅಡೆತಡೆಯಿಲ್ಲದ ವಾಣಿಜ್ಯ ವಹಿವಾಟು ನಡೆಯುವಂತೆ ನೋಡಿಕೊಳ್ಳುವಲ್ಲಿ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಆಸಕ್ತಿ ಹೊಂದಿವೆ ಎಂದು ಹೇಳಿದರು. ಅಮೆರಿಕ, ಇಸ್ರೇಲ್, ಇರಾನ್ ಹಾಗೂ ಇತರ ಗಲ್ಫ್ ರಾಷ್ಟಗಳೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುವ ವಿಶ್ವದ ಕೆಲವೇ ದೇಶಗಳಲ್ಲಿ ಭಾರತವೂ ಒಂದು. ಭಾರತ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ, ಭಾರತೀಯ ವಲಸಿಗರ ಕಲ್ಯಾಣ ಮತ್ತು ಕಡಿಮೆ ಇಂಧನ ಬೆಲೆಗಳನ್ನು ಬಯಸುತ್ತದೆ ಎಂದು ಅವರು ಪುನರುಚ್ಚರಿಸಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ವರ್ಷ ಭಾರತ ಸರ್ಕಾರ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿದೆ. ಇವುಗಳಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿವೆ. ಪ್ರಶಸ್ತಿ ಪುರಸ್ಕೃತರಲ್ಲಿ 19 ಮಹಿಳೆಯರು ಸೇರಿದ್ದಾರೆ. 16 ವ್ಯಕ್ತಿಗಳಿಗೆ ಮರಣೋತ್ತರವಾಗಿ ಪ್ರಶಸ್ತಿ ನೀಡಲಾಗುತ್ತದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಕಾರ್ಯ, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳು ಮತ್ತು ವಿಭಾಗಗಳಲ್ಲಿ ವಿಶಿಷ್ಟ ಮತ್ತು ಅಸಾಧಾರಣ ಸಾಧನೆ ಮಾಡಿದವರನ್ನು ಗುರುತಿಸಲು ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು ಯಾವುದೇ ದೋಷಗಳಿಲ್ಲದ ಮರುಮೌಲ್ಯಮಾಪನ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುವಂತೆ ಐಐಟಿ ಮದ್ರಾಸ್ನ ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ತಜ್ಞರ ತಂಡವನ್ನು ನಿಯೋಜಿಸಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿರ್ದೇಶನ ನೀಡಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಸೇವಾ ಪೋರ್ಟಲ್ ಕುರಿತು ವಿದ್ಯಾರ್ಥಿಗಳು ಮತ್ತು ಪೋಷಕರು ವ್ಯಕ್ತಪಡಿಸಿದ ಕಳವಳಗಳು ಮತ್ತು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಐಐಟಿ ಮದ್ರಾಸ್ನ ತಜ್ಞರ ತಂಡ ಸುಧಾರಣೆಗಳನ್ನು ಜಾರಿಗೆ ತರಲಿದೆ ಮತ್ತು

0: ವಿಶೇಷವಾಗಿ ಪೋರ್ಟಲ್ನ ಸ್ಥಿರತೆ ಹಾಗೂ ಸರ್ವರ್ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಈ ತಿಂಗಳ 21 ಮತ್ತು 22ರಂದು 12ನೇ ತರಗತಿಯ ಫಲಿತಾಂಶದ ನಂತರದ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ತಪ್ಪಾದ ಶುಲ್ಕ ಕಡಿತವಾದ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಷ್ಕರಣೆಯೊಂದನ್ನು ಪ್ರಕಟಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸುವ ವೇಳೆ ಈ ಸಮಸ್ಯೆ ಸಂಭವಿಸಿದೆ. ಕೆಲವು ಸಂದರ್ಭಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಕಡಿತವಾಗಿದ್ದರೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಕಡಿಮೆ ಮೊತ್ತ ಕಡಿತಗೊಂಡಿದೆ. ಹೆಚ್ಚುವರಿ ಹಣ ಕಡಿತಗೊಂಡಿರುವ ಎಲ್ಲ ಪ್ರಕರಣಗಳಲ್ಲಿ ನಿಖರ ಮೊತ್ತವನ್ನು ಪಾವತಿಗೆ ಬಳಸಿದ ಅದೇ ವಿಧಾನಕ್ಕೆ ಮರುಪಾವತಿ ಮಾಡಲಾಗುವುದು. ಅದೇ ರೀತಿ ಕಡಿಮೆ ಹಣ ಕಡಿತಗೊಂಡಿರುವ ಪ್ರಕರಣಗಳಲ್ಲಿ ಅಗತ್ಯವಿದ್ದರೆ ಉಳಿದ ಮೊತ್ತವನ್ನು ಪಾವತಿಸುವ ಕುರಿತು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಮಾಹಿತಿ ನೀಡಲಾಗುವುದು ಎಂದು ಸಿಬಿಎಸ್ಇ ತಿಳಿಸಿದೆ. ಇದೇ ವೇಳೆ ಇಂತಹ ಪ್ರಕರಣಗಳಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಒದಗಿಸಲು ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೇವಾಂಶು ಪಾಂಡಾ ಭರ್ಜರಿ ಜಯ ಸಾಧಿಸಿದ್ದಾರೆ. ಪಾಂಡಾ ಅವರು 1,09,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಸಿಪಿಎಂ ಅಭ್ಯರ್ಥಿ ಶಂಭುಂದ್ ಕುರ್ಮಿ 40,600ಕ್ಕೂ ಹೆಚ್ಚು ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆದರು. ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುರ್ ರಜಾಕ್ ಮೊಲ್ಲಾ ಮೂರನೇ ಸ್ಥಾನ ಮತ್ತು ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಾಂಗೀರ್ ಖಾನ್ 7,700ಕ್ಕೂ ಹೆಚ್ಚು ಮತಗಳೊಂದಿಗೆ ನಾಲ್ಕನೇ ಸ್ಥಾನ ಪಡೆದರು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮತದಾನದ ಸಮಯದಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರದ ಆರೋಪದ ನಂತರ ಚುನಾವಣಾ ಆಯೋಗ ಫಾಲ್ಟಾದಲ್ಲಿ ಮರುಚುನಾವಣೆಗೆ ಆದೇಶಿಸಿತ್ತು. ಈ ತಿಂಗಳ 21ರಂದು ಮರುಚುನಾವಣೆ ನಡೆಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ ಪ್ರಬಲ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 24 ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾದ ಚಮನ್ ಫಾಟಕ್ ರೈಲು ನಿಲ್ದಾಣದ ಸಮೀಪ ಈ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ ಒಂದು ರೈಲು ಭಾಗಶಃ ಹಾನಿಗೊಳಗಾಗಿದ್ದು ಆ ಪ್ರದೇಶದಲ್ಲಿ ನಿಲ್ಲಿಸಲಾಗಿದ್ದ 10 ವಾಹನಗಳು ಸಹ ಹಾನಿಗೊಳಗಾಗಿವೆ. ಘಟನೆಯ ನಂತರ ಕ್ವೆಟ್ಟಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್ ದಾಳಿಯ ಹೊಣೆ ಹೊತ್ತುಕೊಂಡಿದೆ. ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಪಾಕಿಸ್ತಾನಿ ಸೇನಾ ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು ನಿರ್ದಿಷ್ಟವಾಗಿ ದಾಳಿ ನಡೆಸಲಾಗಿದೆ ಎಂದು ಹೇಳಿದೆ. ಸ್ಫೋಟ ಸಂಭವಿಸಿದಾಗ ರೈಲಿನಲ್ಲಿ 300ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಇದ್ದರು ಎಂದು ವರದಿಯಾಗಿದೆ. ಉಕ್ರೇನ್ನ ಕೈವ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿಯ ದಾಳಿಯ ಸಮಯದಲ್ಲಿ ರಷ್ಯಾ ತನ್ನ ಶಕ್ತಿಶಾಲಿ ಹೈಪರ್ಸಾನಿಕ್ ಒರೆಷ್ನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಬಳಸಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ತೀವ್ರವಾದ ವೈಮಾನಿಕ ದಾಳಿಯು ರಾಜಧಾನಿ ಕೈವ್ನಾದ್ಯಂತ ಕಟ್ಟಡಗಳನ್ನು ಹಾನಿಗೊಳಿಸಿದೆ. ದಾಳಿಯಲ್ಲಿ 70ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಪರಮಾಣು ಅಥವಾ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವಿರುವ ಒರೆಷ್ನಿಕ್ ಕ್ಷಿಪಣಿಯು ಕೈವ್ ಪ್ರದೇಶದ ಬಿಲಾತ್ಸ್ ಕೆರ್ವಾ ನಗರಕ್ಕೂ ಹಾನಿ ಮಾಡಿದೆ ಎಂದು ವೊಲೋಡಿಮಿರ್ ಜೆಲೆನ್ಸ್ಕಿ ಮಾಹಿತಿ ನೀಡಿದ್ದಾರೆ. ಒರೆಷ್ನಿಕ್ ಕ್ಷಿಪಣಿಯ ಬಳಕೆಯನ್ನು ರಷ್ಯಾದ ರಕ್ಷಣಾ ಸಚಿವಾಲಯ ದೃಢಪಡಿಸಿದೆ. ಉಕ್ರೇನ್ನ ಮಿಲಿಟರಿ ಕಮಾಂಡ್ ಮತ್ತು ನಿಯಂತ್ರಣ ಸೌಲಭ್ಯಗಳು, ವಾಯುನೆಲೆಗಳು ಮತ್ತು ಮಿಲಿಟರಿ ಕೈಗಾರಿಕಾ ಉದ್ಯಮಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ರಷ್ಯಾದ ಭೂಪ್ರದೇಶದಲ್ಲಿನ ನಾಗರಿಕ ಸೌಲಭ್ಯಗಳ ಮೇಲೆ ಇತ್ತೀಚೆಗೆ ಉಕ್ರೇನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಈ ದಾಳಿಯನ್ನು ನಡೆಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪಕ್ಷದ ಹಿರಿಯ ನಾಯಕರ ಸಭೆ ನಡೆಯಿತು. ಈ ವೇಳೆ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಸಂಸದರು, ಶಾಸಕರು, ಪದಾಧಿಕಾರಿ

ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ನಿತಿನ್ ನಬಿನ್, ದೇಶದಲ್ಲಿ ಬಿಜೆಪಿ ಪಕ್ಷ ಶೂನ್ಯದಿಂದ 2000ಕ್ಕೂ ಹೆಚ್ಚು ಶಾಸಕರನ್ನು ಗೆಲ್ಲಿಸುವ ಮಟ್ಟಕ್ಕೆ ಬೆಳೆದಿದೆ. ಜನಪರ ಕಾರ್ಯಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕಾಗುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ನಂಬಿಕೆ ಉಳಿಸಿಕೊಳ್ಳಲು ವಿಫಲವಾಗಿದೆ ಎಂದು ಆರೋಪಿಸಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯಾವಳಿಯ ದಿನದ 2ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೋ ನಗರಗಳಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ, ವಚನಕಾರರ ಕಾಯಕ ತತ್ವ, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ.
2: 12ನೇ ಶತಮಾನ ಕನ್ನಡ ನೆಲದ ಚಾರಿತ್ರಿಕ ಘಟ್ಟ. ಜಾತಿ ಮೌಢ್ಯತೆಗಳನ್ನು ಕಳಚಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಯಾಮದಲ್ಲಿ ಸಮಸಮಾಜವನ್ನು ಕಟ್ಟಲು ಯತ್ನಿಸಿದ ಸಂದರ್ಭ ಇದೇ ವಚನ ಚಳುವಳಿ. ಬಸವಣ್ಣನವರ ನಾಯಕತ್ವದಲ್ಲಿ ಸಂಘಟಿತವಾದ ವಚನ ಚಳುವಳಿಯು ನಮ್ಮ ನೆಲದ ಒಂದು ಐತಿಹಾಸಿಕ ಸಂಭವ. ಇಂತಹ ಕಾಲಘಟ್ಟದಲ್ಲಿ ಹುಟ್ಟಿದುದೇ ಕಾಯಕ ತತ್ವ. ಕಾಯಕವೇ ಕೈಲಾಸ ಎಂದು ಹೇಳಿದ ಬಸವಣ್ಣನವರ ಈ ಉಕ್ತಿ ಇಡೀ ವಚನ ಚಳುವಳಿಯ ಸ್ವರೂಪಕ್ಕೆ ಒಂದು ಹೊಸ ಆಯಾಮ ನೀಡಿತು. ಕಾಯಕವೆಂದರೆ ಕೆಲಸ ಅಥವಾ ದುಡಿಮೆ ಎಂದರ್ಥ. ಈ ಕಾಯಕವನ್ನು ಜೀವನ ಮೌಲ್ಯವನ್ನಾಗಿ ಮಾಡಿದವರು ಶಿವಶರಣರು. ಎಲ್ಲರೂ ದುಡಿಯಬೇಕು. ಜೀವನ ನಿರ್ವಹಣೆಗೆ ಸತ್ಯ ಶುದ್ಧವಾದ ಕಾಯಕವೊಂದು ಇರಬೇಕು. ಮಾಡುವ ಕಾಯಕದಲ್ಲಿ ಮೋಸ ವಂಚನೆಗಳಿರಬಾರದು, ನಾಟಕೀಯತೆ ಇರಬಾರದು. ಕಾಯಕದಲ್ಲಿ ಎಲ್ಲವೂ ಎಲ್ಲರೂ ಸಮಾನ, ಮೇಲು ಕೀಳೆಂಬುದಿಲ್ಲ. ಮಾಡುವ ಕಾಯಕ ಶಿವನಿಂದ ವರವಾಗಿ ಬಂದುದು. ಮಾಡುವ ಕಾಯಕದಲ್ಲೇ ಶಿವನಿರುವನು. ಕಾಯಕವೇ ಕೈಲಾಸ. ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಕಾಯಕಕ್ಕೆ ಜಾತಿ ಗೋತ್ರಗಳ ಸೂತಕವಿಲ್ಲದಿರಬೇಕು. ಇವು ಆದರ್ಶ ಸಮಾಜ ನಿರ್ಮಿಸಲು ಹೊರಟ ಶಿವಶರಣರು ಕಲ್ಪಿಸಿದ ಕಾಯಕ ಸೂತ್ರಗಳು. ಮೇಲು ಕೀಳೆಂಬ ಭಾವನೆಯಿಲ್ಲದೆ ಸದ್ಗುಣಗಳಿಂದಲೇ ಯೋಗ್ಯತೆಯನ್ನು ನಿರ್ಧರಿಸುವ ಮತ್ತು ಎಲ್ಲರೂ ಸಮಾನ ಅವಕಾಶಗಳನ್ನು ಪಡೆಯಬಲ್ಲ ಆದರ್ಶ ಸಮಾಜದ ರಚನೆ ಶಿವಶರಣರ ಉದ್ದೇಶವಾಗಿತ್ತು. ಅದಕ್ಕಾಗಿ ಅವರು ಜನಜಾಗೃತಿಯನ್ನುಂಟು ಮಾಡಲು ಯತ್ನಿಸಿದರು. ಜೀವನದಲ್ಲಿ ಬದುಕುವುದಕ್ಕಾಗಿ ವ್ಯಕ್ತಿ ಯಾವುದೇ ಉದ್ಯೋಗವನ್ನು ಕೈಗೊಂಡಿರಲಿ, ಅವನಿಗೆ ತನ್ನ ವಿಕಾಸಕ್ಕೆ ಪೂರ್ಣ ಅವಕಾಶ ಸಿಕ್ಕಬೇಕು. ಅವನು ಕೈಗೊಂಡ ಉದ್ಯೋಗ ಕಾಯಕವಾಗಿ ಸಾಧನೆಗೆ ಪೂರಕವಾಗುತ್ತದೆಂದು ಸಾರಿದರು. ವಚನಕಾರರು ಬಳಸಿರುವ ಕಾಯಕಕ್ಕೆ ಎರಡು ನೆಲೆಗಳಿವೆ. ಒಂದು ಸಾಮಾಜಿಕ ಆಯಾಮ, ಮತ್ತೊಂದು ಆಧ್ಯಾತ್ಮಿಕ ಆಯಾಮ. ಮೇಲ್ನೋಟಕ್ಕೆ ಕಾಯಕ ಲೋಕ ವ್ಯವಹಾರದ ಕೆಲಸವಾಗಿ ಕಂಡರೂ ಆಧ್ಯಾತ್ಮ ಭಾವದಿಂದ ಸಮಸಮಾಜ ನಿರ್ಮಾಣಕ್ಕೆ ನಾಂದಿಯಾಗುತ್ತದೆ. ಶರಣರಿಂದ ಕಾಯಕ ಎನ್ನುವ ಶಬ್ದ ವಿಶೇಷ ಅರ್ಥಗಳನ್ನು ಪಡೆದುಕೊಂಡು ಪರಂಪರಾಗತವಾಗಿ ಬಂದ ಕರ್ಮ, ಕೆಲಸ, ಉದ್ಯೋಗಗಳಿಗಿಂತ ಹೆಚ್ಚಿನ ವ್ಯಾಪಕಾರ್ಥವನ್ನು, ಮೌಲ್ಯವನ್ನು ಪಡೆದುಕೊಂಡಿದೆ. ವಿಶೇಷವಾಗಿ ಕಾಯಕವನ್ನು ಬದುಕಿನ ದಾರಿಯನ್ನಾಗಿ ರೂಪಿಸಿಕೊಂಡಿದ್ದರಿಂದ ಅದಕ್ಕೊಂದು ಸಾಮಾಜಿಕ ಅರ್ಥ ಪ್ರಾಪ್ತಿಯಾಯಿತು. ಶರಣರಿಗೆ ಕಾಯಕ ಎನ್ನುವುದೊಂದು ಯೋಗ, ಅದೊಂದು ಶಿವಾರ್ಪಣಾ ಭಾವ, ಹಾಗೆಯೇ ಶಿವಪ್ರಜ್ಞೆ ಎಂಬರ್ಥದಲ್ಲಿ ರೂಪಿತವಾಯಿತು. ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು

ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಂಗಳ ಮಾಡಿದರೆಯೂ ಆ ಕರ್ಮಂಗಳ ಫಲಭೋಗವ ನೀ ಕೊಡುವೆ ಎಂಬುದು ನಾನು ಬಲ್ಲೆ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸೊಮ್ಮಿಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ಈ ವಚನದಲ್ಲಿ ಇಡೀ ಕಾಯಕತತ್ವದ ಸಾರ ಅಡಗಿದೆ. ಕಾಯಕವನ್ನು ಸತ್ಯಶುದ್ಧನಾಗಿ ಒಳ್ಳೆಯ ಮನಸ್ಸಿನಿಂದ ಮನಪೂರ್ವಕವಾಗಿ ಮಾಡಿದಾಗ ಆ ಪರಮಾತ್ಮ ಫಲ ಕೊಟ್ಟೇ ಕೊಡುತ್ತಾನೆ ಎನ್ನುವ ಭರವಸೆ ಶರಣನಿಗಿರುತ್ತದೆ. ಹೀಗೆ ಗುರುಲಿಂಗ ಜಂಗಮಕ್ಕಾಗಿ ಮಾಡುವ ಪ್ರತಿ ಕ್ರಿಯೆಯು ಸಮಾಜಕ್ಕೆ ಅರ್ಪಿತ. ಈ ಹಿನ್ನೆಲೆಯಲ್ಲಿ ಶರಣರ ಜೀವನದ ಜೀವಾಳವೇ ಕಾಯಕ. ಅವರು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ದೃಷ್ಟಿಗಳಿಂದ ಕಾಯಕ ತತ್ವವನ್ನು ಪ್ರತಿಪಾದಿಸಿದರು. ಅದನ್ನೇ ಜೀವನದ ಪರಮಾರ್ಥವೆಂದು ನಂಬಿದರು. ಕಾಯಕದ ಮೂಲಕವೇ ಅನುಭವ ಸಿದ್ಧಿಯನ್ನು ಸಾಧಿಸಿಕೊಳ್ಳಬೇಕೆಂದು ನಿರ್ಧರಿಸಿದರು. ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು, ಜಂಗಮವಾದರೂ ಕಾಯಕದಿಂದಲೇ ತನ್ನ ವೇಷದ ಪಾಶ ಹರಿಯುವುದು. ಗುರುವಾದರೂ ಲಿಂಗವಾದರೂ ಜಂಗಮವಾದರೂ ಪರಸೇವೆಯ ಮಾಡಬೇಕು ಎಂದು ನುಲಿಯ ಚಂದಯ್ಯನವರು ಹೇಳುತ್ತಾರೆ. ಸರ್ವರು ಸಮರ್ಪಣಾಭಾವದಿಂದ ಸಮರ್ಪಕವಾದ ಕಾಯಕ ಮಾಡಲೇಬೇಕು. ಕಾಯಕ ಮನುಷ್ಯ ಮತ್ತು ಸಮಾಜದ ಸಂಬಂಧವನ್ನು ಮಧುರಗೊಳಿಸುವ ಮಧ್ಯವರ್ತಿ. ಅದರ ಬಗ್ಗೆ ಅನನ್ಯ ಭಕ್ತಿಗೌರವಗಳು ಇದ್ದುದರಿಂದ ವೃತ್ತಿಗೌರವ ಉಂಟಾಯಿತು. ಕಾಯಕಕ್ಕೆ ಶಿವಪೂಜೆಯ ನೆಲೆ ಪ್ರಾಪ್ತವಾಯಿತು. ಶ್ರಮ ಸಂಸ್ಕೃತಿ ಪ್ರತಿಷ್ಠಿತವಾಯಿತು. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದುಡೂ ಮರೆಯಬೇಕು, ಲಿಂಗ ಪೂಜೆಯಾದುಡೂ ಮರೆಯಬೇಕು, ಜಂಗಮ ಪೂಜೆಯಾದುಡೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದುಡೂ ಕಾಯಕದೊಳಗು. ಹೀಗೆ ಕಾಯಕವೇ ಅಂತಿಮವೆಂದು ತಿಳಿದಿದ್ದ ಶರಣರಿಗೆ ಕಾಯಕವೇ ಕೈಲಾಸವಾಯಿತು. ವ್ಯಕ್ತಿಯ ಬದುಕು ಹಸನಾಗಬೇಕಾದರೆ ಆತ ಮೈಮುರಿದು ದುಡಿಯಬೇಕು. ನಿಷ್ಠೆಯಿಂದ ಕಾಯಕದಲ್ಲಿ ತನ್ಮಯನಾದಾಗ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಶರಣರಿಗಿತ್ತು. ಬಸವಾದಿ ಶರಣರು ನವ ಸಮಾಜ ನಿರ್ಮಾಣದ ಅಸ್ಥಿಭಾರವಾಗಿ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಜನತೆಯ ಮುಂದಿರಿಸಿದರು. ಜನರು ಮಾಡುವ ವೃತ್ತಿಯಲ್ಲಿ, ಕಲೆಯಲ್ಲಿ ಮೇಲು ಕೀಳು ಎಂಬುದಿಲ್ಲ. ಶ್ರದ್ಧೆಯಿಂದ ಸತ್ಯ ಶುದ್ಧವಾಗಿ ಮಾಡುವ ಕೆಲಸವೆಲ್ಲವೂ ಪವಿತ್ರವೆನಿಸಿ ಅವನ್ನು ಕಾಯಕ ಎಂದು ಕರೆದರು. ಕೀಳು ಎಂದು ದೂರವಿಟ್ಟಿದ್ದ ಅನೇಕ ಕಸುಬುಗಳು, ಕಲೆಗಳು ಅಭಿವೃದ್ಧಿ ಹೊಂದಿ ಸಮಾಜ ಸಂಪನ್ನವಾಯಿತು. ಸಮಾಜದಲ್ಲಿ ಪ್ರತಿಯೊಬ್ಬರೂ ದೇಹ ದಣಿಸಿ ದುಡಿದು ತಿನ್ನಬೇಕೆಂಬ ತತ್ವದಿಂದ ಸೋಮಾರಿತನ ತೊಲಗಿ ಸಮಾಜವು ಕ್ರಿಯಾಶೀಲವಾಯಿತು. ತನ್ನ ಸತ್ಯ, ನಿಷ್ಠೆ, ದುಡಿಮೆಯಿಂದ ಬಂದ ಆದಾಯ ತನ್ನದೊಬ್ಬನದಲ್ಲ, ಅದು ಸಮಾಜದ್ದು. ಅದರಲ್ಲಿ ಕೆಲ ಭಾಗವನ್ನು ತನ್ನ ಸೀಮಿತ ಅಗತ್ಯಗಳಿಗೆ ಬಳಸಿ ಉಳಿದದ್ದನ್ನು ಸಮಾಜಕ್ಕೆ, ಅಶಕ್ತರಿಗೆ, ಅಸಹಾಯಕರಿಗೆ ನೀಡಬೇಕು. ನಾಳೆಗೆಂದು ಕೂಡಿಡಬಾರದು. ಸಂಗ್ರಹ ಬುದ್ಧಿ ಪಾಪಕ್ಕೆ ದಾರಿ. ಅಲ್ಲದೆ ತನ್ನದೆಂಬ ಅಹಂಕಾರವನ್ನು ಬಿಟ್ಟು ಹಂಚಿ ಉಣ್ಣುವುದೇ ದಾಸೋಹ. ಇದರಿಂದ ಸಮಾಜದಲ್ಲಿ ಉಳ್ಳವರು ಇಲ್ಲದವರು ಎಂಬ ಭೇದ ತೊಲಗಿ ಆರ್ಥಿಕ ಸಮತೋಲನವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಒಂದು ಪ್ರಾಮಾಣಿಕ ಗಳಿಕೆ ಇನ್ನೊಂದು ಸಾರ್ಥಕ ಬಳಕೆ. ಇದು ಶರಣರು ವಿಶ್ವದ ಆರ್ಥಿಕ ನೀತಿಗೆ ನೀಡಿದ ಬಹುದೊಡ್ಡ ಕಾಣಿಕೆ. ಕಾಯಕವೆಂದರೆ ಸತ್ಯ, ಅಹಿಂಸೆ, ನೀತಿ, ನಂಬಿಕೆ, ಪ್ರಾಮಾಣಿಕತೆ ಎಂಬ ಅರ್ಥ ಪ್ರಾಪ್ತವಾಯಿತು. ಅಂಥ ಕಾಯಕದಿಂದ ಬಂದ ಆದಾಯದಲ್ಲಿ ಗುರು, ಲಿಂಗ, ಜಂಗಮ ಸೇವೆ ಮಾಡಬೇಕು. ತನ್ನ ಕುಟುಂಬದ ಪೋಷಣೆಯ ಜೊತೆ ಜೊತೆಗೆ ನಿತ್ಯ ದಾಸೋಹಕ್ಕೆ ಉಪಯೋಗವಾಗಬೇಕು. ನಿತ್ಯದ ದುಡಿಮೆ, ನಿತ್ಯದ ದಾಸೋಹ, ಇಂದಿನದು ನಾಳೆಗೆ ತಂಗಳು ಎನ್ನುವ ನಿಷ್ಠೆ ಶರಣರ ಕಾಯಕ ತತ್ವದಲ್ಲಿ ಅಡಗಿತ್ತು. ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಂದವಾಗಿರಬೇಕು. ನೇಮದ ಕೂಲಿಯಂದಿನ ನಿತ್ಯ ನೇಮದಲ್ಲಿ ಸಂದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಯಿಸಿ ದ್ರವ್ಯವ ಹಿಡಿದರೆ ತಾ ಮಾಡುವ ಸೇವೆ ನಷ್ಟವಯ್ಯ ಎಂಬಂತೆ ಕಾಯಕ ದಾಸೋಹಕ್ಕಾಗಿಯೇ ವಿನಃ ಸಂಪಾದನೆ ಮತ್ತು ಸಂಗ್ರಹಕ್ಕಲ್ಲ. ಆಸೆಯಾಗಲಿ, ಲೋಭವಾಗಲಿ, ಆತುರವಾಗಲಿ ಕಾಯಕ ಜೀವಿಗಳಿಗೆ ಇರಲಿಲ್ಲ. ಕಾಯಕಕ್ಕೆ ಮಹತ್ವ ಬಂದದ್ದೇ ಹಣ ಮತ್ತು ಸಂಗ್ರಹ ಅಮುಖ್ಯವಾದುದರಿಂದ. ಕಾಯಕದಲ್ಲಿ ಸೇವೆ ಮುಖ್ಯವಾಗಿದ್ದುದರಿಂದ ಸಮಾನತೆ ಸಹಜವಾಯಿತು. ಮೇಲು ಕೀಳು ಎನ್ನುವ ಜಾತಿ

ಭೇದದ ಭಾವ ಸಹಜವಾಗಿಯೇ ಮರೆಯಾಗಲಾರಂಭಿಸಿತು. ಸೇವೆಯಲ್ಲಿ ಕೈಲಾಸ ಸುಖ ಪ್ರಾಪ್ತವಾಯಿತು. ಶರಣರ ದೃಷ್ಟಿಯಲ್ಲಿ ಕಾಯಕವೆಂದರೆ ಕೇವಲ ಶ್ರಮವೂ ಅಲ್ಲ, ಧಾರ್ಮಿಕ ಕರ್ಮವೂ ಅಲ್ಲ, ಅದು ಪರಹಿತಕ್ಕಾಗಿ ದುಡಿಯುವ ಶಿವಕೇಂದ್ರೀಯ ಕ್ರಿಯೆ. ಕಾಯಕದಿಂದ ಬಂದ ವಿನಿಯೋಗದಲ್ಲಿ ಸಮಾನತೆ, ಬದುಕಿನ ಅಂತರಂಗ ಮತ್ತು ಬಹಿರಂಗಗಳ ಸಾಮರಸ್ಯ, ಭಕ್ತಿ ಮತ್ತು ಭಾವಗಳ ಐಕ್ಯತೆ, ಇಂಥ ಶಿವೈಕ್ಯ ಭಾವದಿಂದ ಮಾಡುವ ಎಲ್ಲ ಕಾಯಕಗಳು ಉತ್ತಮ ಎಂಬುದು ಶರಣರ ದೃಢವಾದ ನಿಲುವು. ಈ ನಿಲುವಿನಿಂದಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದವರೆಲ್ಲ ಸಮಾನರೆಂಬ ಭಾವನೆ ಸಮಾಜದಲ್ಲಿ ಬೇರೂರಿತು. ಕಾಯಕ ಜಾತಿಯ ತಾರತಮ್ಯವನ್ನು ಹೋಗಲಾಡಿಸಿತು. ಶರಣರಿಗೆ ಗುರುಲಿಂಗ ಜಂಗಮರಿಗಿಂತ ಕಾಯಕನಿಷ್ಠೆ ಮಹತ್ವವಾಗಿತ್ತು. ಕಾಯಕದಲ್ಲಿ ನಿರತನಾದಾಗ ಪರಶಿವನೇ ಪ್ರತ್ಯಕ್ಷನಾಗಿ ಬಂದರೂ ಲಕ್ಷಿಸದಷ್ಟು ಕಾರ್ಯನಿಷ್ಠೆ ಮೆರೆದರು. ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡೆನಾದೊಡೆ ನಿಮ್ಮ ಪುರಾತನ ರಾಣೆ ತಲೆದಂಡ ತಲೆದಂಡ, ಇದು ಕಾಯಕ ಜೀವಿಗಳಾದ ಶಿವಶರಣರ ಕಾಯಕನಿಷ್ಠೆ. ಬೇರೆಯವರ ಮನೆಯಲ್ಲಿ ಅಕ್ಕಿ ಆಯುವ ಕಾಯಕ ಮಾಡುತ್ತಿದ್ದ ಮಾರಯ್ಯ ಒಂದು ದಿನ ಅಗತ್ಯವಿರುವುದಕ್ಕಿಂತ ಹೆಚ್ಚು ಅಕ್ಕಿ ತಂದಾಗ ಅದನ್ನು ಹೆಂಡತಿ ಲಕ್ಕಮ್ಮ ವಿರೋಧಿಸುತ್ತಾಳೆ. ಈಸಕ್ಕಿಯಾಸೆ ನಮಗ್ಯಾಕೆ? ಆಸೆ ಎಂಬುದು ಅರಸಿಂಗಲ್ಲದೆ ಶಿವಶರಣನಿಗಲ್ಲ ಎಂದು ಹೇಳಿ ಹಿಂದಕ್ಕೆ ಕಳುಹಿಸುತ್ತಾಳೆ. ಹಾಗೆಯೇ ತಾವು ಸಂಪಾದಿಸದೇ ಬಂದ ಬಂಗಾರವನ್ನು ಮೋಳಿಗೆ ಮಾರಯ್ಯ ಮತ್ತು ಅವನ ಹೆಂಡತಿ ಮಹಾದೇವಿ ತಿರಸ್ಕರಿಸುತ್ತಾರೆ. ಮಹಾದೇವನೆಂಬ ಕಾಶ್ಮೀರ ದೇಶದ ಅರಸ ಬಸವಣ್ಣನವರ ತತ್ವಕ್ಕೆ ಮತ್ತು ಅವರ ಆಂದೋಲನಕ್ಕೆ ಮಾರು ಹೋಗಿ ತನ್ನ ಸಕಲ ಸಂಪತ್ತನ್ನು ತ್ಯಾಗ ಮಾಡಿ ಹೆಂಡತಿಯೊಡನೆ ಕಲ್ಯಾಣಕ್ಕೆ ಬಂದು ಬಡತನದ ಜೀವನವನ್ನು ಕೈಗೊಳ್ಳುತ್ತಾನೆ. ಬಳಿಕ ನಿತ್ಯವೂ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಜೀವಿಸುತ್ತಿದ್ದ ಆ ಮೋಳಿಗೆಯ ಕಾಯಕವನ್ನು, ಅಂದರೆ ಕಟ್ಟಿಗೆ ಕಡಿಯುವ ಕಾಯಕವನ್ನು ಅವನಾಗಿಯೇ ಸಂತೋಷದಿಂದ ಆರಿಸಿಕೊಂಡನು. ಅವನ ಹೆಂಡತಿ ಕಟ್ಟಿಗೆ ಮಾರಿ ಬಂದ ಹಣದಲ್ಲಿ ನಿತ್ಯ ದಾಸೋಹ ಮಾಡಿ ಸಂತೃಪ್ತಿ ಪಡುತ್ತಿದ್ದಳು. ಇಂತಹ ಮೋಳಿಗೆಯ ಮಾರಯ್ಯ ಮತ್ತು ಮಹಾದೇವಮ್ಮನವರಿಂದ ಕಾಯಕ ತತ್ವಕ್ಕೆ, ದಾಸೋಹ ಸೇವೆಗೆ ಮಹತ್ವ ಬಂದಿತು. ಮೋಳಿಗೆಯ ಮಾರಯ್ಯನ ಮತ್ತು ಮಹಾದೇವಿಯವರ ಕಾಯಕ ಮತ್ತು ದಾಸೋಹ ನಿಷ್ಠೆಯನ್ನು ಕಂಡ ಬಸವಣ್ಣನು, ಮನೆಯ ನೋಡ ಬಡವರು, ಮನವ ನೋಡ ಧೀರರು, ಸೋಂಕಿನಲ್ಲಿ ಶುಚಿಗಳು, ಸರ್ವಾಂಗ ಧೀರರು, ಪಸರವ ನೋಡಿದಡೇನೂ ಇಲ್ಲ, ಸಮಯೋಚಿತಕ್ಕೆ ಸಕಲ ಪದಾರ್ಥ ಬಂದಿವುದು, ಕೂಡಲ ಸಂಗಮ ದೇವ ನಿಮ್ಮ ಶರಣ ಸರ್ವಾಂಗಧೀರ ಮೋಳಿಗೆಯ ಮಾರಿ ತಂದೆ ಎಂದು ಬಣ್ಣಿಸಿದ್ದಾರೆ. ಇಂತಹ ದಂಪತಿಗಳಿಂದ ಶರಣ ತತ್ವಕ್ಕೆ, ದಾಂಪತ್ಯ ತತ್ವಕ್ಕೆ, ಕಾಯಕ ಮತ್ತು ದಾಸೋಹ ತತ್ವಕ್ಕೆ ವಿಶಾಲಾರ್ಥ ಪ್ರಾಪ್ತವಾಯಿತು. ಶರಣರಿಗೆ ತಮ್ಮ ಕಾಯಕದ ಬಗ್ಗೆ ಹೆಮ್ಮೆ, ಅಭಿಮಾನ. ಅದಕ್ಕಾಗಿಯೇ ತಮ್ಮ ಕಾಯಕದ ಮುಂದೆ ತಮ್ಮ ಹೆಸರನ್ನು ಸೇರಿಸಿಕೊಂಡರು. ಕಟ್ಟಿಗೆ ಕಾಯಕದ ಮೋಳಿಗೆ ಮಾರಯ್ಯ, ಬಟ್ಟೆ ಒಗೆಯುವ ಮಡಿವಾಳ ಮಾಚಯ್ಯ, ದೋಣಿ ನಡೆಸುವ ಅಂಬಿಗರ ಚೌಡಯ್ಯ, ಬಿದಿರಿನ ಕಾಯಕದ ಮೇದಾರ ಕೇತಯ್ಯ, ಸಮಗಾರಿಕೆಯ ಹರಳಯ್ಯ, ಚರ್ಮ ಹದ ಮಾಡುವ ಡೋಹರ ಕಕ್ಕಯ್ಯ, ದನ ಕಾಯುವ ತುರುಗಾಹಿ ರಾಮಣ್ಣ, ತೆರಿಗೆ ಸಂಗ್ರಹದ ಸುಂಕದ ಬಂಕಣ್ಣ, ಆಯ್ದಕ್ಕಿ ಮಾರಯ್ಯ, ಬಾಚಿ ಬಸವಯ್ಯ, ವೈದ್ಯ ಸಂಗಣ್ಣ, ಹಡಪದ ಅಪ್ಪಣ್ಣ, ಹೀಗೆ ಹತ್ತು ಹಲವು ಕಾಯಕದಲ್ಲಿ ನಿರತರಾದ ಶರಣರು ವೃತ್ತಿ ಗೌರವ ತಂದುಕೊಟ್ಟರು. ರಾಜ ಪದವಿಯನ್ನು ತಿರಸ್ಕರಿಸಿ ಕಾಯಕವನ್ನು ಕಾಯ ವಾಚ ಮನಸ ಸ್ವೀಕರಿಸಿ ಅದನ್ನೇ ತನ್ನ ಬದುಕಿನ ಉಸಿರಲ್ಲಿ ಅಳವಡಿಸಿಕೊಂಡ ಮೋಳಿಗೆ ಮಾರಯ್ಯ ಅದರಿಂದಲೇ ಮುಕ್ತಿ ಪಡೆಯುತ್ತಾನೆ. ಮೋಳಿಗೆಯ ಕಾಯಕದಲ್ಲಿಯೇ ಸಂತೃಪ್ತಿ ಪಡುತ್ತಾನೆ. ದೇಹವನ್ನು ದಂಡಿಸದೆ, ಮನಸ್ಸಿಗೆ ಆಯಾಸ ಮಾಡಿಕೊಳ್ಳದೆ ಸೋಮಾರಿಯಾಗಿ ಕುಳಿತು ಉಣ್ಣುವುದು ನೀಚತನವೆಂದು ಶರಣರು ಭಾವಿಸಿದ್ದರು. ನಿತ್ಯ ದುಡಿಯದೆ, ತನು ಮನ ಕರಗದೆ, ಕಾಡಿ ಬೇಡಿ ಗಳಿಸಿಕೊಂಡು ಬದುಕುವುದು ಕಾಯಕವಲ್ಲ. ಕೃಷಿ ಕೃತ್ಯ ಕಾಯಕದಿಂದಾದೊಡೇನು? ತನು ಬಳಲಿಸಿ ತಂದು ದಾಸೋಹ ಮಾಡುವ ಪರಮಸದ್ಭಕ್ತನ ಪಾದ ತೋರಯ್ಯ ಎನ್ನುವ ಬಸವಣ್ಣ ಅಂತಹ ಕಾಯಕ ಜೀವಿಯ ತನು ಮನ ಶುದ್ಧ, ಆತನ ನಡೆ ನುಡಿ ಎಲ್ಲವೂ ಪಾವನ, ಆತನಿಗೆ ಉಪದೇಶ ಮಾಡಿದಾತನೇ ಪರಮಸದ್ಗುರು ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ. ಕಾಯಕ ತತ್ವವನ್ನು ಚೆನ್ನಾಗಿ ಅರಿತುಕೊಂಡಿದ್ದ ಜೇಡರ್ದಾಸಿಮಯ್ಯ ತಾನು ನೇಯುವ ಬಟ್ಟೆಯ ಒಂದೊಂದು ದಾರದಲ್ಲಿಯೂ ಶಿವನ ರೂಪವನ್ನು ಕಾಣುತ್ತಿದ್ದ. ದೇವರನ್ನು ಕಾಣಲು ಆತ ತಾನು ಮಾಡುವ ಕೆಲಸ ಬಿಟ್ಟು ಎಂದೂ ದೇವಸ್ಥಾನಕ್ಕೆ ಹೋಗುತ್ತಿರಲಿಲ್ಲ. ಕಾಯಕವನ್ನು ಪರಮ ಪೂಜ್ಯವೆಂದು, ಪರಮ ಪವಿತ್ರವೆಂದು ನಂಬಿದ್ದ ಶರಣರು ಕಾಯಕದಿಂದಲೇ ಲಿಂಗ ಜಂಗಮ ದರ್ಶನ, ಕಾಯಕದಿಂದಲೇ ಸಂಪತ್ತು ಎಂದು ಭಾವಿಸುತ್ತಾರೆ.

0: ಹೀಗೆ 12ನೇ ಶತಮಾನದ ಶಿವಶರಣರ ಕಾಯಕ ತತ್ವವನ್ನು ನಾವೆಲ್ಲರೂ ರೂಢಿಸಿಕೊಂಡು ವರ್ಗರಹಿತ ಸಮಾಜ ಕಟ್ಟೋಣ ಎಂದು ಆಶಿಸುತ್ತೇನೆ.
1: ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮದಲ್ಲಿ ಇದುವರೆಗೆ ವಚನಕಾರರ ಕಾಯಕ ತತ್ವ ಈ ಕುರಿತು ಮಾತನಾಡಿದವರು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಧಾರವಾಡ.
3: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
4: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
5: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
3: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: ಇಂದಿನ ಕಾರ್ಯಕ್ರಮದಲ್ಲಿ ಯುವ ರಂಜಿನಿ, ಪ್ರಸ್ತುತಿ ಮಾಯಾರಾಮನ್.
1: ಯುವ ಶ್ರೋತೃಗಳೇ ನಮಸ್ಕಾರ.
2: ಓದೋದು ಬರೆಯೋದು ಹೆಂಗ್ ನಡೆದದ ಅಭ್ಯಾಸ? ಅಲ್ಲ, ದಿನಾ ಮನೆಯಾಗೂ ಇದನ್ನ ಕೇಳ್ತಾರ, ಮತ್ತೆ ನೀವು ರೇಡಿಯೋ ಹಚ್ಚಿದ್ರೆ ಇದ ಪ್ರಶ್ನೆ ಕೇಳ್ತಿರಲ್ಲ ಅಂತ ಸಿಟ್ಟು ಕೇಳಬೇಡ್ರಿ ಯುವ ಶ್ರೋತೃಗಳೇ. ವಿದ್ಯಾರ್ಥಿ ಜೀವನ ಅನ್ನೋದು ಒಂದು ರೀತಿಯೊಳಗ ಜೀವನದ ಸುವರ್ಣ ಕಾಲ ನೋಡ್ರಿ. ಇದ ಕಾಲದಾಗ ಅಲ್ಲೇನು ನಾವೆಲ್ಲ ಓದ್ಲಿಕ್ಕೆ ಬರೀಲಿಕ್ಕೆ ನಮ್ಮನ್ನ ನಾವು ತೊಡಗಿಸಿಕೊಳ್ಳೋದು? ಹಂಗ ನೋಡಿದ್ರ ಅಧ್ಯಯನ ಮಾಡ್ಲಿಕ್ಕೆ ಬರವಣಿಗೆ ಮಾಡ್ಲಿಕ್ಕೆ ಇದ ವಯಸ್ಸು ಅಂತ ಇಲ್ಲ. ಇಲ್ಲ, ನಮಗ ಅಕ್ಷರಗಳನ್ನ ಕಂಡುಹಿಡಿಯಲಿಕ್ಕೆ ಉಪಯೋಗಿಸ್ಲಿಕ್ಕೆ ಬಂದ್ರ ಸಾಕು, ಅವಾಗಿಂದ ಓದೋದು ಬರೆಯೋದು ಶುರುನ ಆಗ್ತದ. ಎಲ್ಲಿ ತನಕ ಅಂದ್ರ ನಮ್ಮ ಪಂಚೇಂದ್ರಿಯಗಳು ಕೆಲಸ ಮಾಡೋ ತನಕನೂ ಬಹು ಸಮರ್ಥವಾಗಿ ನಾವು ಈ ಕಾರ್ಯ ಮಾಡಬಹುದು. ಬಹುದು ಏನು, ಮಾಡಲೇಬೇಕು.

ಹಾ, ಇಂತಹ ವಿದ್ಯೆನ ವಿಜ್ಞಾನ, ಸಾಹಿತ್ಯ, ಕಲೆ, ಸಂಸ್ಕೃತಿ ಎಲ್ಲವನ್ನು ತಿಳಿಸಿಕೊಡ್ತದ. ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಳಿಕ್ಕೆ ಒಂದು ರೀತಿಯ ಅಪೂರ್ವ ಶಕ್ತಿಯನ್ನ ಕೊಡ್ತದ. ಇಂತಹ ಓದಾಗ್ಲಿ ಬರಿಯಾಗ್ಲಿ, ಇದರ ಜೊತೆ ಜೊತೆಗೆ ಗುರುವಿನ ಮಾರ್ಗದರ್ಶನ ದೊರೀತು ಅಂದ್ರ ಅದಕ್ಕೆ ಇನ್ನಷ್ಟು ಮೆರುಗು ಬರ್ತದ. ನಾ ಓದಿದ್ದ ಖರೆ, ನಾ ಮಾತಾಡಿದ್ದ ಖರೆ, ನಾ ಬರೆದಿದ್ದ ಖರೆ ಅಂತ ಅನ್ಕೊಂಡ್ಬಿಟ್ರ ಅಲ್ಲಿಗೆ ನಮ್ಮ ಓದು ಬರಿಗೆ ತಿಲಾಂಜಲಿ ಇಟ್ಟಂಗ. ಹಂಗಾಗಿ ಪ್ರತಿಯೊಬ್ಬರ ಬದುಕಿನೊಳಗೂ ಗುರು ಅನ್ನೋರು ಬಹಳ ಮಹತ್ವವನ್ನ ಪಡ್ಕೋತಾರೆ.

ಒಮ್ಮೊಮ್ಮೆ ಈ ಓದೋದು ಬರೆಯೋದು ನಮ್ಮನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತದೆ. ಒಂದಷ್ಟು ಜನ ವಿಜ್ಞಾನ ಕ್ಷೇತ್ರದ ಓದು ಬರವಣಿಗೆ ಇಷ್ಟಪಟ್ರ, ಇನ್ನೊಂದಿಷ್ಟು ಜನ ಸಾಹಿತ್ಯದತ್ತ ತಮ್ಮ ಮುಖ ಮಾಡ್ತಾರೆ. ವಿಜ್ಞಾನ ಕ್ಷೇತ್ರ ಎಷ್ಟು ಅಗಣಿತ ಜ್ಞಾನವನ್ನ ತನ್ನೊಳಗ ಅಡಗಿಸಿಕೊಂಡದೋ ಹಂಗನ ಸಾಹಿತ್ಯ ಕ್ಷೇತ್ರ ಕೂಡ ಬಹಳ ವಿಶಾಲವಾದದ್ದು. ಕಥೆ, ಕಾದಂಬರಿ, ನಾಟಕ, ಅನುವಾದ, ಕವಿತೆ, ಓಹೋಹೋ ಹೇಳ್ಕೋತ ಹೊಂಟ್ರ ಅದು ತ್ರಿವಿಕ್ರಮನಂಗ ಬೆಳಕೋತ ಹೋಗ್ತದ. ಇಲ್ಲೋಡ್ರಿ, ಇವರು ಪ್ರಣಯ ನಿವೇದನೆಯನ್ನ ಗೀತೆಯ ರೂಪದೊಳಗ ಎಷ್ಟು ಚಂದ ಬರ್ದಾರೆ.

ಹಾಡೇನೋ ಚಂದಿತ್ತು, ಅಷ್ಟೇ ಯಾಕ, ಭಾವನೆಗಳು ಚಂದನೇ ಇದ್ವು. ಆ ಭಾವನೆಗಳು ಅಕ್ಷರ ರೂಪಕ್ಕೆ ಇಳಿದು ಅವು ಸವಿ ಸವಿ ಸ್ವರಗಳೊಂದಿಗೆ ಬೆರೆತಾಗ ಅದು ಸುಮಧುರ ಹಾಡಾಗಿ ಶ್ರೋತೃವಿನ ಮನವನ್ನ ತಣಿಸ್ತದ. ಇಂಪಾದ ರಾಗ ಹಾಕಬೇಕು ಅಂತಂದ್ರ ತಂಪಿನ ಆನಂದ ನೀಡೋ ಶಬ್ದ ಪುಂಜಗಳು ವ್ಯಾಕರಣಕ್ಕೆ ಸರಿಯಾಗಿ ಸುಬದ್ಧವಾಗಿ ಹರಿದು ಬರಬೇಕು ಅಂತ ಹೇಳ್ತಾರ ಸಂಗೀತ ಸಂಯೋಜಕರು. ಇಲ್ಲಿ ಶಬ್ದಗಳನ್ನ ಹುಡುಕಿ ಅರ್ಥ ಪರಿಣಾಮಕಾರಿಯಾಗಿ ನೆಲೆ ನಿಲ್ಲಿಕ್ಕೆ ಕವಿ ಪ್ರಯತ್ನ ಪಟ್ಟರೂ ಸಂಗೀತ ಸಂಯೋಜಕರು ಆ ಭಾವ ಪ್ರಭಾವಶಾಲಿಯಾಗಿ ಮನದೊಳಗೆ ತಲುಪಲಿಕ್ಕೆ ಹರಸಾಹಸ ಮಾಡಬೇಕಾಗ್ತದೆ. ಇವರಿಬ್ಬರ ಸಾಹಸವನ್ನೂ ಒಟ್ಟುಗೂಡಿಸಿ ಸಾಮಾನ್ಯನಿಗೂ ಇದು ತಲುಪಲಿಕ್ಕೆ ಗಾಯಕರು ಉಚ್ಚಾರಣೆ ಸಂಗೀತ ಜ್ಞಾನದ ಮೂಲಕ ಶ್ರೋತೃವಿನ ಅಂತರಂಗಕ್ಕೆ ಲಗ್ಗೆ ಹಾಕ್ತಾರೆ.

ಇನ್ನೊಬ್ಬರದ ಅಕ್ಷರಗಳು, ಪದಪುಂಜಗಳು ಇನ್ನೊಬ್ಬರ ಬದುಕಿನೊಳಗ ಉಲ್ಲಾಸ, ಸಂತೋಷ, ಚೈತನ್ಯ ತುಂಬಿದ್ರ ಅವರ ಬಾಳು ಬೆಳಕಾಗ್ತದ. ನನಗ್ ನೀನು, ನಿನಗ್ ನಾನು ಅನ್ನೋ ಅನುಪಮ ಭಾಷೆ ಇಬ್ಬರ ಬದುಕಿನೊಳಗೂ ಭದ್ರವಾದ ಭಾಷೆಯಾಗಿ ನೆಲೆ ನಿಲ್ತದ. ಕೆಲವೊಮ್ಮೆ ಶಬ್ದಗಳು, ಕೆಲವೊಮ್ಮೆ ನೋಟಗಳು, ಇದಷ್ಟ ಸಾಕು ಬದುಕಿಗೆ ಬೆಳಕಾಗಿ ನಂದಾದೀಪವಾಗಿ ಮುನ್ನಡಿಲಿಕ್ಕೆ, ಬದುಕಿನ ಇತಿಮಿತಿಯನ್ನ ಅರಿತು ಗಟ್ಟಿ ಹೆಜ್ಜೆ ಇಡ್ಲಿಕ್ಕೆ.

ನೀನೇ ಆಗ್ಲಿ, ಈ ಬದುಕು ತೆರೆಗಳ ಮೇಲೆ ಹೊಯ್ದಾಡೋ ಹಡಗು ದೋಣಿ ಇದ್ದಂಗ. ಸಾಮಾನು ಸರಂಜಾಮು ಎಲ್ಲಾ ಕಟ್ಟುಕೊಂಡು ಅದರೊಳಗಿರೋ ಜನರನ್ನೂ ಈ ಹಡಗು ದೋಣಿ ಸುರಕ್ಷಿತವಾಗಿ ದಡ ಮುಟ್ಟಿಸ್ತದ. ಆದ್ರ ಎದುರು ಬರೋ ತೆರೆಗಳನ್ನ ನವಿರಾಗಿ ಸರಿಸಿ ಮುಂದೆ ಮುಂದೆ ನಡೀತೀವಲ್ಲ, ಅದು ನಿಜವಾದ ಜೀವನ. ಒಮ್ಮೆ ಈ ಕಡೆ ಒಮ್ಮೆ ಆ ಕಡೆ ಅಲೆಗಳ ಅಲೆದಾಟಕ್ಕ ಸಿಲುಕಿದ್ರೂ ನಮ್ಮಷ್ಟಕ್ಕ ನಾವು ಸಮತೋಲನ ಕಾಯ್ದುಕೊಂಡಾಗ ಮಾತ್ರ ನಮ್ಮ ಈ ಬದುಕೆಂಬ ದೋಣಿಯ ಪಯಣ ಸುಗಮ. ಹಂಗಾದ್ರ ತಡ ಯಾಕ? ದೋ

0: ಇದಾಗಿತ್ತು ಇವತ್ತಿನ ಯುವರಂಜನಿ. ಹೆಂಗಿತ್ತು ತಿಳಿಸ್ರಲ್ಲ. ನಮಸ್ಕಾರ.
1: ಯುವರಂಜನಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಾಯಾ ರಾಮನ್.

0: ಯುವವಾಣಿ ಇದುವರೆಗೆ ಪ್ರಸಾರವಾಯಿತು.
1: ಅಕ್ಕ ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಆಕಾಶವಾಣಿ ಧಾರವಾಡ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.
5: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
6: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು. ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
7: ಶಭಾಷ್ ಮಗನೆ.
8: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಆಶಾ ಭೋಸ್ಲೆ ಹಾಗೂ ದಿಲ್ರಾಜ್ ಕೌರ್ ಅವರು ಹಾಡಿರುವ ಸತ್ತೇ ಪೇ ಸತ್ತ ಚಿತ್ರದ ಗೀತೆ.

0: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಕಿಶೋರ್ ಕುಮಾರ್ ಅವರು ಹಾಡಿರುವ ಜವಾನಿ ದಿವಾನಿ ಚಿತ್ರದ ಗೀತೆ

0: Billy, Billy, Billy, Billy.
1: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
1: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಕಿಶೋರ್ ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ಹಮ್ ಕಿಸಿ ಸೇ ಕಮ್ ನಹಿ ಚಿತ್ರದ ಗೀತೆ

0: continue for the next 7 days. And in Asian Under 23 Wrestling Championships, Indian grapplers clinched 3 gold, 2 silver, and 3 bronze medals in Vietnam. And that's all in the news at 9. Good night.
1: ಆಕಾಶವಾಣಿ ಧಾರವಾಡ.
2: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯಾ?
3: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
4: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
2: ಆಕಾಶವಾಣಿ ಧಾರವಾಡ.
5: ಕಣ್ಣುಗಳು ನಯನ
6: ನಯನ ದೀಪ.
2: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
7: ಈ ಕಾರ್ಯಕ್ರಮದ ಪ್ರಾಯೋಜಕರು
6: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ. ನೋವು ರಹಿತ ಲೇಸರ್ ಶಸ್ತ್ರಚಿಕಿತ್ಸೆ,
7: ಇಂಜೆಕ್ಷನ್ ಇಲ್ಲದ ಹೊಲಿಗೆ ರಹಿತ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ಸೌಲಭ್ಯ,
6: ರೆಟಿನಾ ತೊಂದರೆಗೆ ಸಂಬಂಧಿಸಿದ ಸೇವೆಗಳು,
7: ಕಣ್ಣಿನ ಪೊರೆ ಗ್ಲೂಕೋಮಾ ಶಸ್ತ್ರಚಿಕಿತ್ಸೆ,
6: ಮಕ್ಕಳ ಕಣ್ಣಿನ ತೊಂದರೆಗಳು ಹಾಗೂ ಮೆಳ್ಳುಗಣ್ಣಿನ ಚಿಕಿತ್ಸೆ,
7: ಲಾಸಿಕ್ ಕ್ಲಿಯರ್ ಐ ಸರ್ಜರಿ,
6: ವೈಯಕ್ತೀಕರಿಸಿದ ಕಸ್ಟಮೈಸ್ಡ್ ಕೃತಕ ಕಣ್ಣಿನ ಜೋಡಣೆ
7: ಮುಂತಾದ ಎಲ್ಲಾ ರೀತಿಯ ತೊಂದರೆಗಳಿಗೆ ಚಿಕಿತ್ಸೆ ಲಭ್ಯ.
6: ಖಾಸಗಿ ಆರೋಗ್ಯ ವಿಮಾ ಕಂಪನಿಗಳ ನಗದು ರಹಿತ ಸೌಲಭ್ಯ,
7: ಎನ್ಎಬಿಎಚ್ ನಿಂದ ಮಾನ್ಯತೆ ಪಡೆದ ಆಸ್ಪತ್ರೆ.
6: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
7: ಸೋಮೇಶ್ವರ ಹೈಟ್ಸ್, ಹಳೆ ಡಿಎಸ್ಪಿ ಸರ್ಕಲ್,
6: ಹಳ್ಳಿಯಾಳ ರಸ್ತೆ, ಧಾರವಾಡ. ದೂರವಾಣಿ ಸಂಖ್ಯೆ
7: 0836279111,
6: 279222.
8: ಗ್ಲೋಕೋಮಾ ತಡೆಗಟ್ಟಲು ಇರುವ ಎಂಐಜಿಎಸ್ ಅಂದ್ರೆ ಶಸ್ತ್ರಚಿಕಿತ್ಸೆಗಳ ಸಮೂಹ, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ಪ್ರಿಯಾಂಕಾ ಗುಮಾಸ್ತೆ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಮಾಯಾ ರಾಮನ್.
9: ನಮಸ್ಕಾರ ಶ್ರೋತೃಗಳೇ. ಇಡೀ ವಿಶ್ವದೊಳಗ ಅಂಧತ್ವ ಅನ್ನೋದು ಒಂದು ತೊಂದರೆ, ಆದ್ರೆ ಈ ಕಣ್ಣಿಗೆ ಸಂಬಂಧಪಟ್ಟಂಗ ನಂತರ ಬರುವಂತಹ ಒಂದಷ್ಟು ಕಾಯಿಲೆಗಳು, ಅದರೊಳಗ ಗ್ಲುಕೋಮಾ ಅಂತ ನಾವು ಬಹಳ ಕೇಳ್ತೀವಿ. ಹಂಗಾದ್ರೆ ಗ್ಲುಕೋಮಾ ಅನ್ನುವಂತಹ ಕಾಯಿಲೆ ಇದು ಯಾವಾಗ ಬರ್ತದ, ಯಾರಿಗೆ ಬರ್ತದ, ಯಾರಿಗೆ ಬರುವಂತಹ ಸಾಧ್ಯತೆ ಇರ್ತದ, ಇದನ್ನೆಲ್ಲ ತಿಳ್ಕೊಳ್ಳೋಣ ಅಂತ ಇದನ್ನ ತಿಳಿಸ್ಕೊಡ್ಲಿಕ್ಕೆ ಇವತ್ತ ನಮ್ಮ ಸ್ಟುಡಿಯೋಗೆ ಬಂದಾರ ಧಾರವಾಡದ ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯೊಳಗ ಗ್ಲುಕೋಮಾ ತಜ್ಞೆಯಾಗಿರುವ ಡಾಕ್ಟರ್ ಪ್ರಿಯಾಂಕಾ ಗುಮಾಸ್ತೆ ಅವರು. ನಮಸ್ಕಾರ ಡಾಕ್ಟರ್.
10: ನಮಸ್ಕಾರ ಮೇಡಮ್.
9: ಡಾಕ್ಟರ್, ಇತ್ತೀಚೆಗೆ ಬಹಳಷ್ಟು ಕೇಳಿ ಬರ್ತಾ ಇರೋದು ಗ್ಲುಕೋಮಾ ಅನ್ನುವಂತಹ ಒಂದು ಕಣ್ಣಿನ ತೊಂದರೆ. ಗ್ಲುಕೋಮಾ ಅಂತ ಹೇಳಿ ಏನಾದ್ರು ನಿಮ್ಗೆ ಸಂಶಯ ಬಂತಂದ್ರ ಮೊದ್ಲಿಗೆ ಸಾಧ್ಯ ಆದಷ್ಟು ಲಘೂನೆ ತಪಾಸಣೆ ಮಾಡಿಸ್ಕೋಬೇಕು ಅಂತ ಹೇಳ್ತೀರಿ. ಒಂದ್ ವೇಳೆ ಇದು ಗ್ಲುಕೋಮಾ ಅಂತ ನೀವು ತಜ್ಞ ವೈದ್ಯರು ಕಂಡು ಹಿಡಿದ್ರಿ ಅಂತಂದ್ರ ಅದಕ್ಕಾಗಿ ಇರುವಂತಹ ಗ್ರೂಪ್ ಆಫ್ ಸರ್ಜರೀಸ್ ಅಂತ ಹೇಳ್ತಿರಲ್ಲ, ಶಸ್ತ್ರಚಿಕಿತ್ಸೆಗಳ ಸಮೂಹ ಅಂತಾನೆ ಹೇಳ್ಬಹುದು, ಎಂಐಜಿಎಸ್, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ.
10: ಎಂಐಜಿಎಸ್ ಅಥವಾ ಮಿಕ್ಸ್ ಹೋಗೋಕಿನ ಮುಂಚೆ ಒಂದು ನೆನ್ಪಿಟ್ಕೋಬೇಕಂದ್ರೆ ಗ್ಲೋಕೋಮಾ ಒಳಗೆ ಹೋಗಿದ ದೃಷ್ಟಿ ವಾಪಸ್ ಬರೋದಿಲ್ಲ. ಇಟ್ ಇಸ್ ಅ ಇರ್ರಿವರ್ಸಿಬಲ್ ಬ್ಲೈಂಡ್ನೆಸ್.
9: ಅದನ್ನ ಬಹಳಷ್ಟು ನಾವು ಮನದಟ್ಟು ಮಾಡ್ಕೋಬೇಕು. ಒಂದ್ಸಲ ಗ್ಲುಕೋಮಾ ಬಂದು ನೇತ್ರದೊಳಗ ಏನಾದ್ರೂ ಈ ಬೆಳಕು ಇರ್ಲಾರ್ದಂಗ ಆತು, ಕಣ್ಣು ಕಾಣಿಸದೇ ಇದ್ದಂಗ ಆತು ಅಂದ್ರೆ ಮತ್ತೆ ದೃಷ್ಟಿ ಬರೋದು ಸಾಧ್ಯತೆ ಇಲ್ಲ ಅಂತೀರಿ.
10: ಹೌದು. ಸೊ ಇದ್ದಿದ್ ದೃಷ್ಟಿ ಉಳಿಸಬಹುದು. ಅದಕ್ಕೆ ಪೇಷಂಟ್ ಎಷ್ಟು ಬೇಗ ಹಾಸ್ಪಿಟಲ್ ಡಿಟೆಕ್ಟ್ ಆಗ್ತಾರೆ ಗ್ಲೋಕೋಮಾ ಇದೆ ಅಂತ ಹೇಳಿ ಅಷ್ಟು ಬೇಗ ಅಷ್ಟು ದೃಷ್ಟಿ ಅವ್ರದ್ದು ಉಳಿತದೆ. ಸೊ ಫಸ್ಟ್ 3 ತರದ್ದು ನೀವು ಟ್ರೀಟ್ಮೆಂಟ್ ಹೇಳ್ಬೋದು. ಮೊದಲಿಂದ ಅಂದ್ರೆ ಐ ಡ್ರಾಪ್ಸ್ ಇಂದ ಪ್ರೆಷರ್ ಕಂಟ್ರೋಲ್ ಮಾಡಬಹುದು. ಲೇಸರ್ ಟ್ರೀಟ್ಮೆಂಟ್ ಇದೆ, ಚಿಕಿತ್ಸೆ ಇದೆ. ಇದು ಶಸ್ತ್ರಚಿಕಿತ್ಸೆ. ಇದ್ರೊಳಗಡೆ 1960 ಇಂದನೂ ಮಾಡ್ತಾ ಇರೋ ಸರ್ಜರಿ ಟ್ರಬೆಕ್ಲೆಕ್ಟಮಿ ಅಂತ. ಇದ್ರೊಳಗೆ ಏನ್ ಮಾಡ್ತೀವಂದ್ರೆ ಇದು ಒಂದು ನೀರ್ ಹೋಗೋ ದಾರಿ ಅಂದ್ರೆ ಅದೇನ್ ದ್ರವ ಅಂತ ಹೇಳ್ತೀವಿ, ಅದು ಹೋಗೋ ದಾರಿ ಸರಿ ಇರಲ್ಲ ಅಂದ್ರೆ ಟ್ರಬೆಕ್ಲರ್ ಮೆಶ್ವರ್ಕ್ ಬ್ಲಾಕ್ ಇರ್ತದಲ್ಲ, ಅದು ಹೋಗೋ ದಾರಿ ಮಾಡಿ ಕೊಡ್ತೀವಿ, ಅದಕ್ಕೆ ಟ್ರಬೆಕ್ಲೆಕ್ಟಮಿ ಅಂತ ಹೇಳ್ತೀವಿ. ಇನ್ನೊಂದು ಗ್ರೂಪ್ ಆಫ್ ಸರ್ಜರೀಸ್ ಡ್ರೈನೇಜ್ ಡಿವೈಸಸ್ ಅಂತ ಹೇಳಿ, ಅಂದ್ರೆ ಒಂದು ಟ್ಯೂಬ್ ತರ ಇರ್ತದೆ, ಆ ಟ್ಯೂಬ್ ನ ಬೈಪಾಸ್ ಮಾಡ್ತೀವಿ ಅದು ದಾರಿ ಹೋಗೋ ಸರಿ ಇಲ್ಲ ಅಂತಂದ್ರೆ. ಸೊ ಹಾಗಾಗಿ ಪ್ರೆಷರ್ ಆ ಟ್ಯೂಬ್ ಇಂದ ಕಂಟ್ರೋಲ್ ಆಗ್ತದೆ. ಈಗ ಹೊಸ ವಿಜ್ಞಾನ ಏನ್ ಬಂದಿದೆ ಮಿಕ್ಸ್ ಅಂತ ಹೇಳಿ, ದೇ ಆರ್ ಗ್ರೂಪ್ ಆಫ್ ಮಿನಿಮಲಿ ಇನ್ವೇಸಿವ್ ಗ್ಲೋಕೋಮಾ ಸರ್ಜರೀಸ್. ಇದ್ರೊಳಗೆ ಏನಾಗ್ತದೆ ಅಂತಂದ್ರೆ ಇದು ಪ್ರೆಷರ್ ಕಮ್ಮಿ ಮಾಡ್ತೀವಿ, ಆದ್ರೆ ಇವು ಟ್ರೀಟ್ಮೆಂಟ್ ಏನ್ ಅಂದ್ರೆ ಟ್ರಬೆಕ್ಲೆಕ್ಟಮಿ ಒಳಗಡೆ ಹೊಲಿಗೆ ಹಾಕೋದಾಗ್ಲಿ, ಅದ್ರ ರಿಲೇಟೆಡ್ ಯಾವ್ದೇ ದೊಡ್ಡ ಸರ್ಜರಿ ತಗೊಳ್ರಿ, ಅದ್ರ ರಿಲೇಟೆಡ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಚಾನ್ಸಸ್ ಇದ್ದೇ ಇರ್ತದೆ. ಮಿಕ್ಸ್ ಇನ್ ದ ಸೇಫ್ಟಿ ಪ್ರೊಫೈಲ್ ಬಹಳ ಹೆಚ್ಚಿಗೆ, ಅಂದ್ರೆ ದೇ ಆರ್ ವೆರಿ ಸೇಫ್ ಅಂಡ್ ವೆರಿ ಈಸಿ. ಸೊ ಇದು ನಿಮಿಷದಲ್ಲೇ ಸರ್ಜರಿ ಆಗ್ಬಿಡ್ತದೆ. ಸಾಧಾರಣವಾಗಿ ಹೇಳ್ಬೇಕಂತಂದ್ರೆ ಈಗ ಮೊದಲು ಮಾಡೋ ಶಸ್ತ್ರಚಿಕಿತ್ಸೆ ಈಗ ನಾವು ಗೋಡಿ ಒಡೆದು ಒಳಗೆ ಹೋಗೋದು ತರ, ಆದ್ರೆ ಈಗೇನ್ ಮಿಕ್ಸ್ ಮಾಡ್ತಾ ಇದೀವಿ, ಇದು ಒಂದು ಬಾಗಿಲಿನ ಸಣ್ಣ ಕಿಲಿ ಓಪನ್ ಮಾಡಿ ಒಳಗೆ ಹೋಗೋ ತರ. ವಿ ಆರ್ ಗೋಯಿಂಗ್ ಇನ್ಸೈಡ್, ಒಳಗೆ ಹೋಗ್ತಾ ಇದೀವಿ, ಬಟ್ ಹೋಗೋ ದಾರಿ ಬೇರೆ. ಇದು ಸರಳ ಮತ್ತು

0: ಎಫೆಕ್ಟಿವ್
1: ಮತ್ತೆ ಟೈಮ್ ಕನ್ಸ್ಯೂಮಿಂಗ್ ಕೂಡ ಅಲ್ಲ ಅಂತೀರಿ.
0: ಇಲ್ಲ.
1: ಆಮೇಲೆ ನಮ್ಮ ಧಾರವಾಡದ ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯೊಳಗ ಒಂದು ಮೈಕ್ರೋಪಲ್ಸ್ ಅನ್ನುವಂತಹ ವಿಶೇಷ ಚಿಕಿತ್ಸೆಯನ್ನ ಮಾಡ್ತೀರಿ. ಇದು ಉತ್ತರ ಕರ್ನಾಟಕದೊಳಗೆ ಮೊದಲನೇ ಸಲ ತಾವು ಮಾಡ್ತಾ ಇರೋದು ಅಂತ ಕೇಳಿದೆ.
0: ಹೌದು.
1: ಆ ಬಗ್ಗೆ ಒಂದಿಷ್ಟು ಹೇಳಿ.
0: ಮೈಕ್ರೋಪಲ್ಸ್ ಅಂತಂದ್ರೆ ಮೈಕ್ರೋಪಲ್ಸ್ ಟ್ರಾನ್ಸ್ಕ್ಲಿರಲ್ ಫೋಟೋಕೋಯಾಗ್ಯುಲೇಷನ್ ಅಂತೀವಿ. ಇದು ಒಂದು ಲೇಸರ್ ಟ್ರೀಟ್ಮೆಂಟ್. ಸೊ ಮೊದ್ಲೇನ್ ಮಾಡ್ತಿದ್ರಲ್ಲ, ಒಂದಿಷ್ಟು ಜನಕ್ಕೆ ಒಂದು ಹೆದರಿಕೆ ಇರ್ತದೆ, ಲೇಸರ್ ಅಂತಂದ್ರೆ ಅದು ಡಿಸ್ಟ್ರಾಯ್ ಮಾಡ್ತದೆ, ಬರ್ನ್ ಮಾಡ್ತದೆ, ದೃಷ್ಟಿ ಹೋಗ್ತದೆ, ಅಥವಾ ದೃಷ್ಟಿ ಹೋದವ್ರಿಗೆ ಮಾಡೋ ಅಂಥದ್ದು, ಮುಂದೆ ಕಾಂಪ್ಲಿಕೇಶನ್ಸ್ ಬೇರೆ ಆಗ್ತದೆ, ನೋವು ಇರ್ತದೆ. ಸೊ ಇದು ಹೊಸದೇನಿದೆ ಅಲ್ಲ ಟೆಕ್ನಾಲಜಿ, ಇದು ಇಟ್ ಈಸ್ ನಾಟ್ ಲೈಕ್ ದಟ್. ಅಂದ್ರೆ ಇದು ಬಹಳ ಸೇಫ್. ಸೊ ಇದ್ರೊಳಗೆ ಪಲ್ಸಸ್ ಅಲ್ಲಿ ಅಂತಂದ್ರೆ ಲೇಸರ್ ಕೊಟ್ಟು ಪ್ರೆಷರ್ ಕಂಟ್ರೋಲಿಗೆ ಬರ್ತದೆ, ಪೇಷಂಟ್ ಇಂದು ಪ್ರೆಷರ್ ಕಂಟ್ರೋಲಿಗೆ ಬರ್ತದೆ. ಆದ್ರೆ ನಾವು ಆ ಟ್ರಬ್ಯಾಕ್ಯುಲರ್ ಮೆಶ್ವಕ್ ಅಥವಾ ಯಾವ್ದು ಟಿಶ್ಯೂನ ಹಾಳಾಗುದಿಲ್ಲ, ಅಂದ್ರೆ ಸುರಕ್ಷಿತವಾಗಿರ್ತದೆ. ಇದು ಮಾಡ್ಲಿಕ್ಕೆ ಬಹಳ ಈಸಿ. ಸೊ ಇದು ಪೇಷಂಟ್ಸ್ ಗೆ ಬಹಳ ಸರಳ ಇರ್ತದೆ. ಇದು ಕೆಲವೇ ನಿಮಿಷದ ಟ್ರೀಟ್ಮೆಂಟ್, ಅಂದ್ರೆ 2-3 ನಿಮಿಷದಲ್ಲಿ ಮುಗಿದು ಹೋಗ್ತದೆ. ಪೇಷಂಟು ಅಡ್ಮಿಟ್ ಆಗ್ಬೇಕು ಅಥವಾ ಪತ್ತೆ ಮಾಡ್ಬೇಕು, ವಾರಗಟ್ಲೆ ಮನೆಯೊಳಗೆ ಇರ್ಬೇಕು, ಆತರ ಏನೂ ಇಲ್ಲ. ಸೊ ಪೇಷಂಟ್ ಅವತ್ತಿನ ದಿನಾನೇ ಬಂದು 2-3 ನಿಮಿಷದಾಗ ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಅವತ್ತಿನ ದಿನಾನೇ ಹೋಗಿ, ಅಂದ್ರೆ ಸರ್ಜರಿಗಂತ ಪತ್ತೆ ಅಂತ ಏನು ಇರೋದಿಲ್ಲ,
1: ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಕೂಡ
0: ಹೋಗ್ಬಹುದು. ಸರಳ, ಆಮೇಲೆ ಸುರಕ್ಷಿತ ಮತ್ತು ವೇಗ.
1: ನೀವು ಹೇಳಿದ ಈ ಮೈಕ್ರೋಪಲ್ಸ್ ಅನ್ನುವಂತದ್ದು ಯಾರಿಗೆ ಮಾಡಬಹುದು ಅಂತೀರಿ ಡಾಕ್ಟರ್?
0: ಇದು ಇಂಪಾರ್ಟೆಂಟ್. ಏನಂತಂದ್ರೆ ಮೊದಲು ಈ ಟ್ರೀಟ್ಮೆಂಟ್ ಇವರಿಗಷ್ಟೇ ಅಥವಾ ಈ ಕ್ಲಾಸ್ ಆಫ್ ಪೇಷಂಟ್ಸಿಗೆ ಅಷ್ಟೇ ಅಂತ ಇರ್ತಿತ್ತು. ಮೈಕ್ರೋಪಲ್ಸ್ ಹೆಂಗಂತಂದ್ರೆ ಯಾವುದೇ ಸ್ಟೇಜ್ ಆಫ್ ಡಿಸೀಸ್ ಇರ್ಬೋದು. ಓಕೆ, ಈಗ ಅರ್ಲಿ ಡಿಟೆಕ್ಟ್ ಆಗಿದ್ದಿರ್ಬೋದು, ಮೈಲ್ಡ್ ಮಾಡರೇಟ್ ಸಿವಿಯರ್ ಅಥವಾ ಅಡ್ವಾನ್ಸ್ ಗ್ಲೋಕೋಮ, ಯಾರಿಗಾದ್ರೂ ಮಾಡಬಹುದು. ಇನ್ಫ್ಯಾಕ್ಟ್ ಒಂದಿಷ್ಟು ಎಷ್ಟೋ ಪೇಷಂಟ್ಸಿಗೆ ದೃಷ್ಟಿ ಬಹಳ ಕಮ್ಮಿ ಇರ್ತದೆ ಅಥವಾ ಒಂದ್ 4-5 ಡ್ರಾಪ್ಸ್ ಪ್ರೆಷರ್ ಕಂಟ್ರೋಲ್ ಆಗ್ತಿರಲ್ಲ, ಅವರಿಗೆ ಕೂಡ ಇದು ಯೂಸ್ ಮಾಡಿದ್ರೆ ಬೆನಿಫಿಟ್ ಇರ್ತದೆ. ಲಾಸ್ಟ್ ಮಂತೆ ಒಂದು 16 ವರ್ಷದ ಹುಡುಗಿ ಆ ಕಣ್ಣು ಹೋಗೇದಂತ ಅವ್ರ ಪೇರೆಂಟ್ಸ್ ಒಪ್ಕೊಂಡಿದ್ರು, ಆಕಿನ ಒಪ್ಕೊಂಡಿದ್ರು. 4-5 ಐ ಡ್ರಾಪ್ಸ್ ಹಾಕಿದ್ರು ಆಕಿನ ಪ್ರೆಷರ್ ಕಂಟ್ರೋಲಿಗೆ ಬರ್ತಾ ಇರಲಿಲ್ಲ. ಟ್ರಬ್ಯಾಕ್ಲೆಕ್ಟಮಿ ಸರ್ಜರಿ ಮಾಡ್ತು, ಒಂದ್ ಸತಿ ಆಯ್ತು, 2 ಸತಿ ಅಷ್ಟೇ ಇತ್ತು. ಸೊ ಶಿ ವಾಸ್ ಆನ್ 4 ಡ್ರಾಪ್ಸ್ ಹಾಕ್ತಾ ಇದ್ಲು. ಮೈಕ್ರೋಪಲ್ಸ್ ಮಾಡಿದ್ವಿ, ಅವಳ ವಿಷನ್ ಇಷ್ಟು ಚೆನ್ನಾಗಿ ಬಂತಂದ್ರೆ ನಮ್ಗೆ ಆಶ್ಚರ್ಯ ಆಯ್ತು. ಆ ತರನು ಕೇಸಸ್ ಇದಾವ. ಸೊ ಎಷ್ಟೋ ಕೊಂಡು ಪೇಷಂಟ್ಸ್ ಗೆ ಈಗ ದೃಷ್ಟಿ ಕಮ್ಮಿ ಆಗ್ಬಿಟ್ಟಿರ್ತದೆ. ಈಗ ಗ್ಲೋಕೋಮಾ ಹೆಂಗಂತಂದ್ರೆ ನಿಮ್ ದೃಷ್ಟಿ ಕಮ್ಮಿ ಇದ್ರು ಕೂಡ ಇದು ಡ್ರಾಪ್ಸ್ ಅಥವಾ ಟ್ರೀಟ್ಮೆಂಟ್ ಇದು ಲೈಫ್ ಲಾಂಗ್ ತಗೊಳ್ಬೇಕು, ಇಲ್ಲ ನಿಮ್ ಪ್ರೆಷರ್ ಕಂಟ್ರೋಲ್ ಮಾಡ್ಲೇಬೇಕು. ಅವರಿಗೆ ಎವ್ರಿ ಡೇ ಈಗ ನೀವು 3-4 ಡ್ರಾಪ್ಸ್ ದಿನಕ್ಕೆ ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತದೆ, ಹೌದಲ್ಲ? ಒಂದ್ ಡ್ರಾಪ್ ಹಾಕೋಬೇಕಂದ್ರೆ ಒಂದೇನು ಅಡಚಣೆ. ಅದೇ ಹೋಲ್ ಯೋರ್ ಲೈಫ್ ನೀವು ತಪ್ಪದೆ ಈ ಟೈಮಿಗೆ ಹಾಕ್ತಾನೆ ಹೋಗ್ಬೇಕು. ಅಂದಾಗ ಮೈಕ್ರೋಪಲ್ಸ್ ಹೆಂಗ್ ಮಾಡ್ತದೆ ಅಂದ್ರೆ ಒಂದು ಡ್ರಾಪ್ಸ್ ಕಮ್ಮಿ ಮಾಡ್ತದೆ ಫ್ರೀಕ್ವೆನ್ಸಿ. ಈಗ ನೀವು 4 ಡ್ರಾಪ್ಸ್ ಇತ್ತಂದ್ರೆ 2 ಡ್ರಾಪ್ಸ್ ತನ ತರಬಹುದು, 2 ಡ್ರಾಪ್ಸ್ ನಾಗಿದ್ದವರು ಡ್ರಾಪ್ಸ್ ಇರಲೇ ಹೋಗ್ಬೋದು. ಸೊ ಈ ತರ ಪೇಷಂಟ್ಗೂ ಕಂಪ್ಲೈಂಟ್ ಇರ್ತದೆ, ಸೇಫ್. ಸೈಡ್ ಎಫೆಕ್ಟ್ಸ್ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಅಷ್ಟು ಇಲ್ಲ, ಸೇಫ್ಟಿ ಪ್ರೊಫೈಲ್ ಇಸ್ ವೆರಿ ಗುಡ್. ಆತರ
1: ಅಂದ್ರೆ ಇದು ಮೈಕ್ರೋಪಲ್ಸ್ ಅನ್ನುವಂತದ್ದು ಈಗ ಶಾಲೆಗೆ ಹೋಗುವಂತ ಹುಡುಗರಿಗೆ, ಕಾಲೇಜ್ಗೆ ಹೋಗೋರಿಗೆ, ಆಮೇಲೆ ಆಫೀಸಿಗೆ ಹೋಗಿ ಕೆಲಸ ಮಾಡೋರಿಗೆ ಬಹಳ ಉಪಯೋಗ ಆಗ್ತದೆ ಅಂತ.
0: ಯೆಸ್, ಉಪಯೋಗ ಆಗ್ತದೆ ಮೇಡಮ್.
1: ಆಮೇಲೆ ಈಗ ಒಮ್ಮೆ ಗ್ಲುಕೋಮಾ ಅಂತ ಗೊತ್ತಾದಂತಹ ಎಲ್ಲಾ ಪೇಷಂಟ್ಸ್ ಗಳಿಗೂ ಕೂಡ ಇದನ್ನು ಮಾಡಬಹುದಾ, ಮೈಕ್ರೋಪಲ್ಸ್ ಮಾಡಬಹುದಾ?
0: ಹಂಗಲ್ಲ, ಮೈಕ್ರೋಪಲ್ಸ್ ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ಡಿಸೀಸ್ ಇದ್ರು ಮಾಡಬಹುದು. ಬಟ್ ಒಂದು ಗ್ಲೋಕೋಮಾ ಅಂತ ಹೇಳಿ ಡಿಟೆಕ್ಟ್ ಆದ್ಮೇಲೆ ಅವ್ರ ಸ್ಟೇಜ್ ಆಫ್ ಡಿಸೀಸ್ ಅಥವಾ ಅವ್ರದ್ದು ನರ ಹೆಂಗದೆ, ಅವ್ರ ಪ್ರೆಷರ್ ಹೆಂಗದ, ಹಿಂದಿನ ಸುತ್ತ ದೃಷ್ಟಿ ಎಷ್ಟಿದೆ, ಇದ್ರ ಮೇಲೆ ಪೇಷಂಟ್ ಟ್ರೀಟ್ಮೆಂಟ್ ಅನ್ನ ನಾವು ಡಿಸೈಡ್ ಮಾಡ್ತೀವಿ.
1: ಅಂದ್ರೆ ರೋಗದ ತೀವ್ರತೆಯ ಮೇಲೆ ನೀವು ಡಿಸೈಡ್
0: ಮಾಡ್ತೀರಿ. ಹಾ, ಆತರ ಇರ್ತದೆ.
1: ಇನ್ನ MIGS ಅಂತ ಹೇಳ್ತಿದ್ರಿ ಡಾಕ್ಟರ್, ಇದ್ರೊಳಗ ಮತ್ತೆ ಯಾವ ಶಸ್ತ್ರಚಿಕಿತ್ಸೆಗಳನ್ನ ಮಾಡ್ತೀರಿ? ಇದು ಗ್ರೂಪ್ ಆಫ್ ಸರ್ಜರೀಸ್ ಅಂತ ಹೇಳಿದ್ರಿ.
0: ಮೈಕ್ರೋಪಲ್ಸ್ ಅಷ್ಟೇನೆ ಅಲ್ಲ, KDB ಅಂತ ಮಾಡ್ತೀವಿ, ಅದು ಕಾಹುಕ್ ಡುವೆಲ್ ಬ್ಲೇಡ್ ಅಂತ ಹೇಳಿ. ಇದ್ರೊಳಗಡೆ ಅದು ಒಂದು ಮೈಕ್ರೋಸರ್ಜಿಕಲ್ ಉಪಕರಣ, ದ್ರವ ಹೋಗುವ ಏನು ಟ್ರಬೆಕ್ಲರ್ ಮೆಶ್ವಕ್ ದಾರಿಯನ್ನು ಏನ್ ಮಾಡ್ತದೆ ಅದು ತೆರೀತದೆ. ಇದರಿಂದ ಪ್ರೆಷರ್ ನಮ್ದು ಕಂಟ್ರೋಲಿಗೆ ಬರ್ತದೆ. ಇದು ಕೂಡ ಬಹಳ ಸೇಫ್ ಪ್ರೊಸೀಜರ್. ಸೊ ಪೇಷಂಟ್ಗೂ ಕಷ್ಟ ಆಗುದಿಲ್ಲ, ನಾವು ಪಟ್ಟಿ ಏನು ಇರೋದಿಲ್ಲ, 2-3 ನಿಮಿಷದಲ್ಲಿ ಮಾಡಿ ಪ್ರೆಷರು ಕಂಟ್ರೋಲ್ ಆಗ್ತದೆ. ಆಮೇಲೆ ಅವರಿಗೆ ಡೇ ಟು ಡೇ ವರ್ಕ್ ಆಯ್ತು, ದೇ ಕ್ಯಾನ್ ಕ್ಯಾರಿ ಆನ್ ವಿತ್ ಇಟ್. ಇನ್ನೊಂದು ಬ್ಯಾಂಗ್ ಅಂತ ಹೇಳಿ ಬೆಂಟ್ ನೀಡಲ್ ಆಬ್ ಇಂಟರ್ನೋ ಗೋನಿಯೋಟಮಿ ಅಂತ ಮಾಡ್ತೀವಿ. ಸೊ ಇದು ಕಾಸ್ಟ್ ಎಫೆಕ್ಟಿವ್ ಮಿಕ್ಸ್ ಅಂತ ಹೇಳ್ಬೋದು ವಿಧಾನ. ಇದರಲ್ಲಿ ಯಾವುದೇ ವಿಶೇಷ ದುಬಾರಿ ಸಾಧನ ಬೇಕಾಗಿಲ್ಲ. ಒಂದು ಸಾಮಾನ್ಯ ಸೂಜಿ, ಅದನ್ನ ತಗೊಂಡು ಬೆಂಡ್ ಮಾಡ್ತೀವಿ, ಆ ಭಾಗದಿಂದ ಆ ಟ್ರಬ್ಯಾಕ್ಯುಲರ್ ಮೆಶ್ವಕ್ ಅನ್ನ ಮ್ಯಾನಿಪುಲೇಟ್ ಮಾಡ್ತೀವಿ. ಸೊ ಇದು ಬಹಳ ಸರಳ, ಆಮೇಲೆ ಕಡಿಮೆ ವೆಚ್ಚ, ಆಮೇಲೆ ಏನಾಗ್ತದೆ ಪರಿಣಾಮ ಕೂಡ ಸರಿ ಇರ್ತದೆ. ಅಂದ್ರೆ ನಮ್ಮ ಪ್ರೆಷರ್ ಕಂಟ್ರೋಲ್ ಬಹಳ ಚೆನ್ನಾಗಿರ್ತದೆ, ಅದರಿಂದ
1: ಒಳ್ಳೆ
0: ಪರಿಣಾಮ ಇರ್ತದೆ.
1: ಆದ್ರೆ ಇದನ್ನ ರೋಗಿಗಳಿಗೆ ಯಾವ ರೀತಿ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಡಾಕ್ಟರ್ ನಿಮ್ಗೆ?
0: ಈಗ ಒಂದೇನಂತಂದ್ರೆ ಪೇಷಂಟ್ಸ್ ಯಾವಾಗ ಹೆದರ್ತಾರೆ, ಸರ್ಜರಿ ಅಂದ್ಕೂಳೇನೆ ಹೆದರ್ತಾರೆ, ಏನಪ್ಪ ದೃಷ್ಟಿ ಹೋಗ್ತದೆ ಎಂತ ಸರ್ಜರಿ. ಬಿಕಾಸ್ ಪೇಷಂಟ್ಸ್ ಗೆ ಗೊತ್ತಿರೋದು ಒಂದೇ, ಬಹಳ ಮಂದಿಗೆ ಪರಿ ಆಪರೇಷನ್ ಒಂದು ಗೊತ್ತಿರ್ತದೆ. ಓಕೆ,
1: ಕಣ್ಣಿನ ಪರಿ ಬಂದ

0: ಅದನ್ನ ತೆಗೆಸೋದು,
1: ತೆಗೆದ್ಬಿಟ್ರೆ ದೃಷ್ಟಿ ವಾಪಸ್,
0: ಶಸ್ತ್ರಚಿಕಿತ್ಸೆ ಅಂತ ಒಂದು
1: ಬಿಟ್ರೆ. ಈಗ ಯಂಗ್ಸ್ಟರ್ಸ್ ಅಲ್ಲಿ ಲೇಸರ್ ಲಾಸಿಕ್ ಮಾಡಿಸಿ ಚಶ್ಮಾ ಹೋಗುವ ಆಪರೇಷನ್ ಗೊತ್ತಿರ್ತದೆ,
0: ದೃಷ್ಟಿ ಸರಿ ಮಾಡ್ಕೊಳ್ಳಿಕ್ಕೆ.
1: ಇದು ಎಕ್ಸ್ಪ್ಲೇನ್ ಮಾಡಿ ಪೇಷಂಟ್ಸ್ ಕನ್ವಿನ್ಸ್ ಮಾಡೋದು ಒಂದು ಕಷ್ಟನೇ. ಯಾಕಂದ್ರೆ ಪೇಷಂಟ್ಸ್ ಎಸ್ಪೆಷಲಿ ನಮ್ ದೇಶದಲ್ಲಿ ಏನಿದೆ, ದೇ ವಾಂಟ್ ಅ ಕ್ವಿಕ್ ಫಿಕ್ಸ್ ಅಂತಂದ್ರೆ, ಈಗ ಟ್ರೀಟ್ಮೆಂಟ್ ಆಯ್ತು ನಾಳೆ ನಮ್ದೆಲ್ಲ ಸರಿ
0: ಆಗ್ಬಿಡ್ಬೇಕು.
1: ಆದ್ರೆ ಅವ್ರು ಒಂದು ಅರ್ಥ ಮಾಡ್ಕೊಳ್ಳೋದಿಲ್ಲ, ಇದು ಡ್ರಾಪ್ಸ್ ಅಂದ್ರೆ ಮಿಕ್ಸ್ ಏನಿದೆ ಅಲ್ಲ, ಇದು ಡ್ರಾಪ್ಸ್, ಐ ಡ್ರಾಪ್ಸ್ ಮತ್ತೆ ಟ್ರಬೆಕ್ಲೆಕ್ಟಮಿ ಅಥವಾ ಮೇಜರ್ ಹಳೆಯ ಸರ್ಜರಿ ಏನ್ ಮಾಡ್ತಿದ್ವಿ ಅದ್ರ ನಡುವಿನ ಬ್ರಿಡ್ಜ್. ಸೊ ಇದು ಪ್ರೆಷರ್ ಕಂಟ್ರೋಲಿಗ್ ತರ್ತೀವಿ. ದಿಸ್ ಇಸ್ ನಾಟ್ ಅ ಡಿಸೀಸ್ ಕ್ಯೂರರ್ ಅಂದ್ರೆ ಇದರಿಂದ ಡಿಸೀಸ್ ಕ್ಯೂರ್ ಆಗೋದಿಲ್ಲ,
0: ಸಂಪೂರ್ಣವಾಗಿ ಗುಣಮುಖರಾಗ್ತಾರ ಅನ್ನೋದಿಲ್ಲ,
1: ಇಲ್ಲ. ಇದನ್ನ ಪ್ರೆಷರ್ ಕಂಟ್ರೋಲ್ ಮಾಡಬಹುದು,
0: ಒಂದು ನಿಯಂತ್ರಣದೊಳಗೆ ಇರ್ತದೆ.
1: ಟ್ರಬೆಕ್ಲೆಕ್ಟಮಿ ಒಳಗೆ ಅದರದೇ ಸೈಡ್ ಎಫೆಕ್ಟ್ಸ್ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತಾವೆ, ಅಂದ್ರೆ ಅದಕ್ಕೆ ಹೊಲಿಗೆ ಬೀಳ್ತದೆ, ಈಗ ಗ್ಲಾಕೋಮಾ ಡ್ರೈನೇಜ್ ಡಿವೈಸಸ್ಗೆ ಸ್ವಲ್ಪ ಪಟ್ಟಿ ಪೇನ್ ನೋವು ಎಲ್ಲ ಇರ್ತದೆ, ಇದು ಏನು ಗೊತ್ತಾಗೋದಿಲ್ಲ ಪೇಷಂಟ್ಗೆ. ಅದರದ್ದು ರಿಸ್ಕ್ ಫ್ಯಾಕ್ಟರ್ಸು ಕಮ್ಮಿ ಅಂದ್ರೆ ಸೇಫ್ಟಿ ಪ್ರೊಫೈಲ್ ಜಾಸ್ತಿ. ಆಮೇಲೆ ಔಟ್ ಪೇಷಂಟ್ ಈಗ ಇವತ್ತು ಬಂದರೂ ಟ್ರೀಟ್ಮೆಂಟ್ ತಗೊಂಡು ದೇ ಕ್ಯಾನ್ ಕ್ಯಾರಿ ಆನ್, ಅಂದ್ರೆ ಅವ್ರದ್ದು ಡೇ ಟು ಡೇ ಲೈಫ್ನ ಲೀಡ್ ಮಾಡ್ಬೋದು. ಡ್ರಾಪ್ಸ್ ಫ್ರೀಕ್ವೆನ್ಸಿ ಈಗ ಯಾಕಂದ್ರೆ ಡ್ರಾಪ್ಸ್ಗೆ ಅದರದೇ ಸೈಡ್ ಎಫೆಕ್ಟ್ಸ್ ಇರ್ತವೆ, ಕಣ್ಣು ಚುಚ್ಚೋದು, ಸ್ವಲ್ಪ ಡ್ರೈನೆಸ್ ಆಗೋದು, ಅಥವಾ ನೀವು ಒಂದಿನ ಡ್ರಾಪ್ಸ್ ಮಿಸ್ ಮಾಡಿದ್ರೆ ನಿಮ್ಮ ಪ್ರೆಷರ್ ಮತ್ತೆ ಹೆಚ್ಚು ಕಮ್ಮಿ ಆಗೋದು, ಈ ತರ ಪ್ರಾಬ್ಲಮ್ಸ್ ಇದ್ದೇ ಇರ್ತವೆ. ದಿಸ್ ಇಸ್ ಅ ಬ್ರಿಡ್ಜ್, ನಿಮಗೆ ಆ ಸಮಸ್ಯೆನೂ ಆಗೋದಿಲ್ಲ, ಈ ತೀವ್ರ ಟ್ರೀಟ್ಮೆಂಟ್ ಹೋಗೋಕಿನ ಮುಂಚೆ
0: ಮಾಡಿಸ್ಕೋಬಹುದು. ಇದು ಬಹಳ ದುಬಾರಿ ಅನಿಸ್ತದ ಡಾಕ್ಟರ್?
1: ಈಗ ಮಿಕ್ಸ್ ಅಲ್ಲಿ ಇಟ್ ಇಸ್ ಅ ಸೆಟ್ ಆಫ್ ಸರ್ಜರೀಸ್ ಅಂದ್ರೆ ಬಹಳಷ್ಟು ಸರ್ಜರೀಸ್ ಬರ್ತಾವ, ಒಂದಿಷ್ಟು ದುಬಾರಿ ಇದಾವ. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ದೇ ಆರ್ ವೆರಿ ಎಕನಾಮಿಕಲ್ ಅಂದ್ರೆ ಅಷ್ಟು ದುಬಾರಿ ಇಲ್ಲ, ಪೇಷಂಟ್ ಅಫೋರ್ಡ್ ಮಾಡಬಹುದು. ಈಗ ಅದೇ ಹೇಳ್ತೇನಲ್ಲ, ನೀವು ಒಂದು ಆಭರಣ ಕಮ್ಮಿ ಮಾಡ್ಕೋಬಹುದು, ಆದ್ರೆ ಹೋಗಿದ ದೃಷ್ಟಿ ವಾಪಸ್ ಬರುವುದಿಲ್ಲ. ಸೊ ಡ್ರಾಪ್ಸ್ ಬಿಟ್ರಿ ನೀವು ಸರ್ಜರಿ ಮಾಡಿಸ್ಕೊಳ್ಳಿಲ್ಲ ಅಥವಾ ನಿಮ್ ಸುತ್ತ ದೃಷ್ಟಿ ಕಮ್ಮಿ ಆಗ್ತಾ ಬಂತು, ಹೋಗಿದ ದೃಷ್ಟಿ ವಾಪಸ್ ಬರುವುದಿಲ್ಲ.
0: ಉತ್ತರ ಕರ್ನಾಟಕದೊಳಗೆ ಮೊದಲ ಸಲ ನೀವು ಇದನ್ನ ಮಾಡಿದ್ರಿ ಅಂತ ಹೇಳಿದ್ರಿ ಡಾಕ್ಟರ್, ಹೆಂಗ ಅನಿಸ್ತು ನಿಮ್ಗೆ, ಜನ ಅದನ್ನ ಸ್ವೀಕರಿಸಿದ್ರ?
1: ಏನಂದ್ರೆ ಮೊದಲು ನನಗೂ ಸ್ವಲ್ಪ ಇದಿತ್ತು, ಪೇಷಂಟ್ಸ್ ಎಕ್ಸೆಪ್ಟ್ ಮಾಡ್ತಾರೋ ಇಲ್ಲೋ, ಯಾಕಂದ್ರೆ ಬಟ್ ಆಕ್ಚುಲಿ ಪೇಷಂಟ್ಸ್ ಬಹಳ ಖುಷಿ ಆದ್ರು, ಯಾಕಂದ್ರೆ ನಾವು ಏನಾದ್ರೂ ತರ ಅಡ್ವಾನ್ಸ್ ಟ್ರೀಟ್ಮೆಂಟ್ ತಗೊಳ್ಬೇಕಂದ್ರೆ ಬೇರೆ ದೇಶಕ್ಕೆ ಹೋಗ್ಬೇಕು, ಇಲ್ಲ ಮೆಟ್ರೋ ಸಿಟೀಸ್ ಹೋಗ್ಬೇಕು, ಬೆಂಗಳೂರು ಹೋಗ್ಬೇಕು, ಮುಂಬೈ ಹೋಗ್ಬೇಕು, ಸೌತ್ ಅಲ್ಲೆಲ್ಲ ಮಾಡ್ತಾರೆ, ಉತ್ತರ ಕರ್ನಾಟಕದಲ್ಲಿ ಇಲ್ಲೇ ಇಲ್ಲ. ಅದನ್ನು ಕೂಡ ಲಭ್ಯ, ಮಿಕ್ಸ್ ಆಯ್ತು, ಟ್ರಬೆಕ್ಲೆಕ್ಟಮಿ ಆಯ್ತು, ಗ್ಲೋಕೋಮಾ ಬರೇ ಡ್ರಾಪ್ಸ್ ಇಂದ ಅಷ್ಟೇ ಅಥವಾ ಅಷ್ಟಕ್ಕೆ ನಿಮಿತ ಇಲ್ಲ, ಯಾವ ಸ್ಪೆಕ್ಟ್ರಮ್ ಅಲ್ಲಿ ಇದ್ರು ಎಲ್ಲಾ ತರದ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಈಗ
0: ನಿಮ್ಮ ಧಾರವಾಡದ ಡಾಕ್ಟರ್ ಎಂ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯೊಳಗ ಅಂತಹ ಎಲ್ಲಾ ಚಿಕಿತ್ಸೆಗಳು ಲಭ್ಯ ಅವ. ಯಾಕೆ ಖುಷಿ ಆಗ್ತದ ಅಂತಂದ್ರೆ ಡಾಕ್ಟರ್, ಈಗಾಗಲೇ ಶಸ್ತ್ರಚಿಕಿತ್ಸೆಗಾಗಿ ಇಷ್ಟೊಂದು ಬೇಕು ಅಂತ ಹೇಳಿ ಹಣ ಅಂತ ಇರ್ತದ, ಆ ಚಿಂತೆಯೊಳಗ ಅವ್ರ ಮತ್ತೆ ದೂರ ಹೋಗ್ಬೇಕು, ಅದಕ್ಕೆಲ್ಲ ಪ್ರವಾಸ ಮಾಡ್ಬೇಕು, ಒಬ್ಬರೇ ಹೋಗ್ಲಿಕ್ಕೆ ಆಗಂಗಿಲ್ಲ, ಜೊತೆ ಕರ್ಕೊಂಡು ಹೋಗ್ಬೇಕು, ಇನ್ನಷ್ಟು ದುಬಾರಿ ಆಗ್ತದ. ಅಂತ ಒಂದು ವ್ಯವಸ್ಥೆ ಇಲ್ಲೇ ಧಾರವಾಡದೊಳಗೆ ಸಿಗ್ತದ ಅಂತಂದಾಗ ಅವರಿಗೂ ಕೂಡ ಬಹಳ ಖುಷಿ ಆಗ್ತದ ಅಂತ ಅನಿಸ್ತದೆ. ಒಟ್ಟಾರೆಯಾಗಿ ಕೊನೆಗೆ ನಮ್ಮ ಗ್ಲುಕೋಮಾ ಇರುವಂತಹ ರೋಗಿಗಳಿಗೆ ಯಾವ ರೀತಿಯ ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್?
1: ಈಗ ಗ್ಲುಕೋಮಾ ಅಂದ್ರೆ ಬರೇ ಡ್ರಾಪ್ಸಿಗಾಯ್ತು ಅಥವಾ ದೊಡ್ಡ ಸರ್ಜರಿ ಆಗಿ ಆಮೇಲೆ ದೃಷ್ಟಿ ಹೋಗೋದಾಯ್ತು, ಈ ತರ ಹೆದರಿಕೆ ಬೇಡ. ಎಲ್ಲಾ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಮೈಲ್ಡ್, ಮಾಡರೇಟ್, ಸಿವಿಯರ್ ಅಥವಾ ಅಡ್ವಾನ್ಸ್ಡ್ ಗ್ಲುಕೋಮಾ ಇದ್ರೂ ಕೂಡ ಎಲ್ಲಾ ತರದ ಗ್ಲುಕೋಮಾಗೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಸೊ ಹೆದರೂ ಅವಶ್ಯಕತೆ ಇಲ್ಲ, ನೀವು ಹಾಸ್ಪಿಟಲ್ಗೆ ಬಂದು ಚೆಕ್ ಮಾಡಿಸ್ಕೊಂಡ್ರೆ ಸಾಕು, ಐ ಡ್ರಾಪ್ಸ್ ಇಂದ ಹಿಡ್ಕೊಂಡು ಟ್ರಬೆಕ್ಲೆಕ್ಟಮಿ ಅಥವಾ ಡ್ರೈನೇಜ್ ಡಿವೈಸಸ್ ಹಿಡ್ಕೊಂಡು ಅದ್ರ ಬ್ರಿಡ್ಜ್ ಆಗುವಂತ ಮಿಕ್ಸ್ ಹಿಡ್ಕೊಂಡು ಎಲ್ಲಾ ತರದ ಟ್ರೀಟ್ಮೆಂಟ್ ಅವೈಲೇಬಲ್ ಇದಾವ. ನೀವು ಒಂದೇ ಮಾಡಬೇಕಾಗಿದ್ದ ಕೆಲಸ ಅಂದ್ರೆ ಫಾಲೋ ಅಪ್, ಅಂದ್ರೆ ಫಸ್ಟ್ ನೀವು ಎವ್ರಿ ಇಯರ್ ಸ್ಕ್ರೀನಿಂಗ್ ಮಾಡಿಸ್ರಿ, ಸೆಕೆಂಡ್ ನೀವು ಗ್ಲುಕೋಮಾ ನಿಮಗೆ ಇದೆ ಅಂತ ಆಯ್ತು ಅಂತಂದ್ರೆ ಯಾವಾಗ ಡಾಕ್ಟರ್ ಕರೀತಾರೆ ಅವಾಗ ಒಂದ್ಸತಿ ಫಾಲೋಅಪ್ ಮಾಡ್ಬೇಕು, ನಿಮ್ ಪ್ರೆಷರ್ ಹೆಂಗಿದೆ, ನಿಮ್ ಸುತ್ತ ದೃಷ್ಟಿ ಹೆಂಗಿದೆ, ನಿಮ್ದು ನರ ಹೆಂಗಿದೆ, ಇದನ್ನ ಫ್ರೀಕ್ವೆಂಟ್ ಆಗಿ ತೋರಿಸ್ತಾ ಹೋಗ್ಬೇಕು. ಒಂದ್ಸತಿ ನಾನು ಸರ್ಜರಿ ಮಾಡಿಸ್ಕೊಂಡೆ ಸರಿ ಆಯ್ತು ಮತ್ತೆ ಹಾಸ್ಪಿಟಲ್ ಹೋಗೋದೇ ಇಲ್ಲ, ಆ ತರ ಇದು ಬೇಡ, ಮಿಸ್ಕನ್ಸೆಪ್ಷನ್ ಬೇಡ. ಸೊ ಇದನ್ನ ನಾವು ಫಾಲೋಅಪ್ ಎಷ್ಟು ಚೆನ್ನಾಗಿ ಫಾಲೋಅಪ್ ಮಾಡ್ತಾರೆ ಪೇಷಂಟ್ಸ್ ಅಷ್ಟು ನಾವು ದೃಷ್ಟಿ ಉಳಿಸಿಕೊಡ್ಬಹುದು.
0: ಬಹಳ ಒಳ್ಳೆಯದು. ನಮ್ಮ ಉತ್ತರ ಕರ್ನಾಟಕದೊಳಗ ಈ ರೀತಿಯ ಒಂದು ವ್ಯವಸ್ಥೆ, ಅದ ಸ್ವಲ್ಪವಾದರೂ ದೃಷ್ಟಿ ಇತ್ತು ಅಂತಂದ್ರ ಅದನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಲಿಕ್ಕೆ ಉತ್ತರ ಕರ್ನಾಟಕದ ಧಾರವಾಡದೊಳಗ ಈ ಚಿಕಿತ್ಸೆ ಲಭ್ಯ ಅದ ಅನ್ನೋ ಹೆಮ್ಮೆಯ ವಿಷಯವನ್ನ ತಿಳಿಸಿದ್ರಿ ಡಾಕ್ಟರ್. ಡಾಕ್ಟರ್ ಪ್ರಿಯಾಂಕಾ ಗುಮಾಸ್ತೆ ಅವರೇ, ನಮ್ಮ ಎಲ್ಲಾ ಶ್ರೋತೃಗಳ ಪರವಾಗಿ ತಮಗ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.
2: ಗ್ಲುಕೋಮಾ ತಡೆಗಟ್ಟಲು ಇರುವ MIGS ಅಂದರೆ ಶಸ್ತ್ರಚಿಕಿತ್ಸೆಗಳ ಸಮೂಹ, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ಪ್ರಿಯಾಂಕಾ ಗುಮಾಸ್ತೆ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ನಯನ ದೀಪ.
3: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ನೆರವು ನವೀನ್ ಮಹಾಲೆ.
2: ನಯನ

0: ದೀಪ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ.
0: ಒಂದೇ ಸೂರಿನಡಿ ಅನುಭವಿ ನೇತ್ರ ತಜ್ಞರಿಂದ
1: ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ತೊಂದರೆಗಳಿಗೆ ಪರಿಹಾರ ಒದಗಿಸುವ,
0: ಅತ್ಯಾಧುನಿಕ ಪರಿಕರಗಳ ಬಳಕೆಯಿಂದ ಯಶಸ್ವಿ ಚಿಕಿತ್ಸೆ ಒದಗಿಸುವ
1: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
0: ಸೋಮೇಶ್ವರ ಹೈಟ್ಸ್, ಹಳೆ ಡಿಎಸ್ಪಿ ಸರ್ಕಲ್,
1: ಹಳಿಯಾಳ ರಸ್ತೆ, ಧಾರವಾಡ.
0: 0836279111 2792222. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನಯನ ದೀಪ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ.
3: ಜಾನೆ ಮಾನೆ ಚರಿತ್ರ ಅಭಿನೇತ ಜೀವನ್ ಕೈಸೆ ಹುಯಿ ಥಿ ಅಭಿನಯ ಯಾತ್ರಾ ಕಿ ಶುರುವಾತ್
4: ಡೈರೆಕ್ಟರ್ ನೇ ಆಓ ದೇಖನಾ ತಾಓ ಮುಜ್ಸೆ ಮುಖಾತಬ ಹೋಕರ್ ಬೋಲೆ ಅಜಿ ಆಪ್ ಭಿ ಕುಛ ಬೋಲ್ ದೀಜಿಯೇ ಬರ್ಖುರ್ದಾರ್ ತೋ ಬಸ್ ಸಿರ್ಫ ದಿಲ್ ಬಹಲಾನೆ ಗರಜ್ ಸೆ ಮೈ ಶುರು ಹೋ ಹಿ ಗಯಾ ಬಹುತ್ ಕುಛ ಕರ್ ಲಿಯಾ ಆರಾಮ್ ಮಖಮಲ್ ಕೆ ಗದೇಲೋ ಮೇ ಸುಲಾಉಂಗಾ ತುಮೇ ಯ ಪತ್ಥರೋ ಮೇ ಔರ್ ಢೇಲೋ ಮೇ ಸರೆ ದರ್ಬಾರ್ ಖಿದ್ಮತ್ ಮೇ ಹರ್ ಏಕ್ ಬಾಂಧೇ ಕಮರ್ ಹೋಗಾ ಕಿಸಿ ಕೆ ಹಾಥ್ ಮೇ ಬಲ್ಲಮ್ ಕೋಯಿ ಕರ್ತಾ ಚಮರ್ ಹೋಗಾ ವಾಹ ವಾಹ ವಾಹ ವಾಹ ಕಿ ಆವಾಜೆ ಬುಲಂದ ಹೋಗಿ ಡೈರೆಕ್ಟರ್ ಸಾಹಬ್ ನೆ ಮುಜೆ ಗಲೆ ಸೆ ಲಗಾ ಲಿಯಾ ಕಹನೆ ಲಗೆ ಬರ್ಖುರ್ದಾರ್ ಅರೆ ತುಮ್ ತೋ ಬೋರ್ನ್ ಆರ್ಟಿಸ್ಟ್ ಹೋ ಫಿಲ್ಮ್ ಮೇ ಆಕ್ಟಿಂಗ್ ಕರೋ ಮೈ ತುಮಾರಿ ಲೈಫ್ ಬನಾ ದೂಂಗಾ ಫೋಟೋಗ್ರಾಫಿ ಕೋ ಮಾರೋ ಗೋಲಿ
5: ಐಸಿ ಅನ್ಮೋಲ್ ಯಾದೇ ಆಪ್ಕೋ ಮಿಲೇಂಗಿ ಸಿರ್ಫ್ ವಿವಿಧ ಭಾರತಿ ಪರ್ ವಿವಿಧ ಭಾರತಿ ಆಪ್ಕಾ ಜೀವನ ಸಾಥಿ
6: ಆಜ್ ಕೆ ಫನ್ಕಾರ್

ಕೆರೆಗೋಡಿ ತಿಪ್ಪಟೂರು ಇವರ ಪ್ರಾಯೋಜಿತ ಕಾರ್ಯಕ್ರಮ. 6:35 ವಚನಾಮೃತ, ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 6:50 ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಮಾಯಾ ರಾಮನ್. 7:15 ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರಗಿ ಇವರ ಪ್ರಾಯೋಜಿತ ಕಾರ್ಯಕ್ರಮ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಪ್ರಭಾಕರ್ ಕಾರೇಕರ್ ಅವರಿಂದ ಗಾಯನ. 9:05 ಸುಭದ್ರಮ್ಮ ಮನ್ಸೂರ್ ಅವರಿಂದ ಸುಗಮ ಸಂಗೀತ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಜಾಯಿ ಜೂಯಿ. ತೇಜಸ್ವಿನಿ ವೆರಣೇಕರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ನವೀನ್ ಮಹಾಲೆ. 11:00 ಒಂದೇ ಚಿತ್ರದ ಗೀತೆಗಳು. ಇವಿಷ್ಟು ನಾಳೆ ಬೆಳಿಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಈಗ ಸಮಯ 11:06:45. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರ, FM 103 MHz ಕಂಪನಾಂಕಗಳಲ್ಲಿಯೂ ನಾಳೆ ಬೆಳಗ್ಗೆ ಪ್ರಸಾರ ಕಾರ್ಯ 5:55 ಆರಂಭವಾಗುತ್ತದೆ. ಇನ್ನು ಮುಂದೆ FM ಗೋಲ್ಡ್ ಕಾರ್ಯಕ್ರಮಗಳು FM 103 MHz ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇನ್ನು ನಮಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.